ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 25ನೇ ದಿನ, ಅಂದರೆ 2026ನೇ ಇಸ್ವಿ, ಮೇ ತಿಂಗಳ 15ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಯುಎಇ ತಲುಪಲಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್

ರೋಟರಿ ಕ್ಲಬ್ ಮತ್ತು ಅವರ್ ಅಸೋಸಿಯೇಷನ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಗ್ಗೆ 7 ಗಂಟೆಗೆ ರವೀಂದ್ರನಾಥ ಠಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಜಲಮಂಡಳಿ ರೋಬೋಟಿಕ್ ತಂತ್ರಜ್ಞಾನದ ಯಶಸ್ವಿ ಬಳಕೆಯನ್ನು ಮುಂದುವರೆಸಿದೆ. ಕಳೆದ 6 ತಿಂಗಳಲ್ಲಿ 32,611 ಮೀಟರ್ಗಳ ತಪಾಸಣೆ ನಡೆಸಿದ್ದು 319 ಸ್ಥಳಗಳಲ್ಲಿ ರಸ್ತೆ ಅಗೆಯುವುದನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಆಗುತ್ತಿದ್ದ ತೊಂದರೆಯನ್ನು ನಿವಾರಿಸಿದೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 129ನೇ ತಿದ್ದುಪಡಿ ವಿಧೇಯಕ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಇದೇ 21ರವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಿದೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮತ್ತು ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ ನಡುವೆ ಹೊಸ ದ್ವಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಅನುಮೋದನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಎಂದಿನಂತೆ ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು 8:00 ಕೇಳಬಹುದು. 8:07 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ಗಾಯಕ ಹಾಗೆಯೇ ಸಾಮಾಜಿಕ ಕಾರ್ಯಕರ್ತ ಅನಿರುದ್ಧ ಜಾತ್ಕರ್ ಅವರೊಡನೆ ಮಾತುಕತೆ ಇರುತ್ತೆ. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ, ಓಲ್ಡೀಸ್ ಗೋಲ್ಡ್. 11:02 ಸೂಪರ್ ಹಿಟ್ ಹಾಡುಗಳು ನಿಮಗಾಗಿ ಪ್ರಸಾರವಾಗುತ್ತೆ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್ ಇರುತ್ತೆ, ನೀವು ಕೂಡ ಭಾಗವಹಿಸಿ ಇದರಲ್ಲಿ. ಇನ್ನು 2:15 ಸ್ಪಂದನ, ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ, ಇಮೇಲ್ ಬೇಸ್ಡ್ ಕಾರ್ಯಕ್ರಮ ಇದು. ಸ್ಪಂದನ 2:15. ಇನ್ನು 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ. 4:00-5:00 ಪರಿಮಳ, ಮುಕ್ತ ವೇದಿಕೆಯಲ್ಲಿ ನೀವು ಮಾತುಕತೆಯನ್ನು ಕೇಳಬಹುದು. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಪ್ರಸಾರವಾಗುತ್ತೆ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಪ್ರಸಾರವಾಗಿದೆ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇದಾದ ನಂತರ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ. 6:02 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ. ಇದರಲ್ಲಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ಈ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್, ನಾಗರಾಜು ಕೆ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆರು ಗಂಟೆ 55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ, ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದರ 2ನೇ ಆವೃತ್ತಿಯನ್ನು ನೀವು ಇಂದು ಕೇಳಲಿದ್ದೀರಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ, 9:15 10:00 ಹಿಂದಿ ಹಾಡುಗಳನ್ನು ನೀವು ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆರು ಗಂಟೆ ಏಳು ನಿಮಿಷ ಐವತ್ತು ಸೆಕೆಂಡ್ಗಳು. ಸ್ನೇಹಿತರೆ, ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಒಂದು ಭಕ್ತಿ ರಚನೆಯನ್ನು ಕೇಳೋಣ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆಯೊಂದನ್ನು ಕೇಳಿದ್ರಿ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಒಂದು ಭಕ್ತಿಗೀತೆ. ಆರ್ ಎನ್ ಜಯಗೋಪಾಲ್ ಹಾಗೂ ಎಚ್ ಎಲ್ ಶೇಷಚಂದ್ರ ಅವರ ರಚನೆ ಇದು.

ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ವಿರಚಿತ ಭಕ್ತಿ ರಚನೆಯಿಂದನ ಕೇಳಿದ್ರಿ. ಅಂಬಯ್ಯನುಲಿಯವರ ಒಂದು ವಚನ ಕೇಳೋಣ. ಅಂಬಯ್ಯನುಲಿಯವರು ಹಾಡಿರುವ ವಚನ ಕೇಳೋಣ. ಇದು ಅಂಬಿಗರ ಚೌಡಯ್ಯ ಅವರ ಒಂದು ವಚನ.

0: ಅಂಬಯ್ಯನೂಲಿ ಅವರ ಧ್ವನಿಯಲ್ಲಿ ಅಂಬಿಗರ ಚೌಡಯ್ಯ ಅವರ ಒಂದು ವಚನವನ್ನು ಕೇಳಿದಿರಿ. 6:30:50. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಕಳೆದ ಸಲ ಪರೀಕ್ಷಿತ ಮಹಾರಾಜನ ಒಂದು ಕಥೆಯನ್ನ ಹೇಳ್ತಾ ಇದ್ವಲ್ಲ. ಶುಕಮುನಿಯ ಬಳಿಗೆ ಹೋಗ್ತಾನೆ. ಶುಕಮುನಿಗೆ ಅರ್ಥವಾಗುತ್ತೆ, ರಾಜನಿಗೆ ತನ್ನ ಸಾವಿನ ಭಯ ಕಾಡ್ತಾ ಇದೆ. ಅಂದರೆ ತಕ್ಷಕ ಅಂದರೆ ಅವನಿಗೆ ಶಾಪ ಇರುತ್ತಲ್ಲ, ಆ ಶಾಪದ ಪ್ರಕಾರ ತಕ್ಷಕನಿಂದ ಕಚ್ಚಲ್ಪಟ್ಟು ಪರೀಕ್ಷಿತ ಮಹಾರಾಜನ ಸಾವು ಹತ್ತಿರ ಬಂತು ಅಂತ ಪರೀಕ್ಷಿತನಿಗೆ ತಿಳಿಯುತ್ತೆ. ಏನು ಮಾಡೋದು? ಇದನ್ನು ಗಮನಿಸಿದಂತಹ ಶುಕಮುನಿ ರಾಜನ ಈ ಒಂದು ಮೃತ್ಯು ಭಯವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯ ಪ್ರಕಾರ ಒಬ್ಬ ರಾಜ ಒಂದು ಕಾಡಿನಲ್ಲಿ ಹಾದು ಹೋಗಬೇಕಾದ್ರೆ ರಾತ್ರಿ ಆಗುತ್ತೆ, ತೀವ್ರ ಮಳೆ ಬರ್ತಾ ಇರುತ್ತೆ, ಉಳ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ದೂರದಲ್ಲೆಲ್ಲೋ ಒಂದು ಬಡವನ ಗುಡಿಸಲು ಕಾಣುತ್ತೆ. ಆ ಗುಡಿಸಿಲಲ್ಲಿ ಉಳ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಹೋದಾಗ ಅಲ್ಲಿ ಒಂದು ದುರ್ಗಂಧ ಬರ್ತಾ ಇರುತ್ತೆ. ಆದರೂ ಕೂಡ ಈ ಬೇರೆ ಏನೋ ದಾರಿ ಕಾಣದೆ ಅಲ್ಲೇ ಉಳ್ಕೊಳ್ಳುವಂತಹ ನಿರ್ಧಾರ ಮಾಡ್ತಾನೆ. ಆ ಬಡವ ಹೇಳ್ತಾನೆ, ಉಳ್ಕೊಳ್ಳೋದಕ್ಕೆ

ಜಾಗ ಕೊಡ್ತೀನಿ, ಆದರೆ ನೀವು ಮರುದಿನ ಎದ್ದು ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿಕೊಡ್ದು ಅಂತ. ಅಯ್ಯೋ, ನಾನು ಮಹಾರಾಜ, ನನಗೆ ಎಲ್ಲ ಸಕಲ ಐಶ್ವರ್ಯ ಸೌಕರ್ಯ ಎಲ್ಲ ಇದೆ, ನಿನ್ನ ಗುಡಿಸಿನಲ್ಲಿ ಇರಬೇಕು ಅಂತ ಹೇಳಿ ನಾನು ಯಾಕೆ ಹಠ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲ, ಬಹಳಷ್ಟು ಜನ ಹೀಗೆ ಹೇಳಿ ಹೋಗಿದ್ದಾರೆ, ಆದರೆ ಎಲ್ಲರೂ ಇಲ್ಲೇ ಇರ್ತೀವಿ ಅಂತ ಹಠ ಮಾಡಿದ್ದಾರೆ, ಹಾಗಾಗಿ ನಾನು ನಿಮಗೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ಹಾಗೇನೂ ನಾನು ಮಾಡೋದಿಲ್ಲ ಅಂತ ಹೇಳಿ ರಾಜ ಹೇಳ್ತಾನೆ. ಸರಿ, ಆ ಬಡವ ಗುಡಿಸಿನಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆದರೆ ಮರುದಿನ ಎದ್ದ ಕೂಡಲೇ ಆ ರಾಜ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹಠ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಥೆಯನ್ನು ಕೇಳಿದ ಮೇಲೆ ಶುಕಮುನಿ ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ, ಆ ರಾಜ ಆ ಬಡವನೊಂದಿಗೆ ಜಗಳ ಮಾಡ್ತಾನೆ, ನಾನು ಈ ಜಾಗವನ್ನು ಬಿಡೋದಿಲ್ಲ, ಇಲ್ಲೇ ಇರ್ತೇನೆ ಅಂತ. ಇದು ಸರಿನಾ ಅಂತ ಕೇಳ್ತಾನೆ. ಆಗ ಮಹಾರಾಜ, ಮಹಾತ್ಮರೇ, ನನ್ನ ದೃಷ್ಟಿಯಲ್ಲಿ ಆ ರಾಜ ಮಹಾಮೂರ್ಖ, ಅರಮನೆಯನ್ನು ಬಿಟ್ಟು ಈ ದುರ್ಗಂಧಮಯವಾದ ಈ ಕುಟೀರದಲ್ಲಿರೋದಕ್ಕೆ ಹೇಗೆ ಮನಸ್ಸು ಬಂತು ಅಂತ ಹೇಳಿ ಕುತೂಹಲ ತಡೆಯಲಾರದೆ ಕೇಳ್ತಾನೆ, ಆ ರಾಜ ಯಾರು ಅಂತ. ಆಗ ಶುಕಮುನಿ ಶಾಂತವಾಗಿ, ಮಹಾರಾಜರೇ, ಆ ರಾಜ ಮತ್ತಾರೂ ಅಲ್ಲ, ನೀವೇ. ಮಲಮೂತ್ರಗಳಿಂದ ಕೂಡಿದ ಈ ಶರೀರವೆಂಬ ಕುಟೀರದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಆತ್ಮ ಇರಬೇಕಿತ್ತೋ ಅಷ್ಟರವರೆಗೆ ವಾಸ ಮಾಡಿ ಆಯಿತು. ಈ ಶರೀರರೂಪಿ ಕುಟೀರದಿಂದ ನಿಮ್ಮ ಆತ್ಮಕ್ಕೆ ಹೋಗುವಂತಹ ಸಮಯ ಬಂದಿದೆ. ಈ ದುರ್ಗಂಧಮಯವಾದ ಶರೀರವನ್ನು ಬಿಟ್ಟು ಹೋಗೋದಕ್ಕೆ ಇಚ್ಛಿಸದೆ ಇಲ್ಲೇ ಚಿಂತಿಸುತ್ತಾ ಕುಳಿತಿದ್ದೀರಿ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ಪರೀಕ್ಷಿತ ರಾಜನಿಗೆ ಶುಕಮುನಿಯ ಕಥೆಯ ಮರ್ಮ ತಿಳಿಯುತ್ತೆ. ಅಜ್ಞಾನದಲ್ಲಿದ್ದಂತಹ ರಾಜನಿಗೆ ಸುಜ್ಞಾನ ಬರುತ್ತೆ, ಮರಣ ಭೀತಿಯನ್ನು ದೂರ ಮಾಡುತ್ತೆ, ಸಂತೋಷದಿಂದ ಇಹಲೋಕವನ್ನು ತ್ಯಜಿಸೋದಕ್ಕೆ ಉದ್ಯುಕ್ತನಾಗ್ತಾನೆ. ಪರೀಕ್ಷಿತ ಇರುವಂತಹ ಆರಕ್ಷಿತ ಗೃಹಕ್ಕೆ ಬಿಗಿಯಾದ ಭದ್ರತೆ ಇದೆ, ತನಗೆ ಒಳಗಡೆ ಪ್ರವೇಶಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ತಕ್ಷಕನಿಗೆ ಅರಿವಾಗುತ್ತೆ. ಅಷ್ಟರಲ್ಲಿ ಏನಾಗುತ್ತೆ, ರಾಜನ ಪರಿಚಾರಕರು ರಾಜನಿಗೆ ಹಣ್ಣುಗಳನ್ನು ಕೊಂಡೊಯ್ದು ಕೊಡ್ತಾ ಇರೋದು ಆತನ ಗಮನಕ್ಕೆ ಬರುತ್ತೆ. ತಕ್ಷಣ ಒಂದು ಉಪಾಯವನ್ನು ಮಾಡ್ತಾನೆ. ತಕ್ಷಕ ಒಂದು ಚಿಕ್ಕ ಹುಳುವಿನ ರೂಪ ಧರಿಸಿ ಆ ಹಣ್ಣಿನೊಳಗೆ ಸೇರ್ಕೊಳ್ತಾನೆ. ಅರಸ ಆ ಹಣ್ಣನ್ನು ಕತ್ತರಿಸಿದಾಗ ಅದರಲ್ಲಿ ಹುಳ ಇರೋದನ್ನು ನೋಡ್ತಾನೆ. ಪರೀಕ್ಷಿತ ಮಹಾರಾಜ ಕೂಡ ಪ್ರಾಜ್ಞನೆ, ಆ ಹುಳವೇ ತಕ್ಷಕ ಅನ್ನೋದು ಆ ರಾಜನಿಗೂ ಕೂಡ ಗೊತ್ತಾಗತ್ತೆ. ಈ ರಾಜನ ಇದಿರಿನಲ್ಲಿ ತಕ್ಷಕನೇ ಮುಂದುವರಿಯೋದಕ್ಕೆ ಅಳಗ್ತಾನೆ. ಆಗ ಸ್ವತಃ ಪರೀಕ್ಷಿತ, ನನ್ನನ್ನು ಕಚ್ಚು ಬಾ, ಏಕೆಂದರೆ ನಾನು ಇದರಿಂದ ಶಪಿತನಾಗಿದ್ದೇನೆ, ಹಾಗಾಗಿ ನನ್ನ ಕಚ್ಚಬಹುದು ಅಂತ ಹೇಳಿ ಆಹ್ವಾನಿಸ್ತಾನೆ. ಆಗ ಹುಳದ ರೂಪದಲ್ಲಿದ್ದ ತಕ್ಷಕ ಬೆಳೆದು ದೊಡ್ಡವನಾಗಿ ನಿಜರೂಪ ಧರಿಸಿ ಪರೀಕ್ಷಿತನನ್ನು ಕಚ್ಚಿ ಕೊಂದು ಬಿಡ್ತಾನೆ.

ಮರಣದ ಸಂದರ್ಭದಲ್ಲಿ ಅರಸ ದುಃಖಿಸುತ್ತಿರುವ ತನ್ನ ರಾಣಿಯಾದ ಇರಾವತಿಯನ್ನು ಕರೆದು, ನನ್ನೊಡನೆ ನೀನು ಸಹಗಮನ ಮಾಡಿಕೊಳ್ಳಬೇಡ, ನೀನು ಕ್ಷತ್ರಿಯಾಣಿಯಾಗಿ ನಿನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ. ಮಗನಾದ ಜನಮೇಜಯ ಇನ್ನೂ ಚಿಕ್ಕವನು, ಏನೂ ಅರಿಯದವನು, ಆತನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡು. ನಂತರ ಅವನಿಗೆ ಪಟ್ಟವನ್ನು ಕಟ್ಟು. ಎಂದಿಗೂ ನನ್ನ ಮರಣದ ಗುಟ್ಟನ್ನು ಅವನಿಗೆ ತಿಳಿಸಬೇಡ. ಸರ್ಪ ದಂಶನದಿಂದ ನಾನು ತೀರಿಕೊಂಡೆ ಅನ್ನುವಂತಹ ಸತ್ಯವನ್ನು ಯಾವುದೇ ಕಾರಣಕ್ಕೂ ಆತನಿಗೆ ತಿಳಿಸಬೇಡ. ಸಹಜವಾಗಿ ಅವನಲ್ಲಿಯೂ ನಾಗಕುಲದ ಮೇಲೆ ವೈರತ್ವ ಬೆಳೆಯುತ್ತೆ, ಹಾಗಾಗಿ ನಾಗದ್ವೇಷ ಒಳ್ಳೆಯದಲ್ಲ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಪರೀಕ್ಷಿತನ ಮರಣ ನಂತರ ಆತನ ಮಗ ಜನಮೇಜಯ ಪಟ್ಟ ಇರ್ತಾನೆ. ಜನಮೇಜಯ ಭರತ ಖಂಡವನ್ನು ಆಳಿದ ದ್ವಾಪರ ಯುಗದ ಕೊನೆಯ ಚಕ್ರವರ್ತಿ ಕೂಡ. ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವ ಆ ಯುಗ ಸಂಧಿ ಕಾಲದಲ್ಲಿ ಆಳಿದವನು ಜನಮೇಜಯ. ಹೀಗಾಗಿ ಕಲಿಯುಗದ ಪ್ರಥಮ ಚಕ್ರವರ್ತಿ ಕೂಡ ಆತನೇ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಯುಗ ಪ್ರವರ್ತಕ ಜನಮೇಜಯ ಚಿಕ್ಕಂದಿನಲ್ಲಿಯೇ ಚಕ್ರವರ್ತಿ ಪಟ್ಟವನ್ನು ಸ್ವೀಕರಿಸಿ ಹಲವು ವರ್ಷಗಳವರೆಗೆ ಭರತ ಖಂಡವನ್ನು ಆಳಿ ಬೆಳೆದು ದೊಡ್ಡವನಾಗಿದ್ದರೂ ಆತನಿಗೆ ತನ್ನ ತಂದೆಯ ಸಾವಿನ ರಹಸ್ಯ ತಿಳಿದಿರೋದಿಲ್ಲ. ಏಕೆಂದರೆ ತಾಯಿ ಇರಾವತಿಯಾಗಲಿ, ಮಂತ್ರಿಯಾಗಲಿ, ಕುಲ ಪುರೋಹಿತರಾಗಲಿ, ಯಾರೂ ಕೂಡ ಆತನಿಗೆ ಈ ವಿಷಯವನ್ನು ತಿಳಿಸಿರಲಿಲ್ಲ. ಹೀಗಿರುವಾಗ ವೇದಮುನಿಗಳ ಆಶ್ರಮದಲ್ಲಿ ಆತನ ಶಿಷ್ಯನಾದ ಉತ್ತಂಕ ಅನ್ನುವಂತಹ ವಟು ಒಬ್ಬ ವಿದ್ಯಾಭ್ಯಾಸವನ್ನು ಪೂರೈಸಿದ ಬಳಿಕ ತನ್ನ ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನಿಸ್ತಾನೆ. ವೇದ ಮುನಿಗಳಿಗೆ ಶಿಷ್ಯರಿಂದ ಕಾಣಿಕೆಗಳನ್ನು ಸ್ವೀಕರಿಸೋದು ಇಷ್ಟವಾಗಲಿಲ್ಲ. ಆದರೂ ಕೂಡ ಉತ್ತಂಕ ಬಂದು ಗುರುಗಳಿಗೆ ನಮಿಸಿ, ಗುರುಗಳೇ, ನಿಮ್ಮ ದಯೆಯಿಂದಲೇ ನಾನು ವಿದ್ಯಾವನ್ನು ಕಲಿತವನು. ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡೋದಕ್ಕೆ ಬಯಸಿದ್ದೇನೆ, ಏನು ಬೇಕು ನಿಮಗೆ ಅಂತ ಹೇಳಿ ತಂದುಕೊಡ್ತೇನೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಆಗ ವೇದ ಮುನಿಗಳು ಹೇಳ್ತಾರೆ, ನೀನು ಉತ್ತಮ ಪ್ರಜೆಯಾದರೆ ಅದೇ ನನಗೆ ಗುರು ಕಾಣಿಕೆ, ನಾನು ಕಾಣಿಕೆಗಳನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ಆಗ ಉತ್ತುಂಕ ಗುರುಪತ್ನಿ ಕಡೆಗೆ ಹೋಗಿ, ತಾಯಿ, ನನ್ನ ವಿದ್ಯಾಭ್ಯಾಸ ಮುಗಿದಿದೆ, ನೀವು ನನ್ನನ್ನು ಮಗನಂತೆ ಸಾಕಿ ಸಲಹಿದ್ದೀರಿ, ನಾನು ಗುರು ಕಾಣಿಕೆಯನ್ನು ಕೊಡಲು ಬಯಸಿದ್ದೇನೆ, ನಿಮಗೆ ಏನು ಬೇಕೋ ಹೇಳಿ ಅಂತ ಹೇಳ್ತಾನೆ. ಆಗ ಆಕೆ ಅಂದರೆ ಗುರುಪತ್ನಿ, ನಾನು ಪೂಜೆಗೆಂದು ಸುಮಂಗಲಿಯರನ್ನು ಆಹ್ವಾನಿಸಿದ್ದೇನೆ.

0: ಅವರೆಲ್ಲ ಬರುವಾಗ ನಾನು ಬರೀ ಕಿವಿಯಲ್ಲಿರೋದು ಸರಿಯಿಲ್ಲ, ಹೀಗಾಗಿ ಒಂದು ದಿನದ ಮಟ್ಟಿಗೆ ಪೌಷ್ಯರಾಜನ ಪತ್ನಿಯ ಕಿವಿಯ ಓಲೆಗಳನ್ನು ತಂದು ಕೊಡುವೆಯ ಅಂತ ಕೇಳ್ತಾಳೆ. ಉತ್ತುಂಕ ಆಯಿತು ಅಂತ ಹೇಳಿ ಅಲ್ಲಿ ವಂದಿಸಿ ಹೊರಡ್ತಾನೆ. ಇನ್ನು ಉತ್ತುಂಕ ಪೌಷ್ಯರಾಜನ ಅರಮನೆಗೆ ಬರ್ತಾನೆ. ಇದಾದ ನಂತರ ಏನಾಯಿತು ಮುಂದಿನ ಭಾಗದಲ್ಲಿ ಕೇಳೋಣ.
1: ಹೌದು ಹೌದು.

ಇಲ್ಲಿ ಶಿಷ್ಯನಾದ ಉತ್ತಂಕ ಪೌಷ್ಯರಾಜನ ಅರಮನೆಗೆ ಹೋಗ್ತಾನೆ. ತನ್ನನ್ನು ಕಾಣಲೆಂದೇ ಬಂದಿರುವ ಒಟುವಿಗೆ ರಾಣಿ ವಂದಿಸಿ ಉಪಚರಿಸಿ ಬಂದಿರುವ ಕಾರಣ ಕೇಳ್ತಾಳೆ. ಉತ್ತಂಕ ಬಂದಿರುವಂತಹ ವಿಷಯವನ್ನು ತಿಳಿಸ್ತಾನೆ. ರಾಣಿಗೆ ತುಂಬ ಸಂತೋಷವಾಗುತ್ತೆ. ಋಷಿಪತ್ನಿಯೋರ್ವಳು ನನ್ನ ಆಭರಣಗಳನ್ನು ಬಯಸಿದ್ದಾಳೆ ಅಂದರೆ ಅದು ನನ್ನ ಸೌಭಾಗ್ಯವೇ ಅಂತ ನಾನು ತಿಳಿದಿದ್ದೇನೆ. ಕೇವಲ ಒಂದು ದಿನದ ಮಟ್ಟಿಗೆಲ್ಲ ಶಾಶ್ವತವಾಗಿ ಅವುಗಳನ್ನು ಆ ಮುನಿ ಪತ್ನಿಗೆ ನೀಡ್ತೇನೆ. ಆದರೆ ಕೊಂಡು ಹೋಗುವಾಗ ಜಾಗ್ರತೆ, ಇವು ಮೂರೂ ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಆಭರಣಗಳು. ಈ ಹಿಂದೆ ತಕ್ಷಕ ಅವುಗಳನ್ನು ಅಪಹರಿಸೋದಕ್ಕೆ ಪ್ರಯತ್ನಪಟ್ಟಿದ್ದ, ಹೀಗಾಗಿ ವಿಶೇಷವಾಗಿ ಎಚ್ಚರ ವಹಿಸಿ ಅಂಥೇಳಿ ಉತ್ತಂಕನಿಗೆ ನವರತ್ನ ಖಚಿತವಾದ ಆಭರಣಗಳನ್ನು ನೀಡ್ತಾಳೆ ರಾಣಿ ಪೌಷ್ಯರಾಜನ ಮಹಾರಾಣಿ. ಉತ್ತಂಕ ಆಭರಣಗಳನ್ನು ಗಂಟು ಕಟ್ಟಿಕೊಂಡು ಬರುವಾಗ ಪೌಷ್ಯರಾಣಿ ಹೇಳಿದಂತೆ ದಾರಿಯಲ್ಲಿ ತಕ್ಷಕ ಅಡ್ಡಿಪಡಿಸ್ತಾನೆ. ಫಣಿಗಳಿಗೆ ಮಣಿರತ್ನಗಳ ಮೇಲೆ ವ್ಯಾಮೋಹ ಜಾಸ್ತಿ ಅನ್ನೋದ್ರ ಬಗ್ಗೆ ಕೂಡ ತಿಳಿದಿದ್ದ ಉತ್ತಂಕ. ಹೀಗಾಗಿ ಅವನು ಉತ್ತಂಕನನ್ನು ವಂಚಿಸಿ ಅವನ ಬಳಿದ್ದ ಆಭರಣಗಳನ್ನು ಬಲಾತ್ಕಾರವಾಗಿ ಕೊಂಡೊಯ್ದು ಪಾತಾಳದಲ್ಲಿ ಬಚ್ಚಿಡ್ತಾನೆ. ಅಸಹಾಯಕನಾದ ಉತ್ತಂಕ ಹೀಗಾದರೂ ಮಾಡಿ ತಕ್ಷಕನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ನೇರವಾಗಿ ಹಸ್ತಿನಾವತಿಗೆ ಹೋಗ್ತಾನೆ. ಅಲ್ಲಿ ಅರಸನಾದ ಜನಮೇಜಯ ಇವನನ್ನು ಗುಪ್ತವಾಗಿ ಭೇಟಿ ಮಾಡಿ ಆತನಿಗೆ ಆ

ತನ್ನ ತಂದೆ ಪರೀಕ್ಷಿತನ ಮರಣ ರಹಸ್ಯವನ್ನು ತಿಳಿಸಿಬಿಡ್ತಾನೆ. ತನ್ನ ತಂದೆಯ ಮರಣಕ್ಕೆ ತಕ್ಷಕನೇ ಕಾರಣ ಅನ್ನುವಂತಹ ವಿಷಯವನ್ನು ತಿಳಿದ ಜನಮೇಜಯ ಸಿಟ್ಟಿನಿಂದ ಹಾರಾಡ್ತಾನೆ. ಆಗ ಉತ್ತಂಕ, ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳುವ ಇಚ್ಛೆ ನಿನಗಿದ್ದರೆ ಈ ಕೂಡಲೇ ಸರ್ಪಯಾಗವನ್ನು ಮಾಡು, ನಾಗಕುಲವನ್ನೇ ನಾಶ ಮಾಡು ಅಂತ ಹೇಳಿ ಆತನಲ್ಲಿ ನಾಗದ್ವೇಷದ ಬೀಜವನ್ನು ಬಿತ್ತಿ ಹೊರಟು ಹೋಗ್ತಾನೆ. ತಾಯಿಯಾಗಲಿ ಮಂತ್ರಿಗಳಾಗಲಿ ಕುಲಪುರೋಹಿತರಾಗಲಿ ಎಷ್ಟೇ ಹೇಳಿದರೂ ಕೇಳದ ಜನಮೇಜಯ ತಕ್ಷಕನ ಮೇಲೆ ಕುಪಿತನಾಗಿ ಸಂಪೂರ್ಣ ನಾಗಕುಲವನ್ನೇ ನಾಶಪಡಿಸ್ತೇನೆ ಎಂಬುದಾಗಿ ಸರ್ಪಯಾಗವನ್ನು ಮಾಡೋದಕ್ಕೆ ಸಂಕಲ್ಪಿಸ್ತಾನೆ. ಜಗತ್ತಿನಲ್ಲಿ ಹಿಂದೆ ಯಾರೂ ಮಾಡದೇ ಇದ್ದ, ಮುಂದೆ ಕೂಡ ಯಾರೂ ಮಾಡದಂತಹ ಸರ್ಪಯಾಗವನ್ನು ಮಾಡೋದಕ್ಕೆ ಉದ್ಯುಕ್ತನಾಗ್ತಾನೆ ಜನಮೇಜಯ.

ಜನಮೇಜಯ ಸರ್ಪಯಾಗಕ್ಕಾಗಿ ಬೃಹತ್ ಯಾಗಶಾಲೆಯನ್ನು ನಿರ್ಮಿಸಿ ವಿಜೃಂಭಣೆಯಿಂದ ಯಾಗವನ್ನು ಮಾಡ್ತಾನೆ. ಮಂತ್ರೋಚ್ಚಾರಣೆ ಮಾಡಿ ಆಹ್ವಾನಿಸಿದಂತೆ ಮಂತ್ರದ ವಶೀಕರಣಕ್ಕೆ ಸಿಲುಕಿದ ನಾಗಗಳು ಒಂದೊಂದಾಗಿ ಯಜ್ಞಕುಂಡಕ್ಕೆ ಬಿದ್ದು ಆಹುತಿಯಾಗತೊಡಗುತ್ತವೆ. ಹಲವಾರು ನಾಗಸಂತತಿಗಳು ಅಳಿದು ಹೋಗುತ್ತೆ. ಎಲ್ಲ ನಾಗಗಳು ಸುಟ್ಟು ಹೋದರೂ ತಕ್ಷಕನ ಸುಳಿವೇ ಇಲ್ಲ. ಆತನನ್ನು ಸ್ವರ್ಗದಲ್ಲಿ ದೇವೇಂದ್ರ ರಕ್ಷಿಸಿ ಹಿಡಿದಿಟ್ಕೊಂಡಿದ್ದ. ಇದನ್ನು ಅರಿತ ಪುರೋಹಿತರು ದೇವೇಂದ್ರ ಸಹಿತನಾಗಿ ತಕ್ಷಕ ಬರಲಿ ಅಂದ ಅಂತ ಮಂತ್ರ ಉಚ್ಚರಿಸಿದಾಗ ಹೆದರಿದ ದೇವೇಂದ್ರ ತಾನು ತಪ್ಪಿಸಿಕೊಳ್ತಾನೆ. ಆಗ ತಕ್ಷಕ ಬೆಂಕಿಯಲ್ಲಿ ಬೀಳುವಂತಹ ಸಂದರ್ಭ ಬರುತ್ತೆ. ಅಗ್ನಿ ಆಹುತಿಯ ಸಂದರ್ಭದಲ್ಲಿ ಆಸ್ತಿಕ ಅನ್ನುವಂತಹ ಅಂದರೆ ನಾಗಗಳ ಸಂತತಿಯಲ್ಲಿರುವಂತಹ ಒಬ್ಬ ಮಹರ್ಷಿ ಆಸ್ತಿಕ ಮಹರ್ಷಿ ಬಂದು ತಡೀತಾರೆ. ಜನಮೇಜಯನಿಗೆ ಕೋಪ ಬರುತ್ತೆ. ನಿಮಗೇನು ಬೇಕೋ ಕೇಳಿ, ಯಾಗವನ್ನು ಮಾತ್ರ ನಿಲ್ಲಿಸಬೇಡಿ ಅಂತ ಹೇಳ್ತಾನೆ ಜನಮೇಜಯ ಆಸ್ತಿಕ ಮಹರ್ಷಿಗೆ. ಆಗ ಆಸ್ತಿಕ ಮಹರ್ಷಿ ಜನಮೇಜಯನನ್ನು ಸಂತೈಸಿ ಆತನ ತಂದೆಯ ಮರಣದ ನಿಜ ವೃತ್ತಾಂತವನ್ನು ತಿಳಿಸ್ತಾರೆ. ತಕ್ಷಕನದ್ದೇನೂ ತಪ್ಪಿಲ್ಲ, ಅವನು ಕಚ್ಚುವುದಕ್ಕೆ ಮುನಿಯ ಶಾಪವೇ ಕಾರಣ. ಹಾಗಂತ ಮುನಿಯದ್ದು ತಪ್ಪಿಲ್ಲ, ಅವರು ಶಪಿಸೋದಕ್ಕೆ ನಿನ್ನ ತಂದೆ ಆತನ ತಂದೆಗೆ ಮಾಡಿದ ಅಪಚಾರವೇ ಕಾರಣ. ಮತ್ತೆ ನಿನ್ನ ತಂದೆಯದ್ದು ತಪ್ಪಿರಲಿಲ್ಲ, ಆತ ಹಾಗೆ ತಪ್ಪಿ ನಡೆಯೋದಕ್ಕೆ ಕಲಿಯ ಪ್ರೇರಣೆಯೇ ಕಾರಣ. ಇದೆಲ್ಲವೂ ಕಲಿಕಾಲದ ಮಹಿಮೆ. ಆದ್ದರಿಂದ ನೀನು ಯಜ್ಞವನ್ನು ನಿಲ್ಲಿಸು, ಸುಮ್ಮನೆ ನಾಗಶಾಪಕ್ಕೆ ಒಳಗಾಗಬೇಡ ಅಂತ ಆಸ್ತಿಕ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾರೆ. ಆಸ್ತಿಕ ಮಹರ್ಷಿಯ ಮಾತನ್ನು ಒಪ್ಪಿದ ಜನಮೇಜಯನಿಗೆ ಸಮಾಧಾನವಾಗುತ್ತೆ. ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಆದರೆ ಬಹಳಷ್ಟು ಸರ್ಪಕುಲಗಳು ಯಜ್ಞಕ್ಕೆ ಆಹುತಿಯಾಗಿ ಕೇವಲ ಕೆಲವು ಮಾತ್ರ ಉಳಿದಿದ್ವು. ಸರ್ಪಯಾಗವನ್ನು ನಿಲ್ಲಿಸಿ ಜನಮೇಜಯ ತಕ್ಷಕನಲ್ಲಿ ಕ್ಷಮೆಯಾಚಿಸ್ತಾನೆ. ತಕ್ಷಕ ಕೂಡ ಜನಮೇಜಯನನ್ನು ಕ್ಷಮಿಸ್ತಾನೆ. ಆದರೆ ಹಲವಾರು ನಾಗಗಳನ್ನು ದಹಿಸಿದ್ದರಿಂದ ಜನಮೇಜಯನಿಗೆ ನಾಗದೋಷ ಬರುತ್ತೆ. ಸರ್ಪಯಾಗವು ಅರ್ಧಕ್ಕೆ ನಿಂತು ಹೋಗಿ ತಕ್ಷಕ ಬದುಕಿ ಉಳಿದಿದ್ದನ್ನು ತಿಳಿದ ಉತ್ತಂಕ ಸಿಟ್ಟು ಮಾಡ್ಕೊಳ್ತಾನೆ. ಯಾಕೆಂದರೆ ತನ್ನ ತಾಯಿಯ ಆಭರಣಗಳನ್ನು ಕದ್ದೊಯ್ದಿರ್ತಾನಲ್ವ ತಕ್ಷಕ, ಹಾಗಾಗಿ ತಕ್ಷಕ ಉಳಿದ್ಬಿಟ್ಟನಲ್ಲ ಅಂತ ಉತ್ತಕ್ಕನಿಗೆ ಸಿಟ್ಟು ಬರುತ್ತೆ. ಪುನಃ ಅಗ್ನಿಯನ್ನು ಆಹ್ವಾನಿಸಿ ಸರ್ಪಲೋಕವಾದ ಪಾತಾಳವನ್ನೇ ಸುಡಬೇಕು ಅಂತ ಹೇಳಿ ಆಜ್ಞಾಪಿಸ್ತಾನೆ. ಅಗ್ನಿ ಪಾತಾಳವನ್ನು ಸುಡಲಾರಂಭಿಸಿದಾಗ ಮತ್ತೆ ಸಂಕಷ್ಟಕ್ಕೆ ಒಳಗಾದ ತಕ್ಷಕ ದೇವೇಂದ್ರನಲ್ಲಿ ಮೊರೆ ಇಡ್ತಾನೆ. ಆಗ ದೇವೇಂದ್ರ ಆತನಿಗೆ ಹೇಳ್ತಾನೆ, ಉತ್ತುಂಕನ ಆಭರಣಗಳನ್ನು ಹಿಂದಿರುಗಿಸು ಅಂತ. ಆಗ ತಕ್ಷಕ ಆಭರಣಗಳನ್ನು ಹಿಂದಿರುಗಿಸಿ ಕ್ಷಮೆಯಾಚಿಸ್ತಾನೆ. ಆಭರಣಗಳನ್ನು ಪಡೆದಂತಹ ಉತ್ತುಂಕ ಅಗ್ನಿಯನ್ನು ಹಿಂದಕ್ಕೆ ಕರೆಸಿ ತನ್ನ ಗುರುಪತ್ನಿಗೆ ಆಭರಣಗಳನ್ನು ನೀಡಿ ಗುರುದಕ್ಷಿಣೆಯನ್ನು ಪೂರೈಸ್ತಾನೆ. ಆಸ್ತಿಕ ಮಹರ್ಷಿಗಳು ತನ್ನನ್ನು ಹಾಗೂ ತನ್ನ ಕುಲದವರನ್ನು ಉಳಿಸಿದ್ದರಿಂದಾಗಿ ಹರ್ಷಗೊಂಡು ಯಾರು ಆಸ್ತಿಕ ಆಸ್ತಿಕ ಆಸ್ತಿಕ ಎಂಬುದಾಗಿ 3 ಬಾರಿ ಉಚ್ಚರಿಸುತ್ತಾರೋ ಅವರಿಗೆ ನಾಗದೋಷ ತಟ್ಟದೇ ಇರಲಿ ಅನ್ನುವಂತಹ ವರವೊಂದನ್ನು ತಕ್ಷಕನಿಗೆ ಕರುಣಿಸ್ತಾರೆ.

ಹೀಗೆ ಜನಮೇಜಯ ಸರ್ಪಯಾಗವನ್ನು ನಿಲ್ಲಿಸಿದ ದಿನವೇ ಶ್ರಾವಣ ಮಾಸದ ಶುಕ್ಲಪಾಶದ ಪಕ್ಷದ ಪಂಚಮಿ ತಿಥಿ. ಅದನ್ನೇ ನಾಗರ ಪಂಚಮಿ ಅನ್ನೋದಾಗಿ ಆಚರಣೆಯಾಗ್ತಾ ಬಂದಿದೆ. ಅಷ್ಟಕುಲ ನಾಗಗಳಾದ ಅನಂತ ಅಂದರೆ ಶೇಷ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕುಲಿಕ, ಕಾರ್ಕೋಟಕ ಮತ್ತು ಶಂಖಪಾಲ ಇವುಗಳನ್ನು ಆ ದಿನ ಪೂಜಿಸಲಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶ ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಜ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯದ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿ ನಿನ್ನೆ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿತು. ಎನ್ಎಸ್ಕ್ಯೂ ಔಷಧಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು. ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲವಾದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿ ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತಂತಹ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ಉತ್ತಮ ಉಪಕ್ರಮವಾಗಿದೆ ಎಂದು ಹೇಳಿದ್ದಾರೆ. ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಗೋಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ರಾಜ್ಯದ 50% ಸರ್ಕಾರಿ ಸಿಬ್ಬಂದಿ ಮನೆಯಿಂದಲೇ ಕಾರ್ಯನಿರ್ವಹಿಸುವ ಮಿತವ್ಯಯದ ಉಪಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. 90,000 ಮೆಟ್ರಿಕ್ ಟನ್ಗೂ ಅಧಿಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಹೊತ್ತು ತರುತ್ತಿರುವಂತಹ ಎರಡು ಹಡಗುಗಳು ಹರ್ಬುನ್ ಜಲಸಂಧಿಯನ್ನು ದಾಟಿದ್ದು ನಾಳೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಂದರು ಹಾಗೂ ಜಲಮಾರ್ಗ ಕಾರ್ಯದರ್ಶಿ ಮುಕೇಶ್ ಮಂಗಲ್ ತಿಳಿಸಿದ್ದಾರೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ ಸೇವಾ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದವೊಂದಕ್ಕೆ ಸಹಿಯನ್ನು ಹಾಕಿವೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ವಿಪಿಎಸ್ ಕೌಶಿಕ್ ಅಡ್ಜಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಭಾರತದ ಸಗಟು ಬೆಲೆ ಸೂಚ್ಯಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ 8.3% ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು 3.88% ದಾಖಲಾಗಿತ್ತು. ಧರ್ಮಶಾಲಾದ

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05 ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಇದಾದ ನಂತರ ಕಾರ್ಯಕ್ರಮ ಶುಭೋದಯ ಕರ್ನಾಟಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆಯಾಗಿ MNIT ಜೈಪುರ್, ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಒತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ

0: ವ್ಯಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
1: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್, ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮ ಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಎರಡು ಸೇರಿಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದೇ ಸಣ್ಣ ಜಾಗದಲ್ಲಿ ಪ್ರದೇಶದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ, ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದ್ದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು

0: ವಹಿಸೋಣ. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಏಳು ಗಂಟೆ 15 ನಿಮಿಷಗಳಾಗಿವೆ. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಂದಿನಂತೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ರಾಜೀವ್ ತಾರಾನಾಥ್ ಸ್ವರಗಳ ಸನ್ಮಿತ್ರ, ಸರೋದ್ ಮಾಂತ್ರಿಕ, ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಸಂಗೀತಕ್ಕೆ ಅರ್ಪಿಸಿಕೊಂಡವರು. ಅವರ ಪರಂಪರೆಯ ಆಳವಾದ ಜ್ಞಾನ, ಸೃಜನಶೀಲತೆ ನಮ್ಮ ಚಿಂತನೆಗಳನ್ನು ವಿಸ್ತರಿಸಿದವು. ಭಾಷೆಯ ಪ್ರಭುತ್ವ, ಸಂಗೀತದ ಜ್ಞಾನ, ಬರಹಗಳು, ಅವರ ನುಡಿಸುವ ಕ್ರಮ, ಅವರ ಆಲ್ಬಮ್ಗಳು, ಅವರ ವಿವರಣೆಯ ಶೈಲಿ ಎಲ್ಲವೂ ವಿಸ್ಮಯವೇ. ಅವರ ಮಾತುಗಳನ್ನ ಕೇಳೋಣ.
1: ನೀವು ಯಾವುದೇ ಕಲೆಯಲ್ಲಿ ನೋಡಿದ್ರು ಅದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಆಯಾಮ ಇರುತ್ತೆ. ಎಷ್ಟೋ ಆಯಾಮಗಳಿರುತ್ತೆ. ಜನಪ್ರಿಯ ಆಯಾಮ ಒಂದು, ಔತ್ತಮ್ಯದ ಆಯಾಮ ಇನ್ನೊಂದು. ಔತ್ತಮ್ಯ ಯಾವ ಕಲೆಯಲ್ಲಿ ಮೂಡಿ ಬರ್ತದೋ ಅದು ಸಂಗೀತವಾಗಬಹುದು, ನೃತ್ಯವಾಗಬಹುದು. ಅದು ಸುಮ್ಮನೆ ಮನಮೆಚ್ಚೋದು ಒಂದೇ ಅಲ್ಲ, ಅದರಲ್ಲಿ ಕೆಲವು ಜಟಿಲವಾದ ಕಲಾತ್ಮಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಗೆಲ್ಲುವ ಒಂದು ಧೀರ ಪ್ರಯತ್ನ ಇರ್ತದೆ. ಅಭಿಜಾತ ಸಂಗೀತ, ಅಭಿಜಾತ ಕಲೆ ಒಟ್ಟಿನಲ್ಲಿ ಅಂಥ ಕಲೆಯನ್ನು ನಾವು ಗ್ರಹಿಸುವಾಗ ಅದಕ್ಕೆ ನಮ್ಮಿಂದಲೂ ಕೊಡಬೇಕಾದದ್ದಿರ್ತದೆ. ಆ ಕೊಡಬೇಕಾಗಿರುವುದರಲ್ಲಿ ಶಿಸ್ತು ಇರ್ತದೆ. ಇನ್ನೊಂದು, ಈ ಜನಪ್ರಿಯವಾದ ಯಾವುದೇ ಕಲೆಯ ಒಂದು ಆಯಾಮವು ಒಂದು ಅಂಶ ಇದೆ. ಅಲ್ಲಿ ನಾವು ಬಾಲ್ಟಿ ಆಗಿದ್ದರೆ ಸಾಕು, ಅದು ಬಂದು ನಮ್ಮಲ್ಲಿ ಬೀಳ್ತದೆ. ಅಂತರ್ಮುಖಿ ಆದಿಗಳಿಗೆ ಇನ್ನೆರಡು ಮಾತು. ಧ್ಯಾನಶೀಲ, ಶರಣಾಗತಿ ನಾನು ದೇವರಲ್ಲಿ ನಂಬೋದಿಲ್ಲ, ಆದ್ದರಿಂದ ಅದು ಶರಣಾಗತಿ ಹೌದು ಅಲ್ಲೋ. ಆದರೆ ಸಂಗೀತಕ್ಕೆಯೇ ಅದರಲ್ಲಿ ನಾವು ಲೀನರಾಗಿ ಐಕ್ಯರಾಗಿ ಆ ಸಂಗೀತಕ್ಕೆ ಶರಣ ಹೋಗ್ತೀವಲ್ಲ, ಅದರಿಂದ ಬಿಡಿಸ್ಕೊಳ್ಳೋದಾಗಲ್ಲ. ಇದು ಮೂಲಭೂತವಾಗಿ ಅದು ತಾತ್ವಿಕವಾಗಿದೆ. ಭಾರತೀಯ ಬಂಧುಗಳು ಯಾರು ಬೇರೆ ರಾಜ್ಯಕ್ಕೆ, ಬೇರೆ ದೇಶಗಳಿಗೆ ವಲಸೆ ಹೋಗಿರ್ತಾರೆ, ಅವರು ಈ ಪ್ರಶ್ನೆಯನ್ನು ಹೆಚ್ಚು ಕೇಳ್ತಾರೆ. ಹೌ ಹ್ಯಾಸ್ ಯುವರ್ ಮ್ಯೂಸಿಕ್ ಚೇಂಜ್ಡ್ ಅಕಾರ್ಡಿಂಗ್ ಟು ಟೈಮ್ಸ್ ಅಂತ. ಏನಂದ್ರೆ ಅವ ಇಲ್ಲಿ ಟಾಂಗಾದೊಳಗೆ ಹೋಗ್ತಿದ್ದ, ಅಲ್ಲಿ ಹೋಗಿ ಕಾರ್ ಕೊಂಡ್ಕೊಂಡು ಆರಾಮಿದ್ದಾನವ. ಅಲ್ಲಿಯ ಸೀರಿಯಸ್ ಸಂಗೀತ ಶ್ರೋತೃಗಳು ಅವರು ಈ ಮಾತು ಕೇಳೋದಿಲ್ಲ. ಈಗ ಒಂದು ಮಾತು ಬಂದಿದೆ, ಒಂದು ಫೆಲೇಶ್ ಸುಳ್ಳು ಮಾತು. ಅದು ದಿ ಪ್ರಿಸೈಡಿಂಗ್ ಡ್ಯೂಟಿ ಆಫ್ ದ ಮಾಡರ್ನ್ ಟೈಮ್ಸ್ ಇಸ್ ಸ್ಪೀಡ್, ಸೊ ಮ್ಯೂಸಿಕ್ ಹ್ಯಾಸ್ ಟು ಬಿ ಫಾಸ್ಟ್ ಅಂತ. ನ ದಿಸ್ ಈಸ್ ನಾಟ್ ಟ್ರೂ, ದಿಸ್ ಈಸ್ ನಾಟ್ ಟ್ರೂ. ಪಾಶ್ಚಾತ್ಯ ದೇಶಗಳಲ್ಲಿ ನಮಕ್ಕಿಂತಲೂ ಸ್ಪೀಡ್ ಬಹಳ ಜಾಸ್ತಿ. ಅಲ್ಲಿಯೂ ಬೇಥೋವಿನ್ ಮೋಟ್ಸಾರ್ಟಿನ ಸಂಗೀತ ಈಗಲೂ ಅದನ್ನ ಸ್ಪೀಡ್ ಮಾಡೋದಿಲ್ಲ. ಸ್ಪೀಡ್ ಮಾಡಬೇಕಂತೂ ಕೂಡ ಅಲ್ಲಿಯ ಶಾಸ್ತ್ರೀಯ ಸಂಗೀತದ ಶ್ರೋತೃಗಳು ಕೇಳೋದಿಲ್ಲ, ಬೇಡೋದಿಲ್ಲ. ಫಿಲ್ಮ್ ಸಂಗೀತ ಫಾಸ್ಟ್ ಆಯಿತು, ಪಾಪ್ ಮ್ಯೂಸಿಕ್ ಬಂತು, ಆ್ಯಸಿಡ್ ರಾಕ್ ಬಂತು, ಅವನ್ನೆಲ್ಲ ನಾವು ಎರವಲು ತೊಗೊಂಡು ಬಂದವು. ನಮ್ಮ ಫಿಲ್ಮ್ನಲ್ಲೂ ನಾವು ಕುಣಿತೀವಿ ಮಾಡ್ತೀವಿ. ಆದರೆ ಶಾಸ್ತ್ರೀಯ ಸಂಗೀತ ಅದರ ಸ್ಟ್ರಕ್ಚರು ಎಪಿಫ್ಯಾನಿಕ್. ಹೀಗಂದ ಮಾತ್ರಕ್ಕೆ ಅದು ಬದಲಾಗೋದಿಲ್ಲ ಅಂತಲ್ಲ. ಬದಲಾವಣೆಗಳಲ್ಲಿ ಎರಡು ತರಹದ ಬದಲಾವಣೆ ಇದೆ. ಪ್ರಜ್ಞಾಪೂರ್ವಕ ಕಾನ್ಷಿಯಸ್ ಬದಲಾವಣೆ ಒಂದಿದೆ. ಸರಳ ಉದಾಹರಣೆ ನಿಮ್ಗೆ ಕೊಡ್ಬೇಕಂತಂದ್ರೆ ಫ್ಯಾಷನ್, ಅವ ಏನು ಬಟ್ಟೆ ಹಾಕ್ಕೊಳ್ತಾನೆ ಅದು ನೋಡ್ಕೊಂಡು ನಾನು ಹಾಕೋದು. ಇನ್ನೊಂದು ಬದಲಾವಣೆ ಕಾಲ, ದೇಶ ಕಾಲದ ಪ್ರಭಾವಕ್ಕೆ ನಾವೆಲ್ಲರೂ ಒಳಗಾಗ್ತೀವಿ. ನಮಗೆ ಗೊತ್ತಿಲ್ಲದೆ ಬದಲಾವಣೆಗಳಾಗ್ತಾ ಇರುತ್ತೆ. ನಾವು ಬದಲಾದ್ರೆ ಆ ಸಂಗೀತವು ಬದಲಾಗುತ್ತೆ. ತಂತಿಗಳು ಬದಲಾಗಿವೆ. ಸರೋದಿಗೆ ಆ ತಂತಿ ಇರಲಿಲ್ಲ ಮೊದಲು, ಸ್ಟೀಲ್ ಸ್ಟ್ರಿಂಗ್ಸ್ ಇರ್ತಾ ಇರಲಿಲ್ಲ. ಮುಂದೆ ಈಗ ಮೈಕ್ರೋಫೋನ್ ಬಂದಾಗಿಂದ ಆದರೆ ಅದ್ರ ಬಾರಿಸೋ ಟೆಕ್ನಿಕ್ಸು ಬದಲಾಗಿದೆ. ಇವೆಲ್ಲ ಚೇಂಜಸ್ ರೀ, ಇವೆಲ್ಲ ಚೇಂಜ್. ಭಾಳ ಸೀರಿಯಸ್ ಆಗಿ ನಾವು ಕೇಳ್ಕೊಳ್ಬೇಕು. ಸೊ ವಿದ್ ಏನೋ ಅಂದ್ ಎಲ್ಲರಂತರ ಮಾತು ನಾವು ಅಂದ್ಬಿಡ್ತೀವಿ. ಒಟ್ಟಲ್ಲಿ ಹೇಳೋದಾದರೆ ಇವತ್ತಿನ ದಿವಸ ವಾದ್ಯ ಸಂಗೀತ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ. ನಿಮ್ಮ ಸ್ಪೀಡ್ನಲ್ಲೂ ಆಗಲಿ, ಮೇಲೆ ಸೊಫಿಸ್ಟಿಕೇಷನ್ನಲ್ಲಿ, ಅದರ ಸಂಕೀರ್ಣತೆಯಲ್ಲಿ, ಬೇರೆ ಬೇರೆ ಬೇರೆ ಬೇರೆ ಅಂಗಗಳನ್ನು ತೊಗೊಂಡು ಮೇಲೆ ವೋಕಲ್ ಮ್ಯೂಸಿಕ್ ಏನಿದೆ, ವೋಕಲ್ ಮ್ಯೂಸಿಕ್ ಏನಾಗಿದೆ, ಅದರಲ್ಲಿಯೂ ಸೊಫಿಸ್ಟಿಕೇಷನ್ ಹೆಚ್ಚು ಬಂದ್ಬಿಟ್ಟಿದೆ. ನಿಮಗೆ ಹಿಡಿಸ್ತದೋ ಇಲ್ಲೋ, ಒಂದು ರೀತಿ ಖಯಾಲ್ ಗಜಲಿನ ಕಡೆಗೆ ಹೋಗ್ತಾ ಇದೆ, ಗಜಲ್ ಖಯಾಲಿನ ಕಡೆಗೆ ಬರ್ತಾ ಇದೆ, ಎರಡರದ್ದು ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಇದು ಗಮನಿಸಬೇಕಾದ ವಿಷಯ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಕೇಳಿದ ಧ್ವನಿ ಸರೋದ್ ಮಾಂತ್ರಿಕ ಡಾ ರಾಜೀವ್ ತಾರಾನಾಥ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ವಿವಿಧ ಭಾರತಿ,
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:55 ಕೇಳಬಹುದು. ಭಾವಗೀತೆಗಳನ್ನು ಕೇಳುವಂತಹ ಸಮಯ ಇದು. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಪುತಿ ನರಸಿಂಹಾಚಾರ್ ಅವರ ಒಂದು ರಚನೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ವುಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ

0: ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026 ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮೃತಪಟ್ಟಿದ್ದು 200 ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NEET ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ

ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹಿಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ. ಮುಂದುವರಿಸ್ತಾ ರಾಜು ಅನಂತ ಸ್ವಾಮಿ ಅವರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇದೆ ಬಸವರಾಜ ಸಬರದ ಅವರ ಒಂದು ರಚನೆ.

ಬಸವರಾಜ ಸಬರದ ಅವರ ರಚನೆಯನ್ನು ಕೇಳಿದ್ರಿ, ರಾಜು ಆನಂದ್ ಸ್ವಾಮಿ ಅವರ ಧ್ವನಿಯಲ್ಲಿ. ಈಗ ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಎಂ ಎನ್ ವ್ಯಾಸರಾವ್ ಅವರ ರಚನೆ.

0: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
1: ಆಕಾಶವಾಣಿ
0: ಆಕಾಶವಾಣಿ
1: ಆಕಾಶವಾಣಿ
0: ಆಕಾಶವಾಣಿ ಆಕಾಶವಾಣಿ
1: ಆಕಾಶವಾಣಿ
0: ಸದಾ ನಿಮ್ಮೊಂದಿಗೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ವಿಕೋಪ ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರಿಗೆ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಾಜಿಯಾಬಾದ್ನಲ್ಲಿ ನಡೆದಂತಹ ಎನ್ಡಿಆರ್ಎಫ್ ರಾಷ್ಟ್ರಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಹೇಳಿದ್ದಾರೆ. 90,000 ಮೆಟ್ರಿಕ್ ಟನ್ಗೂ ಅಧಿಕ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಹೊತ್ತು ತರುತ್ತಿರುವಂತಹ ಎರಡು ಹಡಗುಗಳು ಹರ್ಮು ಜಲಸಂಧಿಯನ್ನು ದಾಟಿದ್ದು ನಾಡಿದ್ದು ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಂದರು ಹಾಗೂ ಜಲಮಾರ್ಗ ಕಾರ್ಯದರ್ಶಿ ಮುಖೇಶ್ ಮಂಗಲ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ಧುರೀಣ ವಿಡಿ ಸತೀಶನ್ ಹೆಸರನ್ನು ಪ್ರಕಟಿಸಿದೆ. ತಿರುವನಂತಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಸಭೆಯಲ್ಲೂ ಕೂಡ ಸತೀಶನ್ ಹೆಸರನ್ನು ನಾಯಕರನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಭಾರತದ ಸಗಟು ಬೆಲೆ ಸೂಚ್ಯಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲಿ ಅತ್ಯಧಿಕ ಎನಿಸಿದ ಶೇಕಡ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡ 3.88% ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧ ಮಾಡಲಾಗಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ತಂತ್ರಜ್ಞಾನ, ಶುದ್ಧ ಇಂಧನ, ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶ ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಜ್ ಮೆಕನ್ನಾ ನೇತೃತ್ವದ ಚಿಲಿ ಗಣರಾಜ್ಯದ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿ ನಡೆದಂತಹ ಐಟಿಬಿಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ.

ಸಾಮ್ರಾಟ್ ಚಿತ್ರದ ಟೈಟಲ್ ಸಾಂಗ್ ಅನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು, ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮಲೆಯ ಮಾರುತ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ವಾಣಿ ಜಯರಾಮ್ ಅವರ ಧ್ವನಿ ಕೂಡ ಇದೆ. ಅಕ್ಕ ಮಹಾದೇವಿ ಅವರ ವಚನ ಇದು. ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸುಪ್ರಭಾತ ಚಿತ್ರದ ಹಾಡನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ರಚನೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲೇ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ. ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಹಾಡಿದು. ಸಿದ್ದಲಿಂಗಯ್ಯ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಇದೆ.

ಮೈಸೂರು ಮಲ್ಲಿಗೆ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಡಾಕ್ಟರ್ ಕೃಷ್ಣ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಚಿತ್ರ ಹಾಡಿದ್ದಾರೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇದೆ. ರುದ್ರಮೂರ್ತಿ ಶಾಸ್ತ್ರಿಗಳ ರಚನೆ, ರಾಜನಾಗೇಂದ್ರ ಅವರ ಸಂಗೀತ ಇದೆ.

ಅಮೃತವರ್ಷಿಣಿ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು, ಕೆ ಕಲ್ಯಾಣ್ ಅವರ ರಚನೆ, ದೇವ ಅವರ ಸಂಗೀತ ಇತ್ತು. ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಮಯ 9:10. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ನಿಮ್ಮ ಆರ್ಜೆ ರಶ್ಮಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ನಟ, ನಿರ್ದೇಶಕ, ಲೇಖಕ, ಗಾಯಕ, ಸಮಾಜಮುಖಿ ಚಿಂತಕ ಇಷ್ಟೆಲ್ಲ ಆಗಿರುವಂತಹ ಅನಿರುದ್ಧ್ ಜತ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅನಿರುದ್ಧ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ತುಂಬಾ ಧನ್ಯವಾದಗಳಮ್ಮ.
0: ಅನಿರುದ್ಧ್ ಅವ್ರ ಬಗ್ಗೆ ಪರಿಚಯ ಹೇಳಬೇಕು ಅಂತಂದ್ರೆ ಈ ಒಂದು ಗಂಟೆ ಶೋ ಅಲ್ಲಿ ಪರಿಚಯಕ್ಕೆ ಅಷ್ಟು ಟೈಮ್ ಇಡಬೇಕಾಗುತ್ತೆ. ಯಾಕೆಂದ್ರೆ ಅಷ್ಟು ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಅವರು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರು, 22 ವಿಶ್ವ ದಾಖಲೆಗಳ ಸರದಾರರು, ಹಲವಾರು ಸಾಮಾಜಿಕ ಅಭಿಯಾನಗಳ ಮೂಲಕ ಜನಮನ ಗೆದ್ದಂತಹ ವ್ಯಕ್ತಿತ್ವ ಅವ್ರದ್ದು. ಜೊತೆ ಜೊತೆಯಲ್ಲಿ ಸೂರ್ಯವಂಶ ಧಾರಾವಾಹಿಗಳ ಮೂಲಕ ಕೂಡ ಮನೆ ಮಾತಾಗಿರೋರು ಇವರು. ಬಾಳೆ ಬಂಗಾರ ಈ ಒಂದು ಡಾಕ್ಯುಮೆಂಟ್ರಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರ ಸಿನಿಪಯಣ, ಸಾಹಿತ್ಯ, ಸಮಾಜ ಸೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ, ಯಾಕೆಂದರೆ ಸಮಾಜ ಸೇವೆಯಲ್ಲಿ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ ಅಪರೂಪದ ನಟ ಇವರು. ಹಾಗೆಯೇ ಅವರ ಜೀವನದ ಅನೇಕ ಮುಖಗಳ ಬಗ್ಗೆ ಪರಿಚಯ ಇರುತ್ತೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಅನಿರುದ್ಧ್ ಅವರೇ, ಮತ್ತೊಮ್ಮೆ ಸ್ವಾಗತ.
1: ನಮಸ್ತೆ.
0: ನಮಸ್ತೆ. ಸಿನಿಪಯಣ ಜೊತೆಗೇನೆ ಈ ಮೊದಲನೇ ಪ್ರಶ್ನೆ ತಗೊಂಡ್ಬಿಡೋಣ. ನಿಮ್ಮ ಅಭಿನಯ ಜೀವನ ಶುರುವಾದ ಕ್ಷಣ ಯಾವುದು ಅಂತ ನೆನಪಿದ್ಯಾ?
1: ಚಿಕ್ಕಂದಿಂದಲೂ ಅಮ್ಮ ನಾನು ನಾಟಕಗಳಲ್ಲಿ ಅಭಿನಯಿಸ್ತಾ ಬಂದಿದ್ದೀನಿ. ಶಾಲೆಯ ನಾಟಕಗಳಲ್ಲಿ ಮೊದಲು, ನಂತರ ನಮ್ಮ ತಾಯಿ ಕೂಡ ಬರೀತಾರೆ. ಅವರು ನನಗೋಸ್ಕರ ಚಿಕ್ಕ ಚಿಕ್ಕ ನಾಟಕಗಳನ್ನು ಬರಿತಾ ಇದ್ರು, ಅದರಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಹೀಗಾಗಿ ಚಿಕ್ಕಂದಿಂದಲೂ ಅಭಿನಯ, ಗಾಯನ ಇದು ನಾನು ಮಾಡ್ತಾನೆ ಬಂದಿದ್ದೀನಮ್ಮ.
0: ಅಂದರೆ ನಿಮ್ಮ ತಾಯಿಯವರು ಕೂಡ ಸಕ್ರಿಯವಾಗಿದ್ದಂಥವರು?
1: ಹೌದು, ಅವರು ತುಂಬ ಒಳ್ಳೆಯ ಅಭಿನೇತ್ರಿ, ರಂಗಭೂಮಿ ಕಲಾವಿದೆ ಆಕೆ, ಮರಾಠಿ ರಂಗಭೂಮಿಯಲ್ಲಿ. ಆಕೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ, ಬೆಸ್ಟ್ ಆಕ್ಟ್ರೆಸ್ ಅಂತ.
0: ನಿಮಗೂ ಕೂಡ ಮರಾಠಿ ಚಿತ್ರದ ಒಂದು ನಂಟಿದೆ.
1: ಅಂದ್ರೆ
0: ನೀವು ಮೂಲ ಜತ್ಕರ್, ಜತ್ ಅನ್ನುವಂತಹ ಊರಿಂದ ಅಂತ ಹೇಳ್ತಾ ಇದ್ರಿ?
1: ಹೌದು ಹೌದು. ಆದರೆ ಇದುವರೆಗೂ ಆ ಊರಿಗೆ ಹೋಗಿಲ್ಲ ನಾನು. ಈಗ ಕಳೆದ 30 ವರ್ಷಗಳಿಂದ ಬೆಂಗಳೂರಲ್ಲೇ ಇದ್ದೀನಿ. ಅದಕ್ಕೆ ಮುಂಚೆ ಧಾರವಾಡದಲ್ಲೇ ಬೆಳೆದೆ. ಮುಂಬೈಯಲ್ಲಿ ನಾನು ಹುಟ್ಟಿದ್ದು, ಜೊತೆಗೆ ಮುಂಬೈಯಲ್ಲಿ ಒಂದಿಷ್ಟು ವರ್ಷ ಓದಿದ್ದೀನಿ ಕೂಡ. ಅಂದರೆ ನನ್ನ ಇಂಟೀರಿಯರ್ ಡಿಸೈನಿಂಗ್ ಹಾಗೂ ಗಾಯನದ ಡಿಪ್ಲೊಮಾ, ಹಿಂದೂಸ್ತಾನಿ ವೋಕಲ್ ಲೈಟ್ ಅಂತಂದರೆ ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ ನಾನು ಡಿಪ್ಲೊಮಾ ಕೂಡ ಮಾಡಿದ್ದೀನಿ. ಇವೆರಡೂ ಕೋರ್ಸ್ಗಳು ನಾನು ಮುಂಬೈಯಲ್ಲಿ ಮಾಡಿ, ಅಲ್ಲಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೆ, ಹಾಡು ಹಾಡ್ತಾ ಇದ್ದೆ, ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ, ಸಹ ನಿರ್ದೇಶನ ಕೂಡ ಮಾಡಿದ್ದೀನಿ.

0: ಚಿತ್ರ ಚಿತ್ರದ ಚಿತ್ರೀಕರಣದ ಕೆಲವೊಂದಷ್ಟು ನೆನಪುಗಳೇನಾದ್ರೂ ಇದೆಯಾ ನಿಮ್ಗೆ? ಯಾಕೆಂದ್ರೆ ಆ ಚಿತ್ರ ನಾವೆಲ್ಲರೂ ಕೂತು ಎಂಜಾಯ್ ಮಾಡಿದಂತಹ ಒಂದು ಅತ್ಯುತ್ತಮವಾದ ಚಿತ್ರ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇತ್ತು, ಸಂಗೀತ ಹಾಡುಗಳು ತುಂಬಾ ಚೆನ್ನಾಗಿದ್ವು, ನಟನೆ ಅಂತೂ ಅದರಲ್ಲೂ ನಿಮ್ಮ ಹೇಳದ್ನಲ್ಲ ಧಾರವಾಡ ಭಾಷೆಯ ಸೊಗಡು ಜವಾರಿ ಭಾಷೆ.
1: ದಿನೇಶ್ ಬಾಬು ಸರ್ ಅವರು ಅವರ ಇದು ಪರಿಕಲ್ಪನೆ ಇದು. ಅಂದರೆ ಇದು ತೆಲುಗು ಸಿನಿಮಾ ಆಗಿದ್ರೂ ಕೂಡ ಈ ಬೇರೆ ಬೇರೆ ಭಾಷಾ ಅಂದರೆ ನಮ್ಮ ಕನ್ನಡದದ್ದೇ ಬೇರೆ ಬೇರೆ ಶೈಲಿಯಲ್ಲಿ ಮಾತಾಡೋ ಸ್ನೇಹಿತರ ಒಂದು ಗುಂಪು ಇತ್ತು. ಆಗ ನಾನು ಧಾರವಾಡ ಭಾಷೆಯಲ್ಲೇ ಮಾತಾಡ್ತಾ ಇದ್ದೆ, ಹಾಗಾಗಿ ನನ್ನ ಭಾಷೆಯನ್ನು ಕೇಳಿ ನೀವು ಇದೇ ಭಾಷೆಯಲ್ಲಿ ಮಾತಾಡಿ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ, ಮೊದಲನೇ ಶಾಟ್ ಆದ ಮೇಲೆ ನನ್ನ ಬಗ್ಗೆ ಅವರಿಗೆ ಅದು ಒಂದು ಆತ್ಮೀಯತೆ ಬೆಳ್ಕೊಂಡ್ಬಿಡ್ತು. ಅದು ಹೇಗೆ ಯಾಕೆ ಅನ್ನೋದು ಗೊತ್ತಿಲ್ಲ, ಅದು ಬಹುಶಃ ಅದು ಋಣಾನುಬಂಧ ಅಂತ ಹೇಳ್ತಾರಲ್ಲ ಅದೇ ಥರ ಇತ್ತದು. ಆದರೆ ನನಗೆ ಒಂದು ವಿಶೇಷ ಒಂದು ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ರು ಅವರು. ಅಂದರೆ ಅವರು ಹೀರೋ ಹೀರೋಯಿನ್ ಅವರು ಸೆಪ್ರೇಟಾಗಿ ಊಟ ಕೂತ್ಕೋತಾ ಇದ್ರು, ನಾವೆಲ್ಲರೂ ಸೆಪ್ರೇಟಾಗಿ ಊಟ ಕೂತ್ಕೋತಾ ಇದ್ವಿ. ಆದರೆ ನನ್ನನ್ನು ಕರೆಸ್ತಾ ಇದ್ರು ಅವರು, ನನ್ನನ್ನು ಕರೆಸ್ಕೊಂಡು ನನ್ನನ್ನು ಕೂರಿಸ್ತಾ ಇದ್ರು. ಅದೇನೂ ಗೊತ್ತಿಲ್ಲ, ಅದು ಯಾಕೋ ಯಾಕೆ ಅಂತನೂ ಗೊತ್ತಿಲ್ಲ. ಆದರೆ ಬಹುಶಃ ಒಂದು ಋಣಾನುಬಂಧ, ಎರಡನೇದಾಗಿ ನನಗೆ ರಂಗಭೂಮಿಯ ಒಂದಿಷ್ಟು ಅನುಭವ ಇತ್ತು. ಹಾಗಾಗಿ ನನ್ನ ಮೊದಲ ಶಾಟ್ ನಾನು ಹೊಸಬ ಆಗಿದ್ದರೂ ಕೂಡ ಚಿತ್ರರಂಗಕ್ಕೆ ನನ್ನ ಅದು ಮೊದಲ ಸಿನಿಮಾ ಆಗಿದ್ದರೂ ಕೂಡ ಬಹುಶಃ ನನ್ನ ಅಭಿನಯ ನೋಡಿ ಅವರಿಗೆ ಆ ಥರ ಅನ್ನಿಸ್ತೋ ಗೊತ್ತಿಲ್ಲ. ಯಾಕಂತಂದರೆ ನನ್ನ ಜೊತೆಯಲ್ಲಿ ಬೇರೆಯವರು ಕೂಡ ಅವರು ತುಂಬ ಪಳಗಿರೋರೆ, ತುಂಬ ಅನುಭವಿ ಕಲಾವಿದರೆ, ಅವರು ತುಂಬ ಒಳ್ಳೆ ಕಲಾವಿದರೆ. ಆದರೆ ಗೊತ್ತಿಲ್ಲ ನನ್ನ ಬಗ್ಗೆ ಅವ್ರಿಗೆ ವಿಶೇಷವಾದ ಒಂದು ನಂಟು ಅದು ಬೆಳ್ಕೊಂಡ್ಬಿಡ್ತು ಅವ್ರಿಗೆ. ಅದು ಜೊತೆಗೆ ಅದು ಆ ಸಿನಿಮಾ ಕೂಡ ನನಗೆ ಅದು ತುಂಬ ಕೊಡ್ತು. ಅದಾದ ಮೇಲೆ ಸಿನಿಮಾ ಚಿತ್ರೀಕರಣದ ಮಧ್ಯದಲ್ಲೇ ಅವರು ಹೇಳಿದ್ರು ನನ್ನ ಮುಂದಿನ ಸಿನಿಮಾದಲ್ಲಿ ನೀವೇ ಹೀರೋ ಆಗಿರ್ತೀರಾ ಅಂತ.
0: ನಿಜವಾಗ್ಲೂ ಅಂದ್ರೆ ಬಹಳಷ್ಟು ಸ್ಫುರದ್ರೂಪಿ ನಟ ಅಂತಾನೆ ನೀವು ಜನಪ್ರಿಯತೆನ ಪಡ್ಕೊಂಡವರು. ಆ ಒಂದು ಚಿತ್ರದಲ್ಲೂ ಕೂಡ ಸ್ವಲ್ಪ ಎದ್ದು ನಿಲ್ಲುವಂತಹ ಒಂದು ನಟನೆ ಇದ್ದಿದ್ರಿಂದ ಖಂಡಿತವಾಗ್ಲೂ ನಿಮಗೆ ನಾಯಕ ನಟನ ಒಂದು ಪಾತ್ರ ಕೊಡಲೇಬೇಕಾದಂತ
1: ಪ್ರೀತಿ ಅಮ್ಮ, ತಮ್ಮ ಪ್ರೀತಿ ತಮ್ಮ ದೃಷ್ಟಿ ಅದು ಅಷ್ಟೇನೆ. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು, ಚಿತ್ರ ಸಿನಿಮಾದಲ್ಲಿ 7 ಜನ ಸ್ನೇಹಿತರು ನಾವು ನಾಯಕನಿಗೆ. ಹಾಗಾಗಿ ಮನೆಯಲ್ಲಿ ಈ ಥರ ಒಂದು ಇದರ ಬಗ್ಗೆ ಒಂದು ಚರ್ಚೆ ಆಗ್ತಿರ್ಬೇಕಾದ್ರೆ, ಈ ಥರ ಒಂದು ಸಿನಿಮಾ ಬಂದಿದೆ, ಈ ಥರ ಒಂದು ಆಫರ್ ಬಂದಿದೆ ಅಂತ ನಾನು ಚರ್ಚೆ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು ಇದನ್ನ ಮಾಡ್ತೀಯ ನೋಡು, ಯೋಚನೆ ಮಾಡು, 7 ಜನ ಸ್ನೇಹಿತರಲ್ಲಿ ನಿಂದೊಂದು ಪಾತ್ರ ನೋಡು ಅಂತ ಹೇಳಿದ್ರು. ಇಲ್ಲ ನಾನು ಮಾಡ್ತೀನಿ, ಯಾಕಂತಂದರೆ ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಧಾರವಾಡದಲ್ಲಿ ನಾಯಕ ನಟನಾಗಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೆ. ಇಲ್ಲಿ ಬಂದಾದಮೇಲೆ ಮೊದಲು ಒಂದೆರಡು ವರ್ಷ ಅಂತೂ ನನಗೆ ಜಾಸ್ತಿ ಕೆಲಸ ಸಿಕ್ಕೇ ಇಲ್ಲ. ನಾನು ತೆರೆ ಎಳೆಯೋದು ಅಥವಾ ಹಿಂದೆ ಅಥವಾ ಒಂದೇ ಒಂದು ವಾಕ್ಯ ಅಥವಾ ನಾನು ಹಿನ್ನೆಲೆ ಗಾಯನದಲ್ಲಿ ಆ ಥರ ಎಲ್ಲ ಇರ್ತಾ ಇದ್ದೆ. ನಿಧಾನಕ್ಕೆ ನನಗೆ ಮುಖ್ಯ ಪಾತ್ರಗಳು ಸಿಗ್ತಾ ಹೋದವು ಬೇರೆ ಬೇರೆ ಭಾಷೆಗಳಲ್ಲಿ. ಇಲ್ಲಿ ನಾನು ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ ಈ ನಾಲ್ಕು ಭಾಷೆಯಲ್ಲಿ ಇಲ್ಲಿ ನಾಯಕ ನಟನಾಗೆ ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ನನಗೆ ಚಿತ್ರರಂಗದಲ್ಲಿ ಕೆಲಸ ಸಿಕ್ತು. ಆದರೆ ಚಿತ್ರರಂಗದಲ್ಲೂ ನನಗೆ ತಿರ್ಗಾ ಇಲ್ಲಿ ಯಾರೂ ಪರಿಚಯ ಇಲ್ಲ. ಹಾಗಾಗಿ ಒಂದು ಪಾತ್ರ ಸಿಕ್ಕಿದೆ, ಒಂದು ಅವಕಾಶ ಸಿಕ್ಕಿದೆ, ಮಾಡ್ತೀನಿ ಅಂತ ಹೇಳಿ ನಾನು ಅದನ್ನು ಮಾಡಿದೆ. ಅಂದರೆ ನಾವು ಯಾವುದೇ ಕೆಲಸ ಅದು ಚಿಕ್ಕ ಕೆಲಸ ಅಂತ ಅಂದ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಯಾವ ಕೆಲಸ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಮಗೆ ಗೊತ್ತಿರಲ್ಲ. ನಾವು ಆ ಕೆಲಸನ, ನಮಗೆ ಸಿಕ್ಕಿರ್ತಕ್ಕಂಥ ಕೆಲಸನ ನಾವು ಶ್ರದ್ಧೆಯಿಂದ ನಾವು ಮಾಡಿದಾಗ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ, ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಅದು ಇನ್ನೂ ಗಟ್ಟಿ ಆಯಿತು.
0: ಖಂಡಿತ. ಅಂದರೆ ಈ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರ ಹಿಂದೆ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಯಾವುದು ಸುಲಭವಾಗಿ ಒಲಿಯೋದಿಲ್ಲ ಅಲ್ವಾ?
1: ಹೌದು.
0: ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಟ್ರಗಲ್ಸ್ ಇತ್ತು ಅಂತ ಹೇಳಿದ್ರಿ.
1: ಸಾಕಷ್ಟು ಸ್ಟ್ರಗಲ್ಸ್ ಇತ್ತು. ನಾನು ತುಂಬಾ ಜನಗಳ ಹತ್ರ ಅವಾಗ ಫೋಟೋ ಎಲ್ಲ ತಗೊಂಡು ಹೋಗೋದಿತ್ತು. ಈಗ ಎಲ್ಲ ವಿಡಿಯೋಸ್ ಇರ್ತವೆ, ಈಗ ಆಡಿಷನ್ಸ್ ಇರ್ತವೆ, ಈಗ ಆಡಿಷನ್ಸ್ ಮನೆಯಲ್ಲೇ ಕೂತ್ಕೊಂಡು ಕಳಿಸೋದೆಲ್ಲ
0: ತುಂಬಾ ಸುಲಭ.
1: ಆದರೆ ಅವಾಗೆಲ್ಲ ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೆ ನಾನು. ಜೊತೆಗೆ ನನ್ನ ಭಾಷೆ ಕೂಡ ಇಲ್ಲಿ ಭಾಷೆ ಅಲ್ಲ, ಅಂದರೆ ಇಲ್ಲಿ ಶೈಲಿ ಅಲ್ಲ. ಹಾಗಾಗಿ ಸಾಕಷ್ಟು

0: ಸಮಸ್ಯೆಗಳನ್ನು ಎದುರಿಸಿದ್ದೀನಿ ನಾನು. ಆದರೆ ಓಕೆ, ನನಗೆ ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ, ಅವರ ಪ್ರೋತ್ಸಾಹ ಇದ್ದಿದ್ದರಿಂದ ನನಗಿದೆಲ್ಲ ಸಾಧ್ಯ ಆಯಿತು. ಅದಾದ ಮೇಲೂ ಕೂಡ ಚಿತ್ರರಂಗಕ್ಕೆ ಬಂದಾದ ಮೇಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನಾನು ನೋಡಿದ್ದೀನಿ. ಆವಾಗಲೂ ಕೂಡ ನನ್ನ ಕುಟುಂಬ ನನ್ನ ಜೊತೆಯಲ್ಲಿ ಇದ್ದಿದ್ದರಿಂದ, ಸಾಥ್ ಕೊಟ್ಟಿದ್ದರಿಂದ ನಾನು ಇವತ್ತಿನವರೆಗೂ ಈ ಕ್ಷೇತ್ರದಲ್ಲಿ ಇದ್ದೀನಿ.
1: ಇಂಥ ಒಳ್ಳೆಯ ಮಾತು, ಕುಟುಂಬ ಜೊತೆಯಲ್ಲಿ ಇದ್ದಿದ್ದರಿಂದ ಇಲ್ಲಿವರೆಗೂ ನಾನು ಈ ಕೆಲಸಗಳನ್ನು ಮಾಡ್ಕೊಂಡು ಬರೋದಕ್ಕೆ ತುಂಬ ಅನುಕೂಲ ಆಯಿತು ಅಂತ. ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆ.
0: ಅರೆ ವಾ.
1: ಸೊ ಇದ್ರ ಬಗ್ಗೆ ಮಾತಾಡಬೇಕು, ಬಹಳಷ್ಟಿದೆ ಇನ್ನು ಮಾತನಾಡೋದು. ನಿಮ್ಮ ಮೊದಲನೇ ಚಿತ್ರದ ಹಾಡನ್ನೇ ಕೇಳ್ಕೊಂಡು ಇದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ, ನಟ, ನಿರ್ದೇಶಕ, ಲೇಖಕ, ಗಾಯಕ, ಸಮಾಜಮುಖಿ ಚಿಂತಕ ಅನಿರುದ್ಧ ಜತ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ ಸ್ನೇಹಿತರೆ. ನಮ್ಮ ಜೊತೆ ಇವತ್ತು ನಟ, ನಿರ್ದೇಶಕ, ಲೇಖಕ, ಗಾಯಕ, ಸಮಾಜಮುಖಿ, ಚಿಂತಕ ಅನಿರುದ್ಧ ಕುಲಕರ್ಣಿ ಅಂದ್ರೆ ಬಹುಶಃ ಗುರುತು ಸಿಗ್ಲಾರ್ದು, ಆದರೆ ಅನಿರುದ್ಧ ಜತ್ಕರ್ ಅಂದ್ರೆ ಎಲ್ಲರಿಗೂ ಚಿರಪರಿಚಿತವಾದಂತಹ ಹೆಸರು. ಕನ್ನಡ ಚಿತ್ರರಂಗದಲ್ಲೇ ಬಹಳಷ್ಟು ಹೆಸರು ಮಾಡಿದಂತಹ ಹೆಸರು ಇದು. ಅನಿರುದ್ಧ ಅವರೇ, ಸಿನಿಮಾ ಪಯಣದ ಬಗ್ಗೆ ಮಾತನಾಡ್ತಾ ಪ್ರಶ್ನೆ ಕೇಳೋದಾದ್ರೆ, ಸಿನಿಮಾ, ಧಾರಾವಾಹಿ, ರಂಗಭೂಮಿ ಎಲ್ಲದರಲ್ಲೂ ನೀವು ಬಹಳಷ್ಟು ಸೇವೆಯನ್ನ ಸಲ್ಲಿಸಿದ್ದೀರಿ, ಯಾವುದು ನಿಮಗೆ ತುಂಬಾ ಹತ್ತಿರವಾದ, ಹೃದಯಕ್ಕೆ ಹತ್ತಿರವಾದ ಕ್ಷೇತ್ರ ಯಾವುದು?
1: ತುಂಬಾ ಕಷ್ಟ ಇದು, ಹೇಳೋದಕ್ಕೂ ಆಗಲ್ಲ. ಯಾಕಂತಂದ್ರೆ ಮೂರು ಮಾಧ್ಯಮಗಳು ಅದರದೇ ಆದಂಥ ವೈಶಿಷ್ಟ್ಯಗಳು ಹೊಂದಿದ್ದಾವೆ, ಸಾಕಷ್ಟು ಕಲಿಸಿದ್ದಾವೆ. ಈಗ ಐ ಪಿ ಎಲ್ ನಡೀತಾ ಇದೆ, ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು T20, ಒಂದು ಒನ್ ಡೇ ಮ್ಯಾಚ್, ಒಂದು ಟೆಸ್ಟ್ ಮ್ಯಾಚ್.
0: ಸೊ ರಂಗಭೂಮಿ ಟೆಸ್ಟ್ ಮ್ಯಾಚ್,
1: ರಂಗಭೂಮಿ ಟೆಸ್ಟ್ ಮ್ಯಾಚ್. ಯಾಕಂತಂದ್ರೆ ನಿಮಗೆ ತಯಾರಿ ಮಾಡೋದಕ್ಕೋಸ್ಕರ ಅಷ್ಟು ಸಮಯ ಸಿಗತ್ತೆ. ಸಿನಿಮಾ ಅಂತಂದ್ರೆ ಒಂದು ಒನ್ ಡೇ, ಯಾಕಂತಂದ್ರೆ ಅಲ್ಲೂ ಕೂಡ ಒಂದಿಷ್ಟು ಸಮಯ ಸಿಗತ್ತೆ. ಯಾಕಂದ್ರೆ ಮೊದಲೇ ನೀವು ಸ್ಕ್ರಿಪ್ಟ್ ತರಿಸ್ಕೊಂಡು ಸ್ವಲ್ಪ ತಯಾರಿ ಮಾಡಿಕೊಂಡು, ಅದು ರಿಹರ್ಸಲ್ಸ್ ಅಷ್ಟೊಂದು ಇರಲ್ಲ, ಆದರೆ ಒಂದಿಷ್ಟು ತಯಾರಿ ಮಾಡಿಕೊಂಡು ನೀವು ಹೋಗ್ಬೋದು. ಧಾರಾವಾಹಿ ಅಂತಂದರೆ ಅದು T20 ಇವತ್ತು ಬಂದಿರುತ್ತೆ. ಇವತ್ತು ನಾನು ಕೆಲವೇ ಕಲಾವಿದರುಗಳಲ್ಲಿ, ಬಹುಶಃ ಯಾರು ಆ ಥರ ಹೇಳೋದೇ ಇಲ್ವೇನೋ ಮಾಡೋದೇ ಇಲ್ವೇನೋ, ನಾನು ಮಾತ್ರ ಧಾರಾವಾಹಿ ಒಪ್ಕೊಳ್ತಿರಬೇಕಾದ್ರೇ ನಾನು ಕೇಳ್ಕೊಂಡಿರ್ತೀನಿ. ದಯವಿಟ್ಟು ಮಾರನೇ ದಿವಸದ್ದು ಸ್ಕ್ರಿಪ್ಟ್ ಏನಿದೆಯೋ ಅದನ್ನ ಹಿಂದಿನ ದಿವಸನೇ ನನಗೆ ಕಳಿಸ್ಕೊಡಿ, ನಾನು ಹೋಮ್ವರ್ಕ್ ಮಾಡಿ ಬರೋ ನಟ ಅಂತ. ಹಾಗಾಗಿ ನಾನು ಅದನ್ನ ತರಿಸ್ಕೊತೀನಿ, ನಾನು ಒಂದಿಷ್ಟು ತಯಾರಿ ಮಾಡಿಕೊಂಡು ಅಲ್ಲಿ ಹೋಗಿರ್ತೀನಿ. ಆದರೆ ಇದು T20, ಯಾಕಂದ್ರೆ ಅಷ್ಟು ನಿಮಗೆ ಸಮಯ ಸಿಗೋದೇ ಇಲ್ಲ. ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ನಾವು ರಾತ್ರಿ ಬರ್ತೀವಿ, ರಾತ್ರಿ ಬರ್ತಿರ್ಬೇಕಾದ್ರೆ ಆ ಮಾತುಗಳನ್ನು ನಾವು ನೋಡ್ತೀವಿ, ಮಾರನೇ ದಿವಸ ಅದನ್ನು ಡೆಲಿವರಿ ಮಾಡ್ತೀವಿ. ಇನ್ನೊಂದೇನು ಮಜಾ ಏನಿರುತ್ತೆ ಅಂತಂದರೆ, ನಾವು ಒಂದಿಷ್ಟು ತಯಾರಿ ಮಾಡಿರ್ತೀವಿ, ಅದು ರಂಗಭೂಮಿ ಆಗಿರಬಹುದು, ಸಿನಿಮಾ ಆಗಿರಬಹುದು, ಅಥವಾ ಧಾರಾವಾಹಿ ಆಗಿರಬಹುದು, ಮಾತುಗಳನ್ನು ನಾವು ಅದನ್ನು ನೋಡಿಕೊಂಡಿರ್ತೀವಿ. ಆದರೆ ಅಭಿನಯಿಸ್ತಿರ್ಬೇಕಾದ್ರೆ, ಕ್ಯಾಮೆರಾ ಆನ್ ಆದಮೇಲೆ ಅಭಿನಯಿಸ್ತಿರ್ಬೇಕಾದ್ರೆ ಅದು ಬೇರೆ ರೀತಿಯಲ್ಲೇ ಅದು ಮಾಡ್ತೀವಿ. ಪ್ರತಿಯೊಂದು ಟೇಕಲ್ಲೂ ಕೂಡ, ಅಥವಾ ಮಾನಿಟರ್ ಅಂತಂದರೆ ರಿಹರ್ಸಲ್ ಮಾಡ್ತಿರ್ಬೇಕಾದ್ರೂ ಕೂಡ ಅದು ಬೇರೆ ರೀತಿಯಲ್ಲೇ, ಅದು ಬೇರೆ ಬೇರೆ ರೀತಿಯಲ್ಲಿ ಅದು ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ದೇವರೇ ಕಾರಣ. ಆಮೇಲೆ ಅದು ಟೇಕ್ ಓಕೆ ಅಂತ ಹೇಳಿದ್ಮೇಲೆ ನಾವೇ ಅದನ್ನು ತಿರ್ಗಾ ಅದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇದು ಹೀಗೆ ಮಾಡಿದ್ವ ನಾವು. ಮಾತುಗಳನ್ನು ಓದ್ತಿರ್ಬೇಕಾದ್ರೆ ನಮಗೆ ಎಷ್ಟೋ ಸಲ ನಾವು ಈ ಥರ ಮಾಡಬಹುದು, ಈ ಥರ ನಾವು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತೂ ಇರಲ್ಲ, ಅನ್ಕೊಂಡು ಇರಲ್ಲ ನಾವು. ಆದರೆ ಅದು ಆಗೋಗುತ್ತೆ, ಅದು ದೇವರ ಕೈ ನಮ್ಮ ತಲೆ ಮೇಲೆ ಇದ್ದಾಗ ಮಾತ್ರ ಅದು ಆಗೋಕ್ ಸಾಧ್ಯ.
0: ಅಂದ್ರೆ ಆ ಒಂದು ಶೂಟಿಂಗ್ ಆದ ನಂತರ ನೀವೇನು, ನೀವು ಹೇಳಿದಾಗ ನೋಡಿದಾಗ ಇದು ನಾನು ಮಾಡಿದ್ದ,
1: ಹೌದು ಅಂದ್ರೆ ವಿ ಆರ್ ಇನ್ ಅ ಡಿಫ್ರೆಂಟ್ ಝೋನ್ ಆಲ್ ಟುಗೆದರ್. ವಿ ಹ್ಯಾವ್ ಟು ಬಿ ಜಸ್ಟ್ ಇನ್ ದಟ್ ಪ್ರೆಸೆಂಟ್ ಮೂಮೆಂಟ್, ಆ ಕ್ಷಣದಲ್ಲಿ ನಾವು ಇರಬೇಕು. ಆಮೇಲೆ ಅದನ್ನ ಅದು ದೇವರು ಮಾಡಿಸ್ಕೊಂಡು ಹೋಗ್ತಾನೆ, ಸಂಪೂರ್ಣವಾಗಿ ನಿಷ್ಠೆಯಿಂದ, ಶ್ರದ್ಧೆಯಿಂದ ಆ ಕ್ಷಣದಲ್ಲಿ ಇದ್ದಾಗ ದೇವ್ರು ನಮ್ಮನ್ನ ಕರ್ಕೊಂಡು.
0: ಖಂಡಿತ ಖಂಡಿತ, ತುಂಬಾ ಒಳ್ಳೆ ಮಾತಿದು ಅನಿರುದ್ಧ ಅವರೇ. ಅಂದ್ರೆ ಏನೇ ಮಾಡಿದ್ರು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡ್ರೆ 100% ರಿಸಲ್ಟ್ ಬರುತ್ತೆ ಅನ್ನೋದು. ನಿಮಗೆ ಬಾಳೆ ಬಂಗಾರ ಅನ್ನುವಂತಹ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು, ಇದರ ಹಿಂದಿನ ಪ್ರೇರಣೆ ಏನು? ಅಂದ್ರೆ ಪ್ರಶಸ್ತಿ ನಿರೀಕ್ಷೆ ಇಟ್ಕೊಂಡಂತೂ ಖಂಡಿತ ಮಾಡಿರಲ್ಲ, ಕ್ರಿಯೇಟಿವ್ ಫೀಲ್ಡ್ ಆದ್ರಿಂದ ಏನೋ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ.
1: ಇದು ಸಾಕ್ಷ್ಯಚಿತ್ರ, ಇದು 2 ಗಂಟೆ 21 ನಿಮಿಷದ ಸಾಕ್ಷ್ಯಚಿತ್ರ. ಬಹುಶಃ ಇಷ್ಟು ಸುದೀರ್ಘವಾಗಿರತಕ್ಕಂಥ ಒಂದು ಸಾಕ್ಷ್ಯಚಿತ್ರ ಒಬ್ಬ ಕಲಾವಿದೆ ಮೇಲೆ, ಜೀವಂತ ಕಲಾವಿದೆ ಮೇಲೆ ಇವತ್ತಿನವರೆಗೂ ಆಗಿಲ್ಲ, ಬಹುಶಃ ಅಲ್ಲ, ಅದಕ್ಕೆ ದಾಖಲೆ ಕೂಡ ಇದೆ ನಂದು, ಹಾಗಾಗಿ ಅದು ಇಲ್ಲ.

0: ಇದು ಹೆಮ್ಮೆಯಿಂದ ನಾನು ಹೇಳ್ಕೊತಾ ಇದ್ದೀನಿ. ಇದು ಪ್ರೇರಣೆ ಅಂತಂದರೆ, ಒಂದು ಇದು ಭಾರತೀಯಮ್ಮವ್ರ ಮೇಲೆ ಇರತಕ್ಕಂಥ ಸಾಕ್ಷ್ಯಚಿತ್ರ, ಹಾಗಾಗಿ ಪ್ರೇರಣೆ ಅವ್ರ ಕೆಲಸನೇ.
1: ಕರೆಕ್ಟ್.
0: ಆದರೆ ಇದನ್ನು ಮಾಡು ಅಂತ ಹೇಳಿದ್ದು ನಮ್ಮ ತಾಯಿ. ನಾವು ಒಂದಿಷ್ಟು ವರ್ಷ ಅಂದರೆ ಸಾಕಷ್ಟು ವರ್ಷ ಇವತ್ತಿನವರೆಗೂ ಕೂಡ ಅಪ್ಪವ್ರ ಹೆಸರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಈಗ ಸಾಹಸ ಸಿಂಹ ಅಲ್ಲ, ಕೇವಲ ಸಾಹಸ ಸಿಂಹ ಅಲ್ಲ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಅವರ ಬಗ್ಗೆ ಅಥವಾ ಅವರ ಹೆಸರಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕುಟುಂಬ. ಆದರೆ ಭಾರತೀಯಮ್ಮವ್ರ ಮೇಲೆ ಅಷ್ಟು ಕೆಲಸ ನಾವು ಅವ್ರ ಬಗ್ಗೆ ಅಥವಾ ನಾವು ಮಾಡಿರಲಿಲ್ಲ. ಒಂದು ಒಂದು ಶಿಬಿರ ಮಾಡೋದು, ಒಂದು ಕೋರ್ಸ್ ಮಾಡೋದು, ಅದಕ್ಕೆ ಆಸ್ಕರ್ನವರು ಕೂಡ, ಆಸ್ಕರ್ ಅನ್ನು ಅಕಾಡೆಮಿ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಆಸ್ಕರ್ ಪ್ರಶಸ್ತಿ ಏನು ಕೊಡ್ತಾರಲ್ಲ, ಆ ಸಂಘ ಸಂಸ್ಥೆ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಳ್ತು. ನಮ್ಮದು ಒಂದು ಟ್ರಸ್ಟ್ ಇದೆ, ವಿಭಾ ಚಾರಿಟಬಲ್ ಟ್ರಸ್ಟ್ ಅಂತ. ನಾವು, ಅವರು ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿ, ನಾವು ಮೂರು ಜನ ಸೇರಿಕೊಂಡು ಒಂದು ಶಿಬಿರ ಮಾಡಿದ್ದು. ಅದು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಏನಿದೆ, ಅವರು ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಮಾಡ್ತಾರೆ, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಆ ಥರದ ಕೋರ್ಸ್ ಇಲ್ಲಿ ಇರಲಿಲ್ಲ, ಇಲ್ಲಿ ಯಾರೂ ಮಾಡಿರಲಿಲ್ಲ. ಸೊ ನನಗೆ ಅನ್ನಿಸ್ತು ಇಲ್ಲಿ ಜನಕ್ಕೂ ಅದು ಆಗಬೇಕು, ಸಿಗಬೇಕು, ಆ ಅವಕಾಶ ಸಿಗಬೇಕು ಅಂತ ಅದೇ ಥರದ ಒಂದು ಶಿಬಿರ ಇಲ್ಲೂ ಕೂಡ ಮಾಡಿದ್ವು ನಾವು. ಅದು ಭಾರತೀಯಮ್ಮವರ ಆವಾಗ 5 ದಶಕಗಳ ಸಿನಿ ಪಯಣದ ನಿಮಿತ್ತವಾಗಿ ನಾವು ಅದನ್ನ ಮಾಡಿದ್ವು.
1: ಯಾವ ವರ್ಷ ಇದು?
0: ಇದು 2015 ಇರಬೇಕೇನೋ, ಹಾ 14-15. ಸೊ ಅದಾದಮೇಲೆ ನಮ್ಮ ತಾಯಿ ಹೇಳಿದ್ರು ಅವ್ರ ಮೇಲೆ ಸಾಕ್ಷ್ಯಚಿತ್ರ ಮಾಡು ಅಂತ. ಜೊತೆಗೆ ಒಂದಿನ ಏನಾಯಿತು ಅಂತಂದರೆ, ಒಂದು ಚಿಕ್ಕ ಮಗು, ಆಕೆ ತಾಯಿ ಜೊತೆಯಲ್ಲಿ ಮನೆಗೆ ಬಂದಿದ್ದರು. ಅಮ್ಮವ್ರನ್ನ ನೋಡಿ ಎಲ್ಲ ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡ್ರು. ಆ ಮಗುನ ಪರಿಚಯ ಮಾಡಿಸ್ತಿರ್ಬೇಕಾದ್ರೆ ಆ ತಾಯಿ ಹೇಳಿದ್ರು, ಇವರು ವಿಷ್ಣುವರ್ಧನ್ ಅವರ ಪತ್ನಿ, ಅವರ ಮಿಸ್ಸೆಸ್ ಇವರು, ಅವ್ರ ವೈಫ್ ಇವರು ಅಂತ ಪರಿಚಯ ಮಾಡಿಸಿದ್ರು. ನನಗದು ತುಂಬ ಒಂಥರ ಅಂದರೆ, ಅದು ಕೂಡ ಒಂದು ಪರಿಚಯನೇ, ಅದು ಕೂಡ ಒಂದು ಐಡೆಂಟಿಟಿನೇ, ಗುರುತೆ. ಆದರೆ ಕೇವಲ ಅಷ್ಟೇ ಗುರುತಲ್ಲ ಅವ್ರದ್ದು. ಅವರು ಮದುವೆ ಆಗೋಕ್ಕೆ ಮುಂಚೆ ಅಂತೂ, ಅಥವಾ ಮದುವೆ ಆಗೋ ಟೈಮಲ್ಲಿ, ಅವರು ಮದುವೆ ಆಗೋ ಟೈಮಲ್ಲಿ ಅವರು ಸೂಪರ್ ಸ್ಟಾರ್ ಇದ್ದರು. ಅಪ್ಪವರು ಉದಯನ್ಮುಖ ನಟ ಆಗಿದ್ದರು, ಹಾಗಾಗಿ ಅವ್ರ ಆಮೇಲೆ ಅವ್ರ ಕೆಲಸ ನೋಡಿದ್ರೆ ಅವ್ರ ಅಪಾರ ಇದೆ, ಸಮುದ್ರ ಇದೆ ಅದು. ಹಾಗಾಗಿ ಈ ಪರಿಚಯ ತುಂಬ ಕಡಿಮೆ ಆಯಿತು, ಇದು ಇದು ಸೂಕ್ತ ಅಲ್ಲ ಅಂತ ನನಗೂ ಅದು ಅನ್ನಿಸ್ತು. ಹಾಗಾಗಿ ಅವರೇನು ಅನ್ನೋದು ಇವತ್ತಿನ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಅದು ಶಾಶ್ವತವಾಗಿ ಉಳ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಪ್ರಯತ್ನ ಶುರು ಮಾಡಿದೆ.
1: ಇಷ್ಟೊಂದು ಒಳ್ಳೆ ಕಾನ್ಸೆಪ್ಟ್ ಅಂದರೆ, ನಿಮ್ಮ ತಾಯಿಯವ್ರಿಗೆ ನೀವು ಧನ್ಯವಾದ ತಿಳಿಸಲೇಬೇಕು, ಅವರೇ ಪ್ರೇರಣೆ ಅಂತ ಹಾಗಾಯಿತು.
0: ಅಮ್ಮ, ನಾನು ಪ್ರತಿಯೊಂದಕ್ಕೂ ನಮ್ಮ ತಂದೆ ತಾಯಿನ, ನನ್ನ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾನೆ ಇರಬೇಕು ಜೀವನ ಪೂರ್ತಿ.
1: ಅದ್ಭುತವಾದ ಮಾತು ಅನಿರುದ್ಧ ಅವರೇ, ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ವಿ, ಸ್ವಲ್ಪ ಪರಿಚಯ ಮಾಡಿಕೊಡಿ ಅಂದ್ರೆ, ಕುಟುಂಬದವರ ಪರಿಚಯ ಇದೆ, ನಿಮ್ಮ ಕುಟುಂಬದಲ್ಲಿ ಹೇಗಿರುತ್ತೆ, ಏನ್ ನಡೆಯುತ್ತೆ? ನೀವು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರಿ, ವಿಶಿಷ್ಟವಾದ ಜಾಯಿಂಟ್ ಫ್ಯಾಮಿಲಿ ಇದು, ಸ್ವಲ್ಪ ಹೇಳಿ.
0: ಅಂದ್ರೆ ನಾವು ಎಲ್ಲರೂ ಜೊತೆಯಲ್ಲೇ ಇರೋದು, ನಮ್ಮ ತಂದೆ ತಾಯಿ, ನಮ್ಮ ಕೀರ್ತಿ ಅವರು, ನನ್ನ ಇಬ್ಬರು ಮಕ್ಕಳು, ನನಗೆ ನನ್ನ ಮಗ ಜ್ಯೇಷ್ಠವರ್ಧನ್ ಅಂತ, ಮಗಳು ಶ್ಲೋಕ, ಆಮೇಲೆ ಭಾರತೀಯಮ್ಮ, ನಾವೆಲ್ಲರೂ ಜೊತೆಯಲ್ಲೇ ಇರೋದು.
1: ಅದಕ್ಕೆ ನಾನು ವಿಶಿಷ್ಟವಾದ ಕುಟುಂಬ ಇದು ಅಂತ ಹೇಳಿದ್ದು, ಅಂದ್ರೆ ತಂದೆ ತಾಯಿ ಮತ್ತೆ ಅತ್ತೆಯವರು ಎಲ್ಲರೂ ಹೀಗೆ ಜೊತೆಯಲ್ಲಿರೋ ತುಂಬಾ ಅಪರೂಪ,
0: ತುಂಬಾ ವಿರಳ ಕೂಡ, ಕಡಿಮೆ ಕೂಡ. ಏನು ಅಂತಂದ್ರೆ, ಈಗ 4 ವರ್ಷಗಳ ಹಿಂದೆ ನಾವು ಬೇರೆ ಬೇರೆನೆ ಇರ್ತಾ ಇದ್ವಿ. ನಾವು ಜೆ ಪಿ ನಗರಲ್ಲಿ ಇರ್ತಾ ಇದ್ವಿ, ಅಮ್ಮ ಜಯನಗರಲ್ಲಿ ಇರ್ತಾ ಇದ್ರು. ನಮ್ಮ ಕೀರ್ತಿ ಮತ್ತೆ ಮಕ್ಕಳು ಅರ್ಧ ವಾರ ಅಲ್ಲಿರ್ತಾ ಇದ್ರು ಜಯನಗರದಲ್ಲಿ, ಅರ್ಧ ವಾರ ನಮ್ಮ ಜೊತೆಲಿ ಇರ್ತಾ ಇದ್ರು. ಇದು ಸುಮಾರು 2 ದಶಕಗಳೇ ಆಯ್ತು ಹಾಗೇ ಇರ್ತಾ ಇದ್ವಿ ನಾವು. ಆಮೇಲೆ ಏನಾಯ್ತು, ಈಗ ವಯಸ್ಸಾಗ್ತಾ ಇದೆ, ನಮ್ಮ ತಂದೆ ತಾಯಿಯವ್ರಿಗೂ ವಯಸ್ಸಾಗ್ತಾ ಇದೆ, ಭಾರತೀಯಮ್ಮವ್ರಿಗೂ ವಯಸ್ಸಾಗ್ತಾ ಇದೆ. ಅಲ್ಲಿರ್ತಿರ್ಬೇಕಾದ್ರೆ ಇಲ್ಲಿ ಚಿಂತೆ ಆಗ್ತಾ ಇತ್ತು ನಮ್ಮ ಕೀರ್ತಿಯವ್ರಿಗೆ. ಯಾಕಂದ್ರೆ ನಾನು ಪ್ರತಿ ದಿವಸ ನಾನು ಮನೆಯಲ್ಲಿರಲ್ಲ, ನಾನು ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ಹೊರಗಡೆ ಇರ್ತೀನಿ. ಆಕೆಗೆ ಇಲ್ಲಿ ಚಿಂತೆ ಆಗ್ತಿರೋದು, ಇಲ್ಲಿದ್ದಾಗ ಅಲ್ಲಿ ಚಿಂತೆ ಆಗ್ತಿರೋದು. ಹಾಗಾಗಿ ಆಮೇಲೆ ಮನೆ ಕಟ್ಟಬೇಕು ಅಂತ ಬಂತು, ಯಾಕಂದರೆ ಮನೆ ಕೂಡ ಹಳೇದಾಗಿತ್ತು, ಅಪ್ಪವ್ರ ಆಸೆ ಕೂಡ ಆಗಿತ್ತು ಒಂದು ಹೊಸ ಮನೆ ಕಟ್ಟಬೇಕು. ಯಾಕಂದರೆ ಕಾಲಾನುಸಾರ ನಮ್ಮ
1: ಬದಲಾವಣೆಗಳು
0: ಬೇಕು, ನಮ್ಮ ಅವಶ್ಯಕತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ ಒಂದು ಮನೆ ಕಟ್ಟಬೇಕು ಅಂತ ಇತ್ತು. ಸೊ ಮನೆ ಕಟ್ತಿರ್ಬೇಕಂದ್ರೆ ಅಮ್ಮ ಹೇಳಿದ್ರು ಒಂದು ಕಂಡೀಷನ್ ಇದೆ ಅಂತ. ಏನ್ ಕಂಡೀಷನ್? ಎಲ್ಲರೂ ಜೊತೆಯಲ್ಲಿ ಇರಬೇಕು, ಇಲ್ಲಾಂದ್ರೆ ಹೊಸ ಮನೆ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ, ಎಲ್ಲರೂ ಜೊತೆಯಲ್ಲಿ ಇರ್ತೀನಂತ ನೀವು ಒಪ್ಕೊಂಡ್ರೆ ನಾವು ಕಟ್ಟೋಣ ಅಂತ ಹೇಳಿದ್ರು. ಸರಿ ಜೊತೆಯಲ್ಲೇ ಇರೋಣ ಅಂತಂದ್ಬಿಟ್ಟು ಆವತ್ತಿನ ದಿವಸ ಮನೆ ಕಟ್ಟಾದ್ಮೇಲೆ ನಾವೆಲ್ಲರೂ ಅದೇ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿ ನಾವು ಡಿಸೈನ್ ಮಾಡೋದು. ಈಗ ಎಲ್ಲರೂ ಜೊತೆಯಲ್ಲೇ ಇದ್ದೀವಿ ಅಮ್ಮ.
1: ಒಂಥರ ಹೇಗೆ ಅನಿಸ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆ ಇವತ್ತು, ಸೂಕ್ತವಾದ ವ್ಯಕ್ತಿ ನೀವೇ.
0: ಥ್ಯಾಂಕ್ ಯು.
1: ಅಂದರೆ ಮೊದಲಿಂದನೂ ನೀವು ಸಣ್ಣ ವಯಸ್ಸಿಂದನೂ ಕೂಡು ಕುಟುಂಬ ಇದೆಲ್ಲ ನೋಡ್ಕೊಂಡೆ ಬಂದಿದ್ದೀರಿ. ಆ ಕಡೆ ಉತ್ತರ ಕರ್ನಾಟಕ ಅಂತಂದರೆ ಇದೆಲ್ಲ ಸಾಮಾನ್ಯ, ಇದೇನು ವಿಶೇಷ ಅನಿಸೋದಿಲ್ಲ. ಆದರೆ ಬೆಂಗಳೂರಿನಂತಹ ಒಂದು ನಗರಿಯಲ್ಲಿ ಶಹರದಲ್ಲಿ ಇದೆಲ್ಲ ಸ್ವಲ್ಪ ವಿರಳನೆ.
0: ಹೌದು ಹೌದು.
1: ಒಬ್ಬಂಟಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ಲರಿಗೂ, ಪ್ರತಿಯೊಂದು ವ್ಯಕ್ತಿಗೂ ಒಂದು ಕುಟುಂಬ, ಒಂದು ಸದಸ್ಯ, ಅಲ್ಲಿರುವವರು, ಅಲ್ಲಿರುವ ಜನರ ಒಂದು ಬೆಂಬಲ, ಇವೆಲ್ಲವೂ ಬೇಕಾಗುತ್ತೆ.
0: ಖಂಡಿತ ಬೇಕಮ್ಮ. ಒಬ್ಬಂಟಿ ಏಕಾಂಗಿ ಜೀವನ ಇದೆ ಅಲ್ಲಮ್ಮ. ನಾವು ಸಾಧು ಸನ್ಯಾಸಿ ಅಲ್ಲ, ಆದರೆ ನಾವು ಸಾಮಾನ್ಯ ಮನುಷ್ಯರು, ನಮಗೆ ಎಲ್ಲರೂ ಬೇಕು. ನಮ್ಮ ನಮ್ಮ ತಂದೆ ತಾಯಿ, ನಮ್ಮ ಇಡೀ ಕುಟುಂಬ, ನಮ್ಮ ಈಗ ನಾವು ನಾನು ಯಾವತ್ತೂ ಅತ್ತೆ ಮಾವ ಅಂತ ನಾನು ಕರೆದೇ ಇಲ್ಲ ಅವರನ್ನು, ಅಪ್ಪ ಅಮ್ಮ ಅಂತಾನೆ ಕರೆದಿದ್ದೀನಿ. ಅದೇ ಥರ ನೋಡ್ಕೊಂಡಿದ್ದೀನಿ ಕೂಡ, ಅವರು ಕೂಡ ನನ್ನನ್ನು ಅದೇ ಥರ ನೋಡ್ಕೊಂಡು
1: ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ,
0: ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ದೇ ಆರ್ ಮೈ ಸೆಕೆಂಡ್ ಪೇರೆಂಟ್ಸ್. ಹಾಗಾಗಿ ಅವ್ರ ಜೊತೆಯಲ್ಲೇ ಇರಬೇಕಮ್ಮ, ಅವರೇ ನಮಗೆ ಶ್ರೀರಕ್ಷೆ. ಆಮೇಲೆ ಸಮಾಜ ಕೂಡ, ಈಗ ನಾವು ಹಿಮಾಲಯದಲ್ಲಿ ಹೋಗಿ ಕೂತ್ಕೊಳ್ಳೋಕೆ ನನಗಂತೂ ಆಗಲ್ಲ, ಒಬ್ಬಂಟಿ ಏಕಾಂಗಿ ಇರೋಕ್ಕಾಗಲ್ಲ. ನಮ್ಗೆ ಸಮಾಜ ಕೂಡ ಬೇಕು. ಈಗ ನಾನು ಇಲ್ಲಿ ಬಂದಿದ್ದೀನಿ, ನೀವು ಕೂಡ ನನಗೆ ಅಷ್ಟೇ ಇಷ್ಟ. ನಾನು ಒಬ್ಬಂಟಿ ಏಕಾಂಗಿ ಎಲ್ಲಾದರೂ ಹೋಗಿ ಕೂತ್ಕೊ ಅಂತಂದ್ರೆ ಕೆಲವು ಕ್ಷಣಗಳು ಮಾತ್ರ ಕೂತ್ಕೋಬಹುದು, ಯಾವುದಾದ್ರೂ ಕೆಲಸದಲ್ಲಿ ಏನಾದರೂ ನಾವು ಇದ್ದಾಗ ಅದು ಸರಿ. ಆದರೆ ನೀವು ಶಾಶ್ವತವಾಗಿ ಅಲ್ಲೇ ಇರಿ, ಒಬ್ಬಂಟಿಯಾಗೇ ಇರಿ,
1: ಕಷ್ಟ
0: ಇದು ನನಗಂತೂ ಆಗಲ್ಲ. ಇದು
1: ಅಂದ್ರೆ ಈ ಸಮಾಜದಲ್ಲಿದ್ದು ಒಳ್ಳೆ ಕೆಲಸಗಳ ಮೂಲಕ ಪ್ರೇರಣೆ ಆಗ್ಬೇಕು.
0: ಆಮೇಲೆ ನಾನು ಸಮಾಜ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ನನ್ನ ವೈಯಕ್ತಿಕ ಕುಟುಂಬ, ಸಮಾಜ ಅಂತಂದ್ರೆ ನನ್ನ ಬೃಹತ್ ಕುಟುಂಬ.
1: ತುಂಬಾ ಸೊಗಸಾಗಿ ಹೇಳಿದ್ರಿ ಅನಿರುದ್ಧ ಅವರೇ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಆ ಕುಟುಂಬಕ್ಕೂ ಏನಾದ್ರೂ ಒಂದು ಪ್ರೇರಣೆ ನೀಡುವಂತಹ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಮೊನ್ನೆ ಕೂಡ ನಮ್ಮ ಆಕಾಶವಾಣಿ ವಾಕೆತಾನ್ ಅಲ್ಲಿ ನೀವು ನಮ್ಮ ಜೊತೆ ಆಗಿದ್ರಿ, ಬಹಳ ಖುಷಿಯಾಯ್ತು, ಸಂತೋಷವಾಯ್ತು, ಗಿಡಗಳನ್ನ ನೆಟ್ರಿ, ಹೇಗೆ ಅನಿಸ್ತು?
0: ನನಗೆ ಒಂದು ತುಂಬಾ ಸಂತೋಷ ಅಂತಂದ್ರೆ ಅವರು ಕರೆದಾಗ, ಅವರು ಹಿಂದಿನ ದಿವಸನೇ ನನ್ನನ್ನು ಕರೆದ್ರು. ನಾನು ಆಕಾಶವಾಣಿ
1: ಡಾಕ್ಟರ್ ಎ ಶಂಕರ್ ನಾರಾಯಣ ಸರ್ ಅವರು
0: ಕರೆದ್ರು, ಅವರು ಆಮೇಲೆ ಸುಧೀಂದ್ರ ಅವರು ಇಬ್ರು ಕರೆದ್ರು ನನ್ನ. ಒಂದು ಏನು ಅಂತಂದ್ರೆ, ನನಗೆ ಹಿಂದಿನ ದಿವಸನೇ ಕರೆದ್ರು. ನಾನು ಏನೇ ಕೆಲಸ ಆದರೂ ನಾನು ಬರ್ತೀನಿ ಅಂತ ಹೇಳಿದೆ. ಯಾಕಂತಂದ್ರೆ ಆಕಾಶವಾಣಿದು ಋಣ ಇದೆ ನಮ್ಮ ಮೇಲೆ, ಅಂದ್ರೆ ಸಾಮಾನ್ಯ ಕೇಳುಗರಾಗಿ ಒಂದು ಋಣ. ಒಂದು ಎರಡನೇದು, ನಮ್ಮ ತಾತ ಬಂದ್ಬಿಟ್ಟು ಆಕಾಶವಾಣಿ ಧಾರವಾಡದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ರಿಟೈರ್ ಆದ್ರು, ಹಾಗಾಗಿ ನಾವು ಅನ್ನ ತಿಂದಿದ್ದೀವಿ ಆಕಾಶವಾಣಿದು.
1: ಆದ್ರೆ ನಿಮ್ಮ ತಾತ ಅವ್ರಿಗೆ ಆ ದಿನ ಗೊತ್ತಿರ್ಲಿಲ್ಲ ಬಹುಶಃ ಇಷ್ಟು ಒಳ್ಳೆ ಹೆಸರು ಮಾಡ್ತಾನೆ ನನ್ನ ಮೊಮ್ಮಗ ಅನ್ನೋದು. ಅವರ ಆಶೀರ್ವಾದ ಖಂಡಿತ. ಹೌದು, ಎಸ್ ಸ್ನೇಹಿತರೆ, ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನಿರುದ್ಧ ಜತ್ಕರ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಸಮಾಜ ಸೇವೆ ಬಗ್ಗೆ ಕೂಡ ಅವರು ಎಷ್ಟೊಂದು ಮಾತುಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಮಾತುಕತೆ ಹೀಗೆ ಮುಂದುವರಿಯುತ್ತೆ. ಈಗ ಪ್ರಸಾರವಾಗುವಂಥ ಹಾಡು ಯಾವುದು ಗೊತ್ತಾ? ಅವರ ಚಿತ್ರದ್ದೇ ಹಾಡು, ಅವರೇ ಹಾಡಿರೋದು. ಜೊತೆಗೆ ವಿಶೇಷವಾಗಿ ಏನು ಅಂತಂದರೆ, ಅವರ ಧರ್ಮಪತ್ನಿ ಕೀರ್ತಿ ಅವರು ಕೂಡ ಹಾಡಿರುವಂತಹ ಹಾಡಿದು. ಅಪರೂಪದ ಹಾಡು, ಕೇಳೋಣ.

0: ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನಿರುದ್ಧ ಜತ್ಕರ್ ಅವರು ಇದ್ದಾರೆ. ಈ ಹಾಡನ್ನ ನೀವು ನಿಮ್ಮ ಧರ್ಮಪತ್ನಿಯವ್ರ ಜೊತೆ ಹಾಡಿದ್ದು ಹೇಗಿತ್ತು ಅನುಭವ?
1: ತುಂಬಾ ಚೆನ್ನಾಗಿತ್ತಮ್ಮ. ಮೊದಲನೇ ಸಲ ರೆಕಾರ್ಡ್ ಮಾಡಿದ್ದು, ಆದ್ರೆ ನಾವು ಸಾಕಷ್ಟು ಬಾರಿ ಬೇರೆ ಬೇರೆ ಬೇರೆ ವೇದಿಕೆಗಳ ಮೇಲೆ ಹಾಡಿದ್ದೀವಿ.
0: ಇಬ್ರು ಗಾಯಕರು.
1: ಹೌದು,
0: ನೀವು ಕೂಡ ಓದುವಾಗ ಕ್ಲಾಸಿಕಲ್ ಟ್ರೈನಿಂಗ್ ಆಗಿತ್ತು ಅಂತ?
1: ಕ್ಲಾಸಿಕಲ್ ನಾನು ಸ್ವಲ್ಪ ಕಲ್ತಿದ್ದೀನಿ ಮಾಧವಗುಡಿ ಅಂತ ಧಾರವಾಡದಲ್ಲಿ, ಅವ್ರ ಹತ್ರ ಕಲ್ತಿದ್ದೀನಿ. ಆಮೇಲೆ ರಾಮಕೃಷ್ಣ ಪಟ್ವರ್ಧನ್ ಅಂತ ಮುಂಬೈಯಲ್ಲಿ, ಅವ್ರ ಹತ್ರನೂ ಕಲ್ತಿದ್ದೀನಿ. ಇಬ್ರು ಭೀಮಸೇನ್ ಜೋಶಿ ಅವರ ಶಿಷ್ಯಂದ್ರೆ ಹಾಗೆ ಸ್ವಲ್ಪ ಕಲ್ತಿದ್ದೀನಿ. ಅಂದ್ರೆ ಈಗ ಕಾನ್ಸೇನ್ ಅಂತಾರಲ್ಲ, ಒಂದು ತಾನ್ಸೇನ್ ಒಂದು ಕಾನ್ಸೇನ್ ಅಂತಾರೆ. ಸೊ ಕಾನ್ಸೇನ್ ಆಗೋ ಮಟ್ಟಕ್ಕೆ ನಾನು ಅವರಿಂದ ಕಲ್ತಿದ್ದೀನಿ. ಆದರೆ ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ 2 ವರ್ಷದ್ದು ಬಾಂಬೆ ಯೂನಿವರ್ಸಿಟಿಯಿಂದ ಡಿಪ್ಲೊಮಾ ಮಾಡಿದ್ದೀನಿ ಅಮ್ಮ.
0: ವೆರಿ ನೈಸ್. ಈ ಒಂದು ನೀವು ಶಾರ್ಟ್ ಫಿಲ್ಮ್ಗಳು ತುಂಬ ಮಾಡಿದ್ದೀರಿ, ಅದರಲ್ಲಿ ನಿಮ್ಮ ರೆಕಾರ್ಡ್ ಏನು ಅಂತಂದರೆ ಒಂದೇ ದಿನ 6 ಕಿರುಚಿತ್ರಗಳು ಬಿಡುಗಡೆ ಆಗಿರೋದು, 6 ಶಾರ್ಟ್ ಫಿಲ್ಮ್ಸ್ ಇನ್ ಅ ಸಿಂಗಲ್ ಡೇ, ಇದು ರೆಕಾರ್ಡ್ ಕೂಡ.
1: ನಾಟ್ ಜಸ್ಟ್ ದಟ್, ದೇವರ್ ದೇ ಡಿಂಟ್ ಹ್ಯಾವ್ ಎನಿ ಡೈಲಾಗ್ಸ್, ಆಮೇಲೆ ದೇವರ್ ಆಲ್ ಬೇಸ್ಡ್ ಆನ್ ಸೋಷಿಯಲ್ ಇಶ್ಯೂಸ್, ಆ್ಯಂಡ್ ದೇವರ್ ಆಲ್ ಶಾರ್ಟ್ ಇನ್ ಡಿಫ್ರೆಂಟ್ ಜಾನ್ರಾಸ್, ಅಂದರೆ ಬೇರೆ ಬೇರೆ ಶೈಲಿಗಳಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು. ಅಂತಂದರೆ ಈಗ ಒಂದು ಹಾರರ್ ಆಗಿರಬಹುದು, ಒಂದು ಥ್ರಿಲ್ಲರ್ ಆಗಿರಬಹುದು, ಒಂದು ಕಾಮಿಡಿ ಆಗಿರಬಹುದು, ಈ ಥರ ಬೇರೆ ಬೇರೆ ಶೈಲಿಗಳಲ್ಲಿ. ಜೊತೆಗೆ ಯಾವ ಕಿರುಚಿತ್ರದಲ್ಲೂ ಸಂಭಾಷಣೆ ಇರಲಿಲ್ಲ,
0: ಇದು ತುಂಬ ವಿಶಿಷ್ಟವಾದ. ಕಷ್ಟ ಅನ್ಸುತ್ತಲ್ಲ, ಯಾಕೆಂದ್ರೆ ನಾವು ಮಾತಾಡೋರ್ಗೆ ಮಾತಾಡೋದು ಎಷ್ಟು ರೂಢಿ ಇರುತ್ತೆ, ಮಾತೇ ಇಲ್ಲದ ಚಿತ್ರ ಅಂದ್ರೆ ಮೂಕಿ ಟಾಕಿ ತರ.
1: ಹೌದು, ಆಮೇಲೆ ಸಾಮಾಜಿಕ ಸಮಸ್ಯೆಗಳನ್ನ ಎತ್ತಿ ತೋರಿಸುವಂತ,
0: ಅಂದ್ರೆ ಆ ಒಂದು ಸಮಸ್ಯೆ ಎತ್ತಿ ಕಾಣೋ ಹಾಗೆ ಮಾತು ಬೇಡ ಅಂತ ನೀವು ನಿರ್ಧಾರಕ್ಕೆ ಬಂದ್ರಿ.
1: ಮಾತಿನ ಅವಶ್ಯಕತೆ ಎಷ್ಟೋ ಸಂದರ್ಭದಲ್ಲಿ ಇರಲ್ಲ, ಮಾತಿಲ್ಲದೆ ಎಷ್ಟೋ ವಿಷಯಗಳನ್ನ ನಾವು ಕಮ್ಯುನಿಕೇಟ್ ಮಾಡಬಹುದು. ಹಾಗಾಗಿ ನಾನು ತುಂಬಾ ಸಲ ಇದನ್ನ ಹೇಳಿದ್ದೀನಿ ಕೂಡ, ನಾವು ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಸಲ ಅನ್ಕೊಳ್ತೀವಿ, ನಾನು ಇದನ್ನ ಕೇಳ್ತೀನಿ, ಅದನ್ನ ಕೇಳ್ತೀನಿ, ಅದನ್ನ ಬೇಡ್ಕೊಳ್ತೀನಿ ಅಂತ. ದೇವ್ರ ಮುಂದೆ ಹೋಗಿ ನಿಂತಾಗ ಆ ನಿಶ್ಶಬ್ದತೆ ಇರುತ್ತಲ್ಲ, ದ ಸೈಲೆನ್ಸ್ ಇಟ್ ಸೆಲ್ಫ್ ಸ್ಪೀಕ್ಸ್ ವಾಲ್ಯೂಮ್ಸ್.
0: ಖಂಡಿತ.
1: ಸೊ
0: ಅಂಡ್ ದೇವಸ್ಥಾನದಿಂದ ಹೊರಗೆ ಬರುವಾಗ ದೇವರೇ ಎಲ್ಲರನ್ನೂ ಚೆನ್ನಾಗಿಡು ಅನ್ನೋ ಮನಸ್ಸು ಬರುತ್ತೆ.
1: ಹೌದು,
0: ನಮಗಾಗಿ ಕೇಳೋದಿಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿರ್ದೇಶಕರಾಗಿ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆ ಕಥೆ ಏನು, ಹಾಗೇನೆ ಈಗ ಬರ್ತಾ ಇರುವಂತಹ ಯುವ ನಿರ್ದೇಶಕರಿಗೆ ನೀವು ನೀಡುವಂತಹ ಸಲಹೆ ಏನಾದರೂ ಇದೆಯಾ?
1: ಸಲಹೆ ಏನು, ಎಲ್ಲರೂ ಪರಿಣಿತರೇ ಆಗಿರ್ತಾರೆ, ಆದರೆ ಸೂಚಿಸಬಹುದು ಅಷ್ಟೇನೆ. ಓದಬೇಕು. ಸಾಕಷ್ಟು ಜನ ಇವತ್ತಿನ ಕಾಲದಲ್ಲಿ ಓದ್ತಾ ಇಲ್ಲ, ನೋಡ್ತಾ ಇದ್ದಾರೆ. ನೋಡೋದು ಕೂಡ ತುಂಬಾ ಮುಖ್ಯನೇ, ಯಾಕಂತಂದ್ರೆ ಇವತ್ತಿನ ಒಂದು ಪೀಳಿಗೆ ಏನಿದೆ, ದೇ ಆರ್ ಬ್ಲೆಸ್ಡ್. ಎಲ್ಲಾ ಸಿನಿಮಾಗಳನ್ನು ಅವರು ನೋಡಬಹುದು, ನೋಡೋ ಅವಕಾಶ ಅವ್ರಿಗಿದೆ. ಅಂದರೆ ಈಗ ಫ್ರೆಂಚ್ ಸಿನಿಮಾ ನೋಡಬಹುದು, ಜರ್ಮನ್ ಸಿನಿಮಾ ನೋಡಬಹುದು, ಎಲ್ಲ ಭಾಷೆ ಸಿನಿಮಾಗಳನ್ನು ಅವರು, ಪ್ರಪಂಚದ ಅತ್ಯಂತ ಅದ್ಭುತವಾದಂಥ ಸಿನಿಮಾಗಳನ್ನು ಅವರು ಎಲ್ಲ ನೋಡಬಹುದು, ನೋಡೋ ಅವಕಾಶ ಇದೆ. ಹಿಂದಿನ ಪೀಳಿಗೆಗೆ ಅಷ್ಟೊಂದು ಅವಕಾಶಗಳು ಇರ್ತಿರ್ಲಿಲ್ಲ, ಕೇವಲ ಫಿಲ್ಮ್ ಸೊಸೈಟಿ ಮಾಧ್ಯಮದ ಮುಖಾಂತರ ಮಾತ್ರ ನೋಡಬಹುದಾಗಿತ್ತು. ಆದರೆ ಇವತ್ತಿನ ಪೀಳಿಗೆಗೆ ಆ ಥರ ಸಮಸ್ಯೆ ಇಲ್ಲ.
0: ಅಂದ್ರೆ ಈಗಂತೂ OTT ಬಂದ್ಮೇಲಂತೂ
1: ತುಂಬಾ ಸಿನಿಮಾಗಳನ್ನು ಅವಕಾಶಗಳಿದೆ, ತುಂಬಾ ಅವಕಾಶ ಇದೆ. ಆಮೇಲೆ ಸಿನಿಮಾಗಳನ್ನು ನೋಡೇ ನಾವು ಇದನ್ನೇ ಮಾಡಬೇಕು ಅಂತಂದ್ರೆ ಸಿನಿಮಾಗಳನ್ನೇ ನೋಡಬೇಕು, ಅಲ್ಲಿಂದನೇ ನಾವು ಕಲಿಬೇಕು. ಆದರೆ ಕೇವಲ ಸಿನಿಮಾಗಳನ್ನು ನೋಡೋದಷ್ಟೇ ಸಾಕಾಗಲ್ಲ ಅಂತ ನಾನು ಹೇಳ್ತೀನಿ. ಓದಬೇಕು ಕೂಡ, ತುಂಬ ಓದಬೇಕು ಕೂಡ. ಯಾಕಂತಂದರೆ ಓದೋದ್ರಿಂದ ಏನಾಗುತ್ತೆ, ನಮ್ಮ ವೈಯಕ್ತಿಕ ಇಮ್ಯಾಜಿನೇಷನ್ ಪವರ್ ಬೆಳೀತಾ ಹೋಗುತ್ತೆ. ಸಿನಿಮಾದಲ್ಲಿ ನಾವು ಏನು ನೋಡ್ತೀವಿ ಅದನ್ನು ನಾವು ಗ್ರಹಿಸ್ತೀವಿ, ಆದರೆ ನಮ್ಮ ಇಮ್ಯಾಜಿನೇಷನ್ ಪವರ್ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಓದಬೇಕು. ಒಬ್ಬ ಕಲಾವಿದನಿಗಂತೂ ಓದಬೇಕು, ಅದು ಗಟ್ಟಿಯಾಗಿ ಓದಬೇಕು. ಅಂದರೆ ಸ್ಪಷ್ಟತೆ ಬರುತ್ತೆ, ನಿಮ್ಮ ಮಾತಿನಲ್ಲೂ ಸ್ಪಷ್ಟತೆ ಬರುತ್ತೆ, ಚಿಂತನೆಯಲ್ಲೂ ಸ್ಪಷ್ಟತೆ ಬರುತ್ತೆ.
0: ಹಾಗಾಗಿ ಇದೇ ನಿಟ್ಟಿನಲ್ಲಿ ನೀವು ಎಷ್ಟೋ ಓದ್ತೀರಾ, ಅಷ್ಟೇ ನೀವು ಬರವಣಿಗೆಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿರೋರು, ಎಷ್ಟೋ ಲೇಖನಗಳನ್ನು ಬರೆದಿದ್ದೀರಿ, ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದೀರಿ, ಹೇಗನ್ಸುತ್ತೆ ನಿಮ್ಮ ಈ ಒಂದು ಸಾಹಿತ್ಯಿಕ ಜರ್ನಿ ಪಯಣ?
1: ಅದೇ ಅಂದರೆ ನಾನು ತುಂಬ ಓದ್ತೀನಿ ಕೂಡ, ಹಾಗಾಗಿ ಅದು ಮೊದಲನೇದಾಗಿ ಅದು ನಾನು ಆರ್ಟಿಕಲ್ಸ್ ಲೇಖನಗಳನ್ನು ಬರೆದೆ. ಅದಕ್ಕೂ ಮುಂಚೆ ಸಂಭಾಷಣೆ ಬರೆದೆ ಅಂತಂದರೆ ಎಮ್ ಎಸ್ ಸತ್ಯಸ್ವರ ಅವರ ಇಜ್ಜೋಡು ಸಿನಿಮಾ, ಅದರಲ್ಲಿ ಅಭಿನಯಿಸ್ತಿರಬೇಕಾದ್ರೆ ನನಗೆ ಅನ್ನಿಸ್ತು ನನ್ನ ಒಂದು ಸಂಭಾಷಣೆ ಏನಿದೆ ಅದನ್ನು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ರೆ ಇನ್ನೂ ಸೂಕ್ತವಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನಾನು ಅವ್ರನ್ನ ಕೇಳಿಕೊಂಡೆ, ಸರ್ ಇದನ್ನು ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಬಹುದಾ ಅಂತ. ಹೇಳಿ ಅಂತಂದರು. ಸರಿ ನಾನು ಬರೀತೀನಿ ಅಂತಂದ್ಬಿಟ್ಟು ನಾನು ಬರೆದು ಸರ್ ನಾನು ಓದ್ಬಿಟ್ಟು ತೋರಿಸ್ಲ ತಮಗೆ, ಇಲ್ಲ ಯು ಆ್ಯಕ್ಟ್ ಅಂತಂದರು. ಆಮೇಲೆ ಭಾಸ್ಕರ್ ಸ್ವಿಚ್ ಆನ್ ದ ಕ್ಯಾಮರಾ ಅಂತಂದರು. ಅಂದರೆ ಅವ್ರು ಕೇಳೂ ಇಲ್ಲ ಅದನ್ನು ನೇರವಾಗಿ. ಆಮೇಲೆ ಅದು ಅವಾಗ ರೀಲ್ಸ್ ಇತ್ತು, ಇವಾಗ ಥರದ ಈ ಅಂದರೆ ಚಿಪ್ ಇರಲಿಲ್ಲ, ಡಿಜಿಟಲ್ ಇರಲಿಲ್ಲ, ನನ್ನ ಮೇಲೆ ನಂಬಿಕೆ ಅವ್ರಿಗೆ. ಆಮೇಲೆ ಕ್ಯಾಮ್ರಾ ಆನ್ ಮಾಡಿಸಿದ್ರು, ಅದನ್ನು ನಾನು ಹೇಳಿದೆ, ಅದನ್ನು ಮಾತು ಹೇಳಿದೆ. ಆಮೇಲೆ ಗುಡ್ ಅಂದರು. ಅದು ನನ್ನ ಮೊದಲ ಅಂದರೆ ನನ್ನ ಒಂದು ಆ ಒಂದು ಬರವಣಿಗೆಯಲ್ಲಿ ನನ್ನ ಒಂದು ಮೊದಲ ಪ್ರಯತ್ನಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಮನ್ನಣೆ, ಯಶಸ್ಸು. ಅದಾದಮೇಲೆ ನಾನು ಈಗ ಆರ್ಟಿಕಲ್ಸ್ಗಳನ್ನು ಆಮೇಲೆ ಬರೆದೆ, ಒಂದು ಸುಮಾರು 40 ಲೇಖನಗಳನ್ನು ಬರೆದೆ. ಅದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡವು. ಆಂಗ್ಲ ಭಾಷೆಯಲ್ಲೂ ಕೂಡ ಬರೆದೆ, ಕನ್ನಡದಲ್ಲೂ ಕೂಡ ಬರೆದೆ. ನಂತರ ಅದೇ

0: ಅದರದೇ ಒಂದು ಪುಸ್ತಕ ಕೂಡ ಬಂತು, ಸಾಲುಗಳ ನಡುವೆ ಅಂತ ಕನ್ನಡದಲ್ಲಿ. ಅದರದೇ ಇಂಗ್ಲಿಷ್ ವರ್ಜನ್ ಕೂಡ ಬಿಟ್ವೀನ್ ದ ಲೈನ್ಸ್ ಅಂತ ಕೂಡ ಬಂತು. ಈಗ ಒಂದಿಷ್ಟು ಕಿರುಕಥೆಗಳನ್ನ ಬರಿತಾ ಇದ್ದೀನಿ, ಕಾದಂಬರಿ ಕೂಡ ಬರಿತಾ ಇದ್ದೀನಿ.
1: ಅನಿರುದ್ಧ ಯಾವಾಗ್ಲೂ ಬಿಸಿ ಆಗಿದ್ರೆ
0: ಆಮೇಲೆ ಕಿರುಚಿತ್ರಗಳನ್ನು ಕೂಡ ನಾನು ಅದನ್ನ ಬರೆದು ನಿರ್ದೇಶನ ಮಾಡಿದೆ. ಆಮೇಲೆ ಸಾಕ್ಷ್ಯಚಿತ್ರ ಕೂಡ ನಾನೇ ಅದನ್ನ ಬರೆದು ನಿರ್ದೇಶನ ಮಾಡಿದೆ. ಹಾಗಾಗಿ ಬರವಣಿಗೆಯಲ್ಲಿ ಅದು ನಮ್ಮ ಮನೆಯಲ್ಲೂ ಅದು ಕೂಡ ಇದೆ. ನಮ್ಮ ತಾಯಿ ಕೂಡ ಚೆನ್ನಾಗಿ ಬರೀತಾರೆ, ನಮ್ಮ ತಂದೆ ಕೂಡ ಬರೀತಾರೆ. ಅದು ಅವ್ರ ಹಿಂದಿನ ಪೀಳಿಗೆ ಕೂಡ, ನಮ್ಮ ಅಜ್ಜಿ ತಾತ ಅವರು ಎಲ್ಲರೂ ಬರಿತಾ ಇದ್ರು. ಹಾಗಾಗಿ ಅವರ ಆಶೀರ್ವಾದ ಅಮ್ಮ, ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಎಲ್ಲ ಅವರ ಆಶೀರ್ವಾದನೇ. ಅವರು 100% ಇದ್ರೆ ನಾನು 1% ಇದ್ದೀನಿ ಅಷ್ಟೇ.
1: ಉತ್ತರ ಕರ್ನಾಟಕದಲ್ಲಿ ಪ್ರತಿ ಒಂದು ಓಣಿಯಲ್ಲಿ 10 ಇದ್ರೆ 8-9 ಮನೆ ಅದು ಸಾಹಿತಿಗಳದ್ದು ಅಥವಾ
0: ಸಂಗೀತಗಾರರದ್ದು
1: ಇದ್ದೇ ಇರುತ್ತೆ. ಸೊ ಈ ಮಾತಂತೂ ನಿಜವಾಯ್ತು. ಧಾರವಾಡ ಅಂದ್ರೆ ಏನೋ ಒಂದು, ಇಟ್ಸ್ ಅನ್ ಎಮೋಷನ್. ಏನ್ ಹೇಳ್ತೀರಾ ಧಾರವಾಡ ಬಗ್ಗೆ? ಧಾರವಾಡ ಪೇಡ ಬರ್ತಾ ಇರುತ್ತಾ ಮನೆಗೆ?
0: ಹೌದು, ಬರ್ತಾನೆ ಇರುತ್ತೆ. ಆಮೇಲೆ ನನ್ನ ಸ್ನೇಹಿತರೆಲ್ಲ ಅಲ್ಲಿ ಅಲ್ಲಿ ಕಡೆಯವರೇ, ಅಲ್ಲಿಯವರೇ, ಅಲ್ಲಿ ಕಡೆಯವರಲ್ಲ ಅಲ್ಲಿಯವರೇ. ಹಾಗಾಗಿ ಹೋಗ್ತಾ ಇರ್ತೀನಿ. ಮೊನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ ನಾನು, ಹೋಗ್ತಾ ಇರ್ತೀನಿ. ಆದ್ರೆ ಇಲ್ಲಿ ಬಂದೀಗ 30 ಆಯ್ತು, ಅಲ್ಲಿ ಯಾರು ನಮ್ಮ ಫ್ಯಾಮಿಲಿನವ್ರು ಯಾರು ಇಲ್ಲ, ಎಲ್ಲರೂ ಇಲ್ಲೇ ಇದೀವಿ.
1: ಆದ್ರೆ ಅಲ್ಲಿ ಬೆಳೆದಂತಹ ದಿನಗಳು ಖಂಡಿತ ನೆನಪು,
0: ಖಂಡಿತ ನೆನಪಿಗೆ ಬರ್ತವೆ. ಆಮೇಲೆ ನನ್ನ ಬರವಣಿಗೆಯಲ್ಲೂ ಅದು ಎಷ್ಟೋ ಸಲ ಅದು ಬರ್ತಾ ಇರ್ತವೆ, ಅದರ ರೆಫರೆನ್ಸಸ್ಗಳು ಅದು ಇದ್ದೇ ಇರ್ತವೆ. ಯಾಕಂತಂದ್ರೆ ಅದನ್ನ ನೋಡ್ಕೊಂಡೆ, ಅದನ್ನ ಅನುಭವಿಸ್ಕೊಂಡೆ ನಾನು ಅದನ್ನ ನಾನು ಬೆಳೆದಿದ್ದೀನಲ್ಲ.
1: ಸೊ ಜವಾರಿ ಭಾಷೆಯಲ್ಲಿ ಒಂದು ಡೈಲಾಗ್ ಹೇಳ್ರಲ್ಲ, ಮತ್ತೆ ಬಕ್ರಿ ಸೇರ್ತದ?
0: ಚಲೋ ನಡೀಲಿಕ್ಕೆ ಆಗ್ತದೆ.
1: ಏನ್ ಸೇರ್ತದ ನಿಮ್ಗೆ ಧಾರವಾಡ ಬಗ್ಗೆ ಎಲ್ಲ?
0: ಧಾರವಾಡ ನನಗೆ ಬಹಳ ತುಂಬಾ ತುಂಬಾ ನೋಡಿ, ಈಗ ಬರೀ ಇಲ್ಲಿ ಇಲ್ಲಿ ಭಾಷೆನೇ ಬರುತ್ತೆ ನನಗೀಗ. 30
1: ಆಯ್ತಲ್ಲ. ಬಕ್ರಿ ತಿಂತೀರಿ?
0: ತಿಂತೀನಿ.
1: ರಂಜಕ ತೊಕ್ಕು,
0: ರಂಜಕ ತೊಕ್ಕು,
1: ಹೆಸರು ಕಾಳಿನ ಮುದ್ದಿ ಪಲ್ಯ
0: ಎಲ್ಲ ಎಲ್ಲ ಎಲ್ಲ.
1: ಓಕೆ, ನಿಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ನೋಡೋದಾದ್ರೆ ಸಮಾಜ ಸೇವೆ ಹಾಸು ಹೊಕ್ಕಾಗಿದೆ. ಯು ಆರ್ ಬಾರ್ನ್ ಫಾರ್ ಇಟ್ ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿದೆ. ಎಸ್, ಹೇಗೆ ಶುರುವಾಯ್ತು ಈ ಸಮಾಜ ಸೇವೆ ನಿಮ್ಗೆ? ಹೌದಪ್ಪ, ನಾನು ಏನಾದ್ರೂ ಮಾಡಬೇಕು, ಹೆಸರಿದೆ, ಜನ ಗುರುತಿಸ್ತಾರೆ, ಸೊ ಐ ಕ್ಯಾನ್ ಡೂ ಮೆನಿ ಥಿಂಗ್ಸ್ ಅನ್ನೋ ಒಂದು ಥಾಟ್ ಬಂತು. ಯಾವಾಗ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು?
0: ಒಂದು ಇದು ಕೂಡ ನಮ್ಮ ತಂದೆ ತಾಯಿಯಿಂದಾನೆ. ಯಾಕಂದ್ರೆ ಅವರು ಅದನ್ನ, ಅವರು ನಾನು ಚಿಕ್ಕಂದಿಂದಲೂ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇರೋದನ್ನ, ಮಾಡ್ತಾ ಬಂದಿರೋದನ್ನ ನೋಡಿದೀನಿ. ಮದುವೆ ಆದ್ಮೇಲೂ ಕೂಡ ಅಪ್ಪವರು ಅಮ್ಮವರು ಅವರು ಕೂಡ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಬಂದಿರೋದನ್ನ ನೋಡಿದೀನಿ. ಅವ್ರು ಯಾವತ್ತು ಹೇಳ್ಕೊತಿರ್ಲಿಲ್ಲ, ಆದ್ರೆ ತುಂಬಾನೇ ಮಾಡಿದ್ದಾರೆ. ಅದನ್ನ ನಾನು ಸ್ವತಃ ನೋಡಿದೀನಿ ಕೂಡ. ಅವರೇ ನನಗೆ ಪ್ರೇರಣೆ. ನನಗೆ ಅದರ ಜೊತೆಗೆ ನಾನು ಒಂದು ಸಲ ಏನಾಯ್ತು ಅಂತಂದ್ರೆ, ನಮ್ಮ ಬೆಂಗಳೂರಲ್ಲಿ ಅಲ್ಲಲ್ಲಿ ಕಸ ಬಿದ್ದಿರುತ್ತೆ, ಇವತ್ತಿಗೂ ಕಸ ಬಿದ್ದಿರುತ್ತೆ. ನಾನು ಒಂದಿಷ್ಟು ಛಾಯಾಚಿತ್ರಗಳನ್ನು ತೆಗೆದು ನಾನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಹೇಳಿದೆ, ನಾವು ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ. ಅದು ಆ ಮನಸ್ಸು ಯಾಕೆ ಬಂತು ಅಂತಂದರೆ, ನನಗೆ ಚಿಕ್ಕಂದಿಂದಲೂ ಅದು ಇದೆ. ನನಗೆ ನಮ್ಮ ಅಂದರೆ ಈಗ ನಾನು ಇಂಗ್ಲೀಷ್ ಸಿನಿಮಾಗಳನ್ನೆಲ್ಲ ನೋಡಿದಾಗ, ಆ ದೇಶಗಳು ಅಭಿವೃದ್ಧಿಗೊಂಡಿರೋದನ್ನು ಅಥವಾ ಸ್ವಚ್ಛವಾಗಿ ಇಟ್ಕೊಂಡಿರೋದನ್ನು ನೋಡಿ, ನಮ್ಮ ದೇಶ ಹಾಗೆ ನೋಡೋಕೆ ಹೋದರೆ ಅತ್ಯಂತ ಶ್ರೀಮಂತ ದೇಶ, ಎಲ್ಲ ದೇಶಗಳಿಗಿಂತ ಸುಂದರವಾಗಿರ್ತಕ್ಕಂಥ ದೇಶ, ಎಲ್ಲಾ ರೀತಿಯಲ್ಲೂ ಸಮೃದ್ಧವಾಗಿರ್ತಕ್ಕಂಥ ದೇಶ. ಆದ್ರೆ ನಾವು ಅದನ್ನ ಆತರ ಇಟ್ಕೊಂಡಿಲ್ಲ, ಇದು ದುರಂತ. ಅದು ನನಗೆ ತುಂಬಾ ಅದು ಒಂದು ಬೇಜಾರು ಇರೋದು. ಇದು ಕಸ ನಾನು ಚಿತ್ರೀಕರಣಕ್ಕೆ ಹೋಗ್ತಾ ಇರಬೇಕಾದ್ರೆ, ಬರ್ತಿರ್ಬೇಕಾದ್ರೆ ಯಾವಾಗ್ಲೂ ನೋಡ್ತಾ ಇದ್ದೆ. ನನಗೆ ತುಂಬಾ ಬೇಜಾರಾಯ್ತು. ಒಂದ್ ದಿವಸ ನನ್ನದೊಂದು ಅದರ ಛಾಯಾಚಿತ್ರಗಳನ್ನು ತೆಗೆದು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ನಾವು ಸ್ಥಳೀಯರಲ್ಲಿ, ಅಧಿಕಾರಿಗಳಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ ಮನವಿ ಮಾಡಿಕೊಂಡೆ, ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ. ಅದನ್ನ ಅವತ್ತಿನ BBMP ಕಮಿಷನರ್ ಅವರು ಅದನ್ನ ನನ್ನ ಸಾಮಾಜಿಕ ಜಾಲತಾಣದ ಪೇಜ್ನ ನೋಡಿ ಅದನ್ನು ಸ್ವಚ್ಛಗೊಳಿಸಿ ಮಾರ್ಷಲ್ಸ್ನ ನಮ್ಮ ಮನೆಗೆ ಕಳಿಸಿದ್ರು. ಸಾರ್ ಈ ಥರ ಪೋಸ್ಟ್ ಹಾಕಿದ್ರು, ನಮ್ಮ ಕಮಿಷನರ್ ಸಾಹೇಬರು ಅದನ್ನು ನೋಡಿ ಅದನ್ನು ನಾವು ಸ್ವಚ್ಛಗೊಳಿಸಿದ್ದೀವಿ, ಸಾರಿಗೆ ಹೇಳಿಬಿಡಿ ಅಂತಂದರು. ನನಗೆ ನಾನು ಚಿತ್ರೀಕರಣ ಮುಗಿಸಿ ಅಂದರೆ ಬರೋ ಅಷ್ಟರಲ್ಲೇ ನನಗೆ ಫೋನ್

0: ಅಂತೂ ಈ ತರ ಬಂದಿದ್ರು ಹಿಂಗೆ ಹೇಳಿದ್ರು ಅಂತ. ನಾನು ಬರ್ತಾ ದಾರಿಯಲ್ಲಿ ಅದನ್ನ ನೋಡ್ಕೊಂಡು ಬಂದೆ ನಾನು ಆ ಜಾಗಗಳನ್ನ. ಆಶ್ಚರ್ಯ ಆಗೋಯ್ತು ನನಗೆ. ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತೀವಿ, ನಾವೇನೇ ಕೇಳಿದ್ರು ಏನೇ ಹೇಳಿದ್ರು ಅದು ಆಗಲ್ಲ ಬಿಡು, ಆದರೂ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಅನ್ಕೊಳ್ತೀವಿ. ಆದರೆ ನಾವು ಪ್ರಯತ್ನನೇ ಪಟ್ಟಿರಲ್ಲ, ಪ್ರಯತ್ನ ಪಡ್ತೀವ
1: ಅಲ್ವಾ
0: ಅನ್ನೋದು. ಅದು ಅದು ಆದಾಗ ನನಗೆ ತುಂಬ ಖುಷಿ ಆಗೋಯ್ತು. ನಾನು ನಮ್ಮ ಕೀರ್ತಿಯವರು ಎಲ್ಲ ಅಧಿಕಾರಿಗಳನ್ನ ಕರೆಸಿ, ಪೌರ ಕಾರ್ಮಿಕರನ್ನ ಕರೆಸಿ,
1: ಇದಾಗಿದೆ ಯಾವಾಗ ಎಷ್ಟು ವರ್ಷ
0: 2005 ಹಿಂದೆ. ಸೊ ನಾವು ಅವ್ರನ್ನೆಲ್ಲ ಕರೆಸಿ ನಾವು ಸನ್ಮಾನ ಮಾಡೋದು, ಜೊತೆಗೆ ನಾನು ಕೇಳಿದೆ ಆ ಸಂದರ್ಭದಲ್ಲಿ ಕೇಳಿದೆ, ನಾನು ಇದೇ ಥರದ್ದು ತಮ್ಮನ್ನು ಈ ಥರ ಒಂದಿಷ್ಟು ಪೋಸ್ಟ್ಗಳನ್ನು ಅಥವಾ ಫೋಟೋಗಳನ್ನು ತೆಗೆದು ವಿಡಿಯೋಗಳನ್ನು ತೆಗೆದು ಕಳಿಸಿದ್ರೆ ತಾವು ಸ್ವಚ್ಛಗೊಳಿಸ್ತೀರಾ ಸರ್? ಅದು ಖಂಡಿತ ಮಾಡ್ತೀವಿ, ಕಳಿಸಿ ನೀವು ಅಂತಂದರು. ಅದಾದಮೇಲೆ ನಾನು ಈಗ ಸತತವಾಗಿ ಈಗ 5 ಇದನ್ನು ಅಭಿಯಾನ ನಡೆಸ್ತಾ ಇದ್ದೀನಿ. ಕೇವಲ ಅದು ಸ್ವಚ್ಛತೆದು ಮಾತ್ರ ಅಲ್ಲ, ಈಗ ನನಗೆ ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡಿದ್ದಾರೆ. ನಾನು ಬೆಂಗಳೂರು ಸ್ವಚ್ಛ ಸರ್ವೇಕ್ಷಣೆ
1: ಓದಿದೆ.
0: ಅದಾದ ಇದಕ್ಕೆ ಅದಕ್ಕೆ ಮುಂಚೆ ಹುಬ್ಬಳ್ಳಿ ಧಾರವಾಡಕ್ಕೂ ಮಾಡಿದ್ರು. ನಾನು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕೇವಲ ಸ್ವಚ್ಛತೆಯದು ಅಂತಂದರೆ ಬರೀ ಈ ಕಸ ಬಿದ್ದಿರೋದು ಮಾತ್ರ ಅಲ್ಲ, ಸುರಕ್ಷತೆಗಾಗಿ ನಾನು ಸಹಭಾಗಿ ಅನ್ನೋ ಒಂದು ಅಭಿಯಾನ ಕೂಡ ನಾನು ನಡೆಸ್ತೀನಿ. ಇದು ಸ್ವಚ್ಛತೆಗಾಗಿ ನಾನು ಸಹಭಾಗಿ, ಸುರಕ್ಷತೆಗಾಗಿ ನಾನು ಸಹಭಾಗಿ, ಹೀಗೆ ಒಂದು 5 ಅಭಿಯಾನಗಳನ್ನು ನಾನು ನಡೆಸ್ತೀನಿ. ಅಂದರೆ ಅಲ್ಲಿ ರಸ್ತೆ ಗುಂಡಿಗಳು ಏನಾದರೂ ಇದ್ದಲ್ಲಿ ಅದರದ್ದು ಕೂಡ ನಾನು ಮಾಡ್ತೀನಿ. 2 ರಸ್ತೆಗಳು ತಕ್ಷಣ ಮಾಡಿದ್ರೂ ಕೂಡ, ಒಂದು ಕನಕಪುರ ರಸ್ತೆ, ಆಮೇಲೆ ಒಂದು ವಿಷ್ಣುವರ್ಧನ್ ರಸ್ತೆ, ತಕ್ಷಣ ಅದಕ್ಕೆ ಅವರು ಡಾಂಬರೀಕರಣ ಎಲ್ಲ ಮಾಡಿದ್ರು ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ನಾವು ಹಾಕದ ತಕ್ಷಣ ಅದು ಆಗಲ್ಲ, ಸ್ವಚ್ಛತೆದು ಹಾಕದ ತಕ್ಷಣ ಅದು ಸ್ವಚ್ಛಗೊಳಿಸ್ತಾರೆ. ಈ ರಸ್ತೆದು ಸ್ವಲ್ಪ ಸಮಯ ಹಿಡಿಯುತ್ತೆ. ಹೀಗೆ ಅದು ಬೆಳ್ಕೊಂಡು ಹೋಯ್ತು. ಆಮೇಲೆ ನಾನು ಶಿವಮೊಗ್ಗಗೆ ನನ್ನ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗಿದ್ದೆ. ಶೆಫ್ ಚಿದಂಬರ ಪ್ರಮೋಷನ್ಗೆ ಹೋದಾಗ ನೀವು ಸ್ವಚ್ಛತೆದೆಲ್ಲ, ಇವರು ಮಾಧ್ಯಮದವರೇ ಕೇಳಿದ್ರು, ಸ್ವಚ್ಛತೆ ನೀವು ಇಷ್ಟೆಲ್ಲ ಮಾಡ್ತೀರಿ, ನಮ್ಮ ತುಂಗಾ ನದಿ ಬಗ್ಗೆ ಯಾಕೆ ಮಾಡಲ್ಲ ಸರ್ ನೀವು ಮಾಡಿ ಅಂತಂದರು. ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಅಂತಂದೆ. ನಾನು ಬರ್ತಾನೆ ನಮ್ಮ ನಮ್ಮ ಹುಡುಗನಿಗೆ ಹೇಳಿದ್ದೆ ನಾನು, ಇಲ್ಲಿ ಏನಾದರೂ ಕಸ ಇದ್ರೆ ಗಾಡಿ ನಿಲ್ಲಿಸು, ನಾವು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿದ್ದೀನಿ. ತುಂಗಾ ನದಿದು ಇದ್ರೆ ಖಂಡಿತವಾಗ್ಲೂ ಹೋಗೋಣ ಅಂತ. ನೀವು ಬರಬೇಕು ಅಂತ ಕೇಳ್ಕೊಂಡೆ ಅವ್ರನ್ನ, ನೀವು ಬಂದು ಜಾಗ ತೋರಿಸಿ. ಸೊ ಅವ್ರನ್ನ ಕರ್ಕೊಂಡು ಹೋದೆ, ಜಾಗ ತೋರಿಸಿದ್ರು. ನಾನು ಒಂದು ವಿಡಿಯೋ ಕೂಡ ಮಾಡಿದೆ. ತಕ್ಷಣ ಇಲ್ಲಿ ಬರ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೆ. ಅವರು ಕೂಡ ಸ್ಪಂದಿಸಿದ್ರು, ನೀರಾವರಿ ನಿಗಮಕ್ಕೆ ಸಂಪರ್ಕ ಮಾಡಿಕೊಟ್ರು. ಅದಾದಮೇಲೆ ಸುಮಾರು 2 ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಒಂದು ಕಮಿಟಿ ಕೂಡ ಆಯ್ತು, ಈಗ ಅದು ನನ್ನ ಪ್ರಯತ್ನದಿಂದ ಆಯಿತು, ಒಂದು ಕಮಿಟಿ ಅಂತ ಆಯಿತು. ಅವರೇ ಹೇಳಿದ್ರು ಈ ಥರ ಕಮಿಟಿ ಅಂತ ನೀವು ಮಾಡಿಸ್ಬೇಕು, ನೀವು ಇವ್ರಿವ್ರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿ ನೀವು ಪ್ರಯತ್ನ ಪಡಿ ಆಗತ್ತೆ ಅಂತ. ನಾನು ಒಂದಿಷ್ಟು ಪ್ರಯತ್ನ ಪಟ್ಟೆ, ಆಯಿತು. ಹೀಗೆ ಈಗ ಅದು, ಆಮೇಲೆ ಈಗ ಇಲ್ಲಿ ಸುವರ್ಣಮುಖಿ ನದಿ ಅಂತ ಹರಿತಾಳೆ, ಆಕೆ ಕೂಡ ಜೀರ್ಣೋದ್ಧಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ, ಆಮೇಲೆ ವೃಷಭಾವತಿ ನದಿ, ಆಮೇಲೆ ಸಾಕಷ್ಟು ಕೆರೆಗಳು. ಈಗ ನಾನು ಒಂದಿಷ್ಟು ಕೆರೆಗಳು ಕಗ್ಲಿಪುರದ ಹತ್ರನೇ ಸುಮಾರು 20 ಕೆರೆಗಳಿದ್ದಾವೆ. ಆ ಕೆರೆಗಳು ಜೀರ್ಣೋದ್ಧಾರ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಕೆಲವು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೇವಲ ಇಷ್ಟು ನದಿಗಳಿಗೋಸ್ಕರ ಅಥವಾ ಕೆರೆಗಳಿಗೋಸ್ಕರ ನಾನು ನೇರವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಕೇವಲ ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲ ಕೆರೆಗಳು ಎಲ್ಲ ನದಿಗಳು ಸ್ವಚ್ಛವಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೇಳ್ಕೊಂಡಿದ್ದೀನಿ ಅಮ್ಮ.
1: ಖಂಡಿತ ಖಂಡಿತ. ಈ ಒಂದು ನಿಟ್ಟಿನಲ್ಲಿ ಪ್ರಕೃತಿ ಮಾತೆಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ, ಹೆಚ್ಚು ಸಮಾಜಮುಖಿ ಕಾರ್ಯಗಳು ಹೀಗೆ ಬರಲಿ. ಈ ಒಂದು ನಿಟ್ಟಿನಲ್ಲಿ ಸಾಮಾನ್ಯ ಜನರು ಕೈ ಜೋಡಿಸಬಹುದು ಅನ್ನೋದಾದರೆ ನಿಮ್ಮ ಜೊತೆ, ನಿಮ್ಮ ಈ ಅಭಿಯಾನದ ಜೊತೆ ಏನು ಮಾಡಬಹುದು?
0: ಒಂದು, ನೀವು ನಿಂತ ಜಾಗದಲ್ಲೇ ವಿಡಿಯೋ ಮಾಡಿ ಛಾಯಾಚಿತ್ರಗಳನ್ನು ತೆಗಿರಿ, ವಿಳಾಸದ ಜೊತೆಗೆ ನನಗೆ ಕಳಿಸ್ಕೊಡಿ, ನನ್ನ ಸಾಮಾಜಿಕ ಕಳಿಸ್ಕೊಡಿ, ನಾನು ಅದನ್ನು ಹಂಚ್ಕೊಳ್ತೀನಿ. ನನ್ನ ಹತ್ರ ಒಂದು ಬ್ಯಾಜಸ್ಸು ಇದೆ ಸ್ವಚ್ಛತೆಗಾಗಿ, ನಾನು ಸಹವಾಗಿ ಅದನ್ನು ಕೊಂಡ್ಕೊಂಡು ಅದನ್ನು ಬೇಕಾದರೆ ಹಾಕ್ಕೊಂಡು ಎಷ್ಟೋ ಜನ ಮಾಡ್ತಾರೆ, ವಾಲಂಟಿಯರ್ಸ್ ಮಾಡ್ತಾರೆ. ಆದರೆ ಒಂದು, ನೀವು ಸಾಮಾನ್ಯ ಜನ ಅಂತ ಹೇಳಿದ್ರಲ್ಲ, ಯಾರು ಸಾಮಾನ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಹೇಳ್ತಾರೆ ಸರ್ ನೀವು ಸೆಲಿಬ್ರಿಟಿ, ನಿಮ್ಮ ಮಾತು ಕೇಳ್ತಾರೆ ಅಥವಾ ನಿಮ್ಮ ಮಾತಿಂದ ಆಗತ್ತೆ ಅಂತ. ಖಂಡಿತ ಅಂದ್ರೆ ನಾನು ಒಂದು 10 ಮುಂದೆ ಇರಬಹುದು, ಅಥವಾ ನನ್ನ ಮಾತಿಗೆ ಒಂದು ತಕ್ಷಣ ಸ್ಪಂದನೆ ಸಿಗಬಹುದು. ಆದ್ರೆ ಪ್ರತಿಯೊಬ್ಬರು

0: ಕೂಡ ಈಗ ಸುಮ್ಮನೆ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಫ್ರೀಡಮ್ ಫೈಟರ್ಸ್ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಕೂಡ ಹುಟ್ಟ ಸೂಪರ್ ಸ್ಟಾರ್ ಆಗಿರಲಿಲ್ಲ. ಈಗ ಒಬ್ಬರದ್ದೇ ಹೆಸರು ಹೇಳೋದಾದ್ರೆ ಮಹಾತ್ಮ ಗಾಂಧೀಜಿ ಹುಟ್ಟ ಸೂಪರ್ ಸ್ಟಾರ್ ಅಲ್ಲ, ಅವರು ಹುಟ್ಟ ದೊಡ್ಡ ವ್ಯಕ್ತಿ ಅಲ್ಲ, ಹೋರಾಟದಿಂದ ದೊಡ್ಡ ವ್ಯಕ್ತಿ ಆದರು. ನಾವು ಆಗಲೇ ನಾನು ಒಂದು ಹೇಳಿದೆ, ನಾವು ಪ್ರಯತ್ನ ಪಟ್ಟುವ ದೂಷಿಸೋದಲ್ಲ, ಪ್ರಯತ್ನ ಪಟ್ಟುವ ನೀವು ಪ್ರಯತ್ನ ಪಟ್ಟು ನೋಡಿ, ನಿಮ್ಮಿಂದ ಆಗಲಿಲ್ಲ 10 ಜನ ಸೇರಿಸ್ಕೊಳ್ಳಿ, ನೀವು ಹೋಗಿ ನಿಮ್ಮ ಎಮ್ ಎಲ್ ಎ ಅವ್ರನ್ನ ಕೇಳಿ, ನಿಮ್ಮ ಪ್ರತಿನಿಧಿಗಳನ್ನ ಕೇಳಿ. ಯಾಕಾಗಲ್ಲ? 10 ಜನ ಅಂತಂದ್ರೆ 10 ಮತಗಳು, 10 ಕೇವಲ 10 ಅಲ್ಲ, 10×4 ಮನೆಯಲ್ಲಿ ಕುಟುಂಬದವರು 40 ಮತಗಳು ಇರ್ತವೆ. ಜೊತೆಗೆ ಅವ್ರಿಗೂ ಕೂಡ ಅನ್ನಿಸ್ಬೇಕಲ್ಲ ಇದು ನಿಮ್ಮ ಆದ್ಯತೆ ಅಂತ, ನಮ್ಮ ಪ್ರತಿನಿಧಿಗಳಿಗೆ ಇದು ನಿಮ್ಮ ಆದ್ಯತೆ ಅಂತ ನಾವು ಅದನ್ನು ತೋರಿಸ್ಕೊಟ್ಟಾಗ ಮಾತ್ರ ಅವ್ರಿಗೂ ಅದು ಅರಿವಿಗೆ ಬರುತ್ತೆ. ಹಾಗಾಗಿ ನಾವು ಪ್ರಯತ್ನ ಪಡಬೇಕು, ಇಲ್ಲಿ ಯಾರೂ ಕೂಡ ಸಾಮಾನ್ಯ ಅಲ್ಲ.
1: ಅಂದ್ರೆ ನಮಗೆ ಇಲ್ಲಿ ಯಾರು ಯಾವ ಕೆಲಸಗಳು ತುಂಬಾ ಸುಲಭದ್ದು ಕಷ್ಟದ್ದು ಅಂತ ಹೇಳದೇನೆ ನೋಡದೇನೆ ಮಾಡುವಂತ ಕೆಲಸ ಅದರಲ್ಲಿ ನಿಷ್ಠೆ ಇದ್ರೆ ಖಂಡಿತವಾಗ್ಲು.
0: ಆಮೇಲೆ ಸಮಯ ತಗೊಂಡೇ ತಗೊಳುತ್ತಮ್ಮ. ಈಗ ಕೆರೆ ಆಗ್ಬೇಕು, ಶುದ್ಧೀಕರಣ ಅಥವಾ ಜೀರ್ಣೋದ್ಧಾರ ಆಗ್ಬೇಕು, ನದಿ ಆಗ್ಬೇಕು ಅಂತಂದ್ರೆ ಅದು ಇವತ್ತು ಹೇಳ್ತೀವಿ ನಾಳೆ ತಕ್ಷಣ ಅದು ಆಗತ್ತೆ ಅಂತ ಇಲ್ಲ, ಸಾಕಷ್ಟು ಸಮಯ ಹಿಡಿಯುತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರಬೇಕು.
1: ಹೌದು, ಖಂಡಿತ. ಎಸ್, ತುಂಟಾಟ ಚಿತ್ರದ ಒಂದು ಹಾಡನ್ನ ಕೇಳೋಣ, ಮಾತು ಮುಂದುವರಿಯುತ್ತೆ. ಸ್ನೇಹಿತರೆ, ಅನಿರುದ್ಧ್ ಜತ್ಕರ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತುಕತೆ ಮುಂದುವರಿಯುತ್ತೆ.

0: ಅನಿರುದ್ಧ್ ಅವರೇ, ಅಭಿಮಾನಿಗಳು ನಿಮಗೆ ನ್ಯಾಚುರಲ್ ಸ್ಟಾರ್ ಅನ್ನುವಂತಹ ಟೈಟಲ್ ಅನ್ನ ಕೊಟ್ಟಿದ್ರು, ಏನನ್ಸುತ್ತೆ?
1: ಸಂತೋಷ ಅಮ್ಮ, ತಲೆ ಬಾಗ್ತೀನಮ್ಮ ಅವರ ಪ್ರೀತಿಗೆ. ನಿಜವಾಗ್ಲೂ ಮಾತುಗಳೇ ಬರಲ್ಲ. ಅವರ ಋಣ ಅಂತೂ ತೀರಿಸೋಕ್ಕಾಗೋದೇ ಇಲ್ಲಮ್ಮ. ನಾನು ಕೇವಲ ತಲೆಬಾಗಿ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ.
0: ಜೊತೆಗೆ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಅದು ಖಂಡಿತ ಋಣ ತೀರಿಸ್ದ ಹಾಗೇನೆ ಅಲ್ವಾ?
1: ಪ್ರಯತ್ನ ಪಡ್ತಿದ್ದೀನಿ. ಅದು ಯಾವ ಥರ ಅಂತಂದರೆ, ನಾವು ಎಷ್ಟೇ ತಿಪ್ಪರ್ಲಾಗಿ ಹಾಕಿದ್ರು ನಮ್ಮ ತಂದೆ ತಾಯಿ ಋಣ ತೀರಿಸೋಕ್ಕಾಗಲ್ಲ. ಅದೇ ಥರ ಈ ಪ್ರಕೃತಿ ಮಾತೆ ಅಥವಾ ಸಮಾಜದ ಋಣ ತೀರಿಸೋಕ್ಕಾಗೋದೇ ಇಲ್ಲ, ಪ್ರಯತ್ನ ಪಡಬೇಕಷ್ಟೇ.
0: ಎಸ್. ಹಾಗೇನೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ತಗೊಳ್ಳೋದಾದ್ರೆ, ಜೀವನದಲ್ಲಿ ನಿಮ್ಮ ದೊಡ್ಡ ಶಕ್ತಿ ಅಂದರೆ ಯಾವುದು?
1: ನನ್ನ ಕುಟುಂಬ.
0: ಕುಟುಂಬ,
1: ಅದು ವೈಯಕ್ತಿಕ ಕುಟುಂಬ, ಬೃಹತ್ ಕುಟುಂಬ.
0: ಹಾಗೇನೆ ಕೇಳುಗ ಕುಟುಂಬ ಕೂಡ ಇದೆ, ಬಹಳಷ್ಟು ಮೆಸೇಜ್ಗಳು ಬರ್ತಾ ಇವೆ. ಅವರ ಪ್ರತಿಯೊಂದು ಚಿತ್ರ ನೋಡಿದ್ದೇನೆ, ಅವರ ಧಾರಾವಾಹಿಯ ಪ್ರತಿಯೊಂದು ಎಪಿಸೋಡ್ ನೋಡಿದ್ದೇನೆ ಅಂತ ನಮ್ಮ ಕೇಳುಗರೊಬ್ಬರು ಮೆಸೇಜ್ ಮಾಡಿದ್ದಾರೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ತುಂಬಾ ಸ್ಟ್ರೆಸ್ ಇದ್ದಾಗ ಹೇಗೆ ರಿಲ್ಯಾಕ್ಸ್ ಮಾಡ್ತೀರಿ? ಹೌ ಡು ಯು ಡಿ ಸ್ಟ್ರೆಸ್?
1: ಸಿ, ಫಾರ್ಚುನೇಟ್ಲಿ ಫಾರ್ ಮೀ, ಮೈ ಹಾಬೀಸ್ ಹ್ಯಾವ್ ಟರ್ನ್ಡ್ ಇನ್ ಟು ಮೈ ಪ್ರೊಫೆಷನ್.
0: ಸೊ ಸ್ಟ್ರೆಸ್ ಇಲ್ಲ, ರಿಲ್ಯಾಕ್ಸ್ಡ್ ಆಗೇ ಇರ್ತಾರೆ.
1: ಸಿ, ಸತತವಾಗಿ ನೀವು ಸೃಜನಶೀಲ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ನಿಮಗೆ ಸ್ಟ್ರೆಸ್ ಆಗಲ್ಲ.
0: ಖಂಡಿತ, ಸರಿಯಾದ ಮಾತು ಇದು. ನಿಮ್ಮ ಅಚ್ಚುಮೆಚ್ಚಿನ ನಟ?
1: ನಮ್ಮ ಮನೆಯಲ್ಲೇ ಇದ್ರಲ್ಲ, ನಮ್ಮ ಮನೆಯಲ್ಲೇ ಇದ್ದಾರೆ.
0: ಅವರನ್ನ ಮೊದಲನೇ ಸಲ ಭೇಟಿಯಾದಾಗ ಹೇಗೆ ಅನಿಸ್ತು? ಏನೋ ಒಂದು ಶಕ್ತಿ,
1: ದೊಡ್ಡ ಶಕ್ತಿ, ಅದು ತುಂಬಾ ಮಹಾಶಕ್ತಿ,
0: ನಮ್ಮ ಕರ್ನಾಟಕ ರತ್ನ.
1: ಹೌದು. ಆಮೇಲೆ ಅವರಂತಹ ವ್ಯಕ್ತಿಗಳು ಅಥವಾ ನಟರು ಯುಗ ಯುಗಗಳಲ್ಲಿ ಒಂದು ಸಲ ಬರ್ತಾರೆ.
0: ಗಂಧರ್ವರೇ ಅವರು.
1: ಹೌದೌದು. ಹಾಗಾಗಿ ಅವರ ಜೊತೆಯಲ್ಲಿ ನನಗೆ ಸಹವಾಸ ಸಿಕ್ಕಿದ್ದು ಇದು ನನ್ನ ಅದೃಷ್ಟ ಅಮ್ಮ. ಆಮೇಲೆ ನಾನು ಆಗ್ಲೇ ಒಂದು ಪದ ಬಳಸ್ತೆ, ಋಣಾನುಬಂಧ ಅಂತ. ಇದು ಕೂಡ ಋಣಾನುಬಂಧಾನೆ. ಯಾಕಂತಂದ್ರೆ ನನಗೆ ಗೊತ್ತಿಲ್ಲ, ನಾನು ಹೇಳದ್ನಲ್ಲ ಇಲ್ಲಿ ಬೆಂಗಳೂರಿಗೆ ನಾನು ಬರ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಒಂದು ಪಯಣ ಅಥವಾ ಅವ್ರ ಜೊತೆಯಲ್ಲಿ ಸಹವಾಸ, ಇದೆಲ್ಲವೂ ಆ ಭಗವಂತ ಮಾಡಿಸಿದ್ದು. ಎಲ್ಲೋ ಒಂದು ಕಡೆ ಪೂರ್ವಜನ್ಮದ ಒಂದು ಬಂಧ ಅದು.
0: ಎಸ್, ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಕುಟುಂಬದ ಒಂದು ಶಕ್ತಿ ಕೂಡ ಎಲ್ಲ ಸೇರಿಕೊಂಡಿದೆ.
1: ಹೌದು.
0: ಅಚ್ಚುಮೆಚ್ಚಿನ ನಿರ್ದೇಶಕರು?
1: ನನಗೆ ತುಂಬಾ ಜನ ಇದ್ದಾರೆ, ಯಾಕಂದ್ರೆ ಒಬ್ಬರದ್ದು ಇಬ್ಬರದ್ದು ಹೇಳೋಕ್ಕಾಗಲ್ಲ. ಆದರೆ ನಾನು ಇವತ್ತಿನ ಸಂದರ್ಭದಲ್ಲಿ ನಾನು ದಿನೇಶ್ ಬಾಬು ಸರ್ ಹೇಳ್ತೀನಿ, ಯಾಕಂದ್ರೆ ಅವರಿಂದಾನೆ ನನಗೆ ಚಿತ್ರರಂಗದಲ್ಲಿ ಅವಕಾಶ
0: ಸಿಕ್ಕಿತ್ತು. ಎಸ್. ಕನಸಿನ ಪಾತ್ರ ಅಂತ ಏನಾದರೂ ಇದೆಯಾ, ಮಾಡಬೇಕು ಮುಂದೆ ಹೌದು ಅನ್ನುವಂಥ ಯಾವುದಾದ್ರೂ ಒಂದು ಪಾತ್ರವನ್ನು ಇಟ್ಕೊಂಡಿದ್ದೀರಾ?
1: ಅದು ದೇವರನ್ನು ಕೇಳಬೇಕು. ಯಾಕಂದರೆ ನಾವು ಏನು ಅಂದ್ಕೊಂಡಿರ್ತೀವಲ್ಲ, ಅದಕ್ಕಿಂತ ದೊಡ್ಡದಾಗಿ ದೇವರು ಯೋಚನೆ ಮಾಡಿರ್ತಾನೆ ನಮಗೋಸ್ಕರ. ನಾನು ಚಿಕ್ಕದಾಗಿ ಯಾಕೆ ಹೇಳ್ಕೊಳ್ಳಿ?
0: ಎಸ್, ಅಬ್ಸಲ್ಯೂಟ್ಲಿ. ಮಾರ್ನಿಂಗ್ ಪರ್ಸನ್ನ ಅಥವಾ ನೈಟ್?
1: ಮಾರ್ನಿಂಗ್, ಮಾರ್ನಿಂಗ್, ಡೆಫಿನೆಟ್ಲಿ ಮಾರ್ನಿಂಗ್.
0: ಸೊ ಮಾರ್ನಿಂಗ್ ಪರ್ಸನ್ ಆದಮೇಲೆ ಟೀನಾ ಕಾಫಿನ?
1: ಎರಡೂ ಇಲ್ಲಮ್ಮ.
0: ಅಲ್ಲ, ಗಾಡಿಗೆ ಪೆಟ್ರೋಲ್ ತರ ನಮಗೆ ಬಾಡಿಗೆ ಫ್ಯೂಯಲ್ ಬೇಕಲ್ಲ.
1: ಇಲ್ಲ, ಸುಮಾರು ವರ್ಷಗಳಾದ್ರು ಜಿಮ್ಮಿಗೆ ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ಬಿಟ್ರು, ಸರ್ ಟೀ ಕುಡಿಯೋಗಿಲ್ಲ, ಕಾಫಿ ಕುಡಿಯೋಗಿಲ್ಲ ಅಂತ. ನಾನು ತುಂಬಾ ನನಗೆ ಬೇಜಾರಾಗೋಯ್ತು, ಯಾಕಂದ್ರೆ ನಾನು ಸಿಗರೆಟ್ ಸೇದಲ್ಲ ಅಥವಾ ಮದ್ಯಪಾನ ಮಾಡಲ್ಲ. ನಾನು ನನಗೆ ಒಂದೇ ಒಂದು ಅಂತಂದ್ರೆ ಬೆಳಿಗ್ಗೆ ಹೊತ್ತು ಒಂದು
0: ಕಾಫಿ ಟೀ,
1: ಒಂದು ಚಹಾ, ಒಂದು
0: ಅದು ಬೇಡ ಅನ್ಬಿಟ್ರಲ್ಲ ಅಂತ,
1: ಸಾಯಂಕಾಲ ಒಂದು ಕಪ್ಪು ಟೀ, ಅದು ಬೇಡ ಅಂತ ಅಂದ್ಬಿಟ್ರು ಇವರು. ನನಗೆ ಒಂಥರ ಆಗೋಯ್ತು, ಏನಪ್ಪ ಇದು ಅಂತ. ಆದರೆ ಅವ್ರು ಹೇಳದ್ಮೇಲೆ ಅದನ್ನ ಅವತ್ತಿನ ದಿವಸ ಬಿಟ್ಟಿದ್ದು ಎಷ್ಟೋ ವರ್ಷಗಳಾಯಿತು, ಈಗ ಮರ್ತೆ ಹೋಗಿದ್ದೆ ನಾನು. ಅವತ್ತಿನಿಂದ ನಾನು ಟೀ ಕಾಫಿ,
0: ನಾನು ಚಹಾ ಕಾಫಿ ಸೇವನೆ ಬಿಡಬೇಕು ಅಂತ ಇದ್ದೀನಿ. ತುಂಬಾ ಕಷ್ಟ ಆಗ್ತಾ ಇದೆ. ಏನು ಒಂದು ಟಿಪ್ ಕೊಡ್ತೀರಾ? ಬಹುಶಃ ನಮ್ಮ ಕೇಳುಗರಲ್ಲೂ ಎಷ್ಟೋ ಜನಕ್ಕೆ ಇದು ಕಷ್ಟ ಆಗ್ತಿರುತ್ತೆ. ಏನು ಹೇಗೆ ಇದನ್ನ ಈ ಒಂದು ಚಹಾ ಕಾಫಿ ಸೇವನೆ ಬಿಡಬಹುದು?
1: ನಾವು ದೃಢ ನಿರ್ಧಾರ ಅಮ್ಮ, ಅಷ್ಟೇ.
0: ಅದೊಂದೇನಾ,
1: ನಾವು ಅನ್ಕೊಂಡ್ಬಿಡ್ಬೇಕು. ನಮ್ಮಲ್ಲೇ ಶಕ್ತಿ ಇದೆ ಅಮ್ಮ, ನಮ್ಮಲ್ಲೇ ಶಕ್ತಿ ಇದೆ. ನಾವು ಅನ್ಕೊಂಡ್ಬಿಡ್ಬೇಕು ಇಲ್ಲ ಅಂದ ತಕ್ಷಣ ಇಲ್ಲ, ಬೇಡ ಅಂದ್ರೆ ಬೇಡ.
0: ಅನಿರುದ್ಧ್ ಅವರು ಫಿಟ್ನೆಸ್ ಫ್ರೀಕ್ ಕೂಡ, ಎಷ್ಟು ವರ್ಷದಿಂದ ಈ ಒಂದು ಫಿಟ್ನೆಸ್ ಜರ್ನಿ ನಡೀತಾ ಇದೆ ನಿಮ್ದು?
1: ಐ ಡೋಂಟ್ ನೋ ಸಿನ್ಸ್ ಹೌ ಮೆನಿ ಇಯರ್ಸ್, ಬಟ್ ಸಿನ್ಸ್ ಮೆನಿ ಇಯರ್ಸ್ ನೌ.
0: ಯಾಕೆಂದ್ರೆ ಧಾರವಾಡದವರು, ಉತ್ತರ ಕರ್ನಾಟಕದವರು ಅಂತಂದ್ರೆ ಈ ಫಿಟ್ನೆಸ್ ಎಲ್ಲ ಸ್ವಲ್ಪ ದೂರನೇ, ಬೇಡಪ್ಪ ನಾವು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ಬೇಕು ಅನ್ನೋವಂಥದ್ದು ಇದೆ ಅಲ್ಲಿ.
1: ಸೊ
0: ಈ ಫಿಟ್ನೆಸ್ಗೆ ಸ್ಫೂರ್ತಿ ಪ್ರೇರಣೆ?
1: ನಾನು ಅಂದರೆ ಗೊತ್ತಿಲ್ಲ, ಎರಡೂ ಹೇಳ್ತೀನಿ ನಾನು ನಿಮಗೆ. ಒಬ್ಬರು ಕೇಳ್ತಾ ಇದ್ರು ಸರ್ ಹೇಗೆ ಫಿಟ್ ಆಗಿರಬೇಕು ಅಂತ, ನಾನದೇ ಆರಾಮಾಗಿರಿ ಸರ್ ಆಗ್ಬೇಕು ನಿಮಗೆ ಖುಷಿಯಾಗಿ ಜಸ್ಟ್ ಎಂಜಾಯ್ ಲೈಫ್ ಅಂತಂದೆ. ಬಟ್ ದಟ್ಸ್ ಇಟ್. ಏನು ಅಂತಂದರೆ ಒಂದು ವ್ಯಾಯಾಮ ಮಾಡಲೇಬೇಕು, ಮಾಡಲೇಬೇಕು ಒಂದು, ಜೊತೆಗೆ ನಿಯಂತ್ರಣ. ನಾವು ಏನೇ, ನಾನು ಯಾವುದು ಕೂಡ ಇದು ಬೇಡ ಅದು ಬೇಡ ಅಂತ ಅನ್ನಲ್ಲ. ಈಗ ಟೀ ಕಾಫಿ ನಾನು ಓಕೆ, ಅದು ಅವ್ರು ಹೇಳಿದ್ದಾರೆ ಅವತ್ತಿನ ದಿವಸ ಬಿಟ್ಟಿದ್ದು ಬಿಟ್ಟಿದ್ದೀನಿ. ಆದರೂ ಕೂಡ ಈಗ ನಾವು ಸಿಹಿ, ನನಗೆ ಸಿಹಿ ತುಂಬ ಇಷ್ಟ, ಫ್ರೈಡ್ ಐಟಮ್ಸ್ ಕೂಡ ನನಗೆ ತುಂಬ ಇಷ್ಟ, ಎಲ್ಲವೂ ತಿಂತೀನಿ ನಾನು, ಆದರೆ ಕಡಿಮೆ ಪ್ರಮಾಣದಲ್ಲಿ ತಿಂತೀನಿ,
0: ಮಿತಾಹಾರಿ.
1: ಹಾ, ಯಾವುದು ಕೂಡ ಇಷ್ಟ ಅಂದ ತಕ್ಷಣ ಓ ಅಂತ ತಿನ್ಕೊಂಡು ಆ ಥರ ತಿನ್ನಲ್ಲ ನಾನು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನ. ಅಂದರೆ ಏನಾಗುತ್ತೆ, ನಮ್ಮ ದೇಹಕ್ಕೂ ಕೂಡ ನಾವೇನಪ್ಪ ನಾವು ಇದು ತಿಂದೇ ಇಲ್ಲ ಅದು ತಿಂದೇ ಇಲ್ಲ ಅನ್ನೋ ಒಂದು ಕೊರತೆ ಕೂಡ ಇರಲ್ಲ. ಜೊತೆಗೆ ಅಂದರೆ ನಮ್ಮ ನಮ್ಮ ದೇಹ ಕೂಡ
0: ಸುಖವಾಗಿರಬೇಕು, ಆರಾಮಾಗಿರ್ಬೇಕಲ್ಲ. ಒಂದು ಪದದಲ್ಲಿ ಅನಿರುದ್ಧ ಜತ್ಕರ್ ಅವರನ್ನು ಹೇಳೋದು
1: ಆಲ್ರೌಂಡರ್.
0: ವಾವ್, ತುಂಬಾ ತುಂಬಾ ಸೊಗಸಾಗಿ ಹೇಳಿದ್ರಿ.
1: ದಟ್ ಆಲ್ಸೋ ಸ್ಟಾರ್ಟ್ಸ್ ಫ್ರಮ್ ಎ.
0: ಎಸ್, ಅನಿರುದ್ಧ ಅವರು ಇಷ್ಟೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತು ಮಾತನಾಡಿದ್ರಿ, ಹಂಚಿಕೊಂಡ್ರಿ, ಎಷ್ಟು ಸೊಗಸಾದ ಮಾತುಗಳನ್ನು ಹೇಳಿದ್ರಿ, ಸಂದೇಶಗಳನ್ನು ಕೊಟ್ರಿ ನಮ್ಮ ಈ ಸಮಾಜಮುಖಿ ಕಾರ್ಯದಲ್ಲಿ. ಹೇಗೆ ಅನಿಸ್ತಾ ಇದೆ ಸ್ಟುಡಿಯೋಗೆ ಬಂದು?
1: ಸಂತೋಷ, ಬಹಳ ಸಂತೋಷ. ನನಗೆ ಆಕಾಶವಾಣಿ ಅಂದ್ರೇನೆ, ನಾನು ಆಗಲೇ ಹೇಳಿದಾಗೆ ನನಗೆ ತುಂಬ ಒಂದು ಆತ್ಮೀಯತೆ ಇದೆ, ನಂಟಿದೆ, ಒಂದು ಋಣ ಇದೆ. ಅನ್ನ ತಿಂದಿದ್ದೀವಿ ನಾವು. ಆಮೇಲೆ ಜೊತೆಗೆ ಈ ಕೇಳುಗರು, ಈಗ ನಾನು ಸಂದೇಶಗಳನ್ನು ಓದ್ತಾ ಇದ್ದೀನಿ, ತಾವು ಓದಿ ಹೇಳ್ತಾ ಇದ್ದೀರಿ, ಈ ಮುಖಾಂತರ ನಾನು ಎಲ್ಲ ಕೇಳುಗರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ.
0: ಇಷ್ಟು ಸುಂದರವಾದ ಮಾತುಕತೆಗೆ, ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಅನಿರುದ್ಧ ಅವರೇ. ನಿಮ್ಮ ಸಿನಿ ಪಯಣ ಮಾತ್ರ ಅಲ್ಲ, ಎಲ್ಲ ರೀತಿಯ ಪಯಣ, ಸಮಾಜಮುಖಿಯ ಪಯಣ ಕೂಡ, ನಿಮ್ಮ ಕಾಳಜಿ ಎಷ್ಟು ಇದೆಯಲ್ಲ ಅಷ್ಟು ಅದು ಇನ್ನೂ ಹೆಚ್ಚಾಗಲಿ, ಹೆಚ್ಚು ಜನರಿಗೆ ಪ್ರೇರಣೆಯನ್ನು ನೀಡಲಿ. ನಿಮ್ಮ ಮುಂದಿನ ಎಲ್ಲ ಕೆಲಸಗಳಿಗೆ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು.
1: ತುಂಬ ತುಂಬ ಧನ್ಯವಾದ.
0: ಬೆಸ್ಟ್ ವಿಶಸ್ ನಿಮಗೆ.
1: ಥ್ಯಾಂಕ್ ಯು ಅಮ್ಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮುಂಬರುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವ ಸಿದ್ದತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಲಾಯಿತು. ಮಹಾರಾಷ್ಟದ ಸತಾರದಲ್ಲಿ ಇಂದು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯ ಫಲಾನುಭವಿಗಳ ಸಮಾವೇಶ ಮತ್ತು ಮಹಾ ಆವಾಸ್ ಅಭಿಯಾನದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭಾಗಿಯಾಗಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಮತ್ತು ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆಯನ್ನು ನೀಡಿದರು. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮ ಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜನೆ ಮಾಡಲಾಗಿದೆ. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇಗುಲವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಸೌಲಭ್ಯ ಲಭ್ಯವಿರುತ್ತದೆ ಮತ್ತು 16ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕಿಂಗ್ ಸೌಲಭ್ಯವೂ ಕೂಡ ಲಭ್ಯವಿರಲಿದೆ. ಮಕಾವೋದಲ್ಲಿ ನಡೆದಂತಹ 11ನೇ ಸಾಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 11 ಗಂಟೆಗೆ

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನ

ಕಾರ್ಯಕ್ರಮ ಓಲ್ಡಿಸ್ ಗೋಲ್ಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಹಳೆಯ ಹಾಡುಗಳನ್ನು ಕೇಳುವಂತಹ ಸಮಯ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಮ್ಮ ಸಂಸಾರ ಚಿತ್ರದ ಟೈಟಲ್ ಸಾಂಗ್ ಒಂದು ಪ್ರಸಾರವಾಗ್ತಾ ಇದೆ. ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇದೆ. ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಅನಿರುದ್ಧ್ ಅವರ ಜೊತೆ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನೋಂಥ ಮೆಸೇಜ್ಗಳನ್ನು ಕಳಿಸಿದ್ದೀರಿ. ಮೈಸೂರು ವಿದ್ಯಾರಣ್ಯಪುರಂನಿಂದ ಪ್ರಸಾದ್ ಅವರ ಮೆಸೇಜ್ ಬಂದಿದೆ, ಹಾಗೆಯೇ ಚಾಮರಾಜನಗರದಿಂದ ಮಂಜು ಅವರು, ರಮೇಶ್ ವಡ್ಡಿಕೆರೆ, ಸುಬ್ಬಯ್ಯ ನಾಯ್ಡು ಅವರ ಮೆಸೇಜ್ ಬಂದಿದೆ, ಸುಧಾ ಕನಕನಪಾಳ್ಯದಿಂದ ಬಹಳ ಸೊಗಸಾಗಿತ್ತು ಇಂಟರ್ವ್ಯೂ ಅನ್ನುವಂಥ ಮೆಸೇಜ್ಗಳನ್ನು ನಮ್ಮ ಸಂದೇಶ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ್ ಬೆಂಗಳೂರಿನಿಂದ, ಧನ್ಯವಾದಗಳು ಅನಿರುದ್ಧ್ ಅವರನ್ನು ಕರೆಸಿ ಮಾತನಾಡಿದ್ರಿ, ತುಂಬ ಇಷ್ಟವಾಯಿತು ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚಾಮರಾಜನಗರ ಇಲ್ಲಿಂದ ಮೆಸೇಜ್ ಬಂದಿದೆ, ಸಂಭಾಷಣೆ ತುಂಬ ಸೊಗಸಾಗಿತ್ತು ಅಂತ ಮಂಜು ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಎಲ್ಲ ಈ ಸಂದೇಶಗಳಿಗಾಗಿ. ಹಾಗೆಯೇ ಶೈಲಿನಿ ಮುರಳೀಧರ್ ಅವರು ಸಂಜಯ್ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಸಂಭಾಷಣೆ ಸಂದರ್ಶನ, ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೇನೆ, ಬಹಳ ನಾನು ಮೆಚ್ಚುವಂತಹ ನಟ ಅವರು, ಸ್ಫುರದ್ರೂಪಿ, ಅಂಧಗಾರ, ಬಹಳಷ್ಟು ಮೆಸೇಜ್ಗಳು ಬಂದಿವೆ. ಧನ್ಯವಾದಗಳು, ಎಸ್ ನೀವು ಹೇಳಿದ್ದು ಸರಿಯಾಗಿದೆ. ಹಾಗೆಯೇ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿಯನ್ನು ಕರೆಸಿದ್ದೀರಿ, ಇವತ್ತು ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ ಬೇರೆ, ಸೂಕ್ತವಾದ ವ್ಯಕ್ತಿ ಅವರು, ತಮ್ಮ ಕುಟುಂಬದ ಬಗ್ಗೆ ಅವರಿಗಿರುವ ಪ್ರೀತಿ, ಸಮಾಜದ ಬಗ್ಗೆ ಇರುವ ಕಾಳಜಿ ಕೇಳಿ ಬಹಳ ಖುಷಿಯಾತ್ರಿ. ನಾವು ಕೂಡ ಧಾರವಾಡದವರು, ಎಷ್ಟಾದರೂ ನಮ್ಮ ಧಾರವಾಡದವರಲ್ಲ, ಹಾಗೆ ಇಂಥ ಒಳ್ಳೆ ಕಾರ್ಯಕ್ರಮ ನೀಡಿದಂತಹ ನಿಲಯಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರಿಗೆ ಇಂಥ ಒಂದು ಸುಂದರವಾದ ಮೆಸೇಜನ್ನು ಕಳಿಸಿದ್ದೀರಿ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಅನಿರುದ್ಧ್ ಸರ್ ಅವರ ಜೊತೆಗಿನ ಮಾತು, ಅವರ ಸಾಮಾಜಿಕ ಕಳಕಳಿ, ನಟನೆ, ಹಾಡುವಂಥ ಗೀತೆಗಳು ಎಲ್ಲವೂ ತುಂಬ, ಎಷ್ಟು ಸೊಗಸಾಗಿದೆ ಅಲ್ವಾ. ಜೊತೆಗೆ ಅವರ ಧಾರಾವಾಹಿಗಳನ್ನು ಒಂದು ಎಪಿಸೋಡ್ ಬಿಟ್ಟಿಲ್ಲ, ಅಷ್ಟು ಸಲ ನೋಡಿದ್ದೀನಿ, ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ. ಅವರ ಕಾಸ್ಟ್ಯೂಮ್ಗಳು ತುಂಬ ಚೆನ್ನಾಗಿತ್ತು, ಸೊಗಸಾಗಿ ಕಾಣ್ತಾ ಇದ್ರು ಅವರು ಅದರಲ್ಲಿ ಅಂತ. ಎಸ್ ಎಸ್, ಎಲ್ಲರೂ ಒಪ್ಪಬೇಕಾದಂತಹ ಮಾತು. ಹಾಗೆಯೇ ಗಾನ ಸುಮಾಪಟ್ಟ ಸೋಮನಹಳ್ಳಿ ಇಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ, ಮನಮೋಹಕ ನಟ ಇವರು ಅನಿರುದ್ಧ್, ಬಹಳಷ್ಟು ಬಹುಮುಖ ಪ್ರತಿಭೆ ಕೂಡ. ಅವರ ಕ್ರಿಯಾಶೀಲತೆ ಬಗ್ಗೆ ಕೇಳಿ ತುಂಬ ಖುಷಿಯಾಯಿತು. ಸಮಾಜ ಸೇವೆ ಅನ್ನೋದನ್ನು ಮೈಗೂಡಿಸ್ಕೊಂಡಿರುವಂತಹ ಇಂತಹ ನಟರು ನಿಜಕ್ಕೂ ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕು, ಅವರ ಕಾರ್ಯಗಳ ಬಗ್ಗೆ, ಅವರ ಬಹುಮುಖತ್ವ ಬಗ್ಗೆ ಪರಿಚಯಿಸಿದಂತಹ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಇವರು ಕೂಡ ಬಹಳಷ್ಟು ಧಾರವಾಡದಿಂದ ಮೆಸೇಜ್ಗಳು ಬಂದಿವೆ ನಮಗಿವತ್ತು. ಅನಿರುದ್ಧ್ ಅವರ ಬಗ್ಗೆ ಮಾಹಿತಿ, ನಿರೂಪಣೆ, ವಿವರಣೆ, ಹಾಡುಗಳು ಎಲ್ಲವೂ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ರತ್ನ ನಾಗಪ್ಪ ಅವರ ಮೆಸೇಜ್ ಬಂದಿದೆ, ಎಸ್ ಹೀಗೆ ಮೆಸೇಜ್ಗಳು ಬರ್ತಾನೇ ಇವೆ. ತಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ ಅನಿರುದ್ಧ್ ಅವರು, ಇಲ್ಲೇ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲೇ ನಾವಿದ್ದೇವೆ. ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ, ಸಂಸಾರ, ಮನೆ ಇವೆಲ್ಲ ಈ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ.

ಕೇಳಿದ್ವಿ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಮನೆ ಸಂಸಾರ ಈ ಹಾಡುಗಳು ಶೀರ್ಷಿಕೆ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿವಸ, ಹಾಗಾಗಿ ಈ ಒಂದಷ್ಟು ವಿಶಿಷ್ಟವಾದ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಬದುಕು ಬಂಗಾರವಾಯಿತು ಚಿತ್ರದ ಹಾಡು ಪ್ರಸಾರವಾಯಿತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಸುಶೀಲ್ ಅವರು ಹಾಡಿದ ಒಂದು ಹಾಡನ್ನು ಕೇಳಿದ್ರಲ್ಲ, ಅದು ಕಪ್ಪು ಬಿಳುಪು ಚಿತ್ರದ ಹಾಡು. ಆರ್ ಎನ್ ಜಯ ಗೋಪಾಲ್ ಗೀತೆಯನ್ನು ಬರೆದಿದ್ರೆ ಆರ್ ರತ್ನ ಅವರ ಸಂಗೀತ ಇತ್ತು. ಮನೆ ಮಂತ್ರಾಲಯ ಚಿತ್ರದ ಟೈಟಲ್ ಸಾಂಗ್ ಒಂದು ಕೇಳಿದ್ರಿ. ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಜೊತೆಗೆ ಸಂಗಡಿಗರು ಕೂಡ ಇದ್ರು. ಚಿ ಉದಯಶಂಕರ್ ಅವರ

ರಚನೆ ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ನಮ್ಮ ಮನೆಯೇ ಬೃಂದಾವನ ಅನ್ನುವಂಥ ಹಾಡು ಚಂದವಳ್ಳಿಯ ತೋಟ ಚಿತ್ರದ ಹಾಡು. ತರಾಸು ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಕೇಳಿದ್ರಿ. ಇನ್ನು ಪಿ ಸುಶೀಲ ಅವರು ಹಾಡಿದ ನಮ್ಮ ಮನೆ ನಮ್ಮ ಮನೆ ಅನ್ನುವಂಥ ಹಾಡು ಬಾಳ ಬಂಧನ ಚಿತ್ರದ ಹಾಡಾಗಿತ್ತು. ಕುರಾಸಿಯವರ ರಚನೆ ಅಂದರೆ ಕುರಾಸೀತಾರಾಮ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ.

ಗೃಹಲಕ್ಷ್ಮಿ ಚಿತ್ರದ ಒಂದು ಹಾಡನ್ನು ಕೇಳಿದ್ರಿ. ಎಸ್ ಜಾನಕಿ ಹಾಡಿದ್ರು. ಚಿವುದಯಶಂಕರ್ ಅವರು ಬರೆದಂತಹ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈಗ ಪ್ರಸಾರವಾಗುವಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಮರ್ಯಾದೆ ಮಹಲು ಚಿತ್ರದ ಈ ಹಾಡನ್ನು ಬರೆದಿರುವವರು ಚಿವುದಯಶಂಕರ್. ಸಂಗೀತ ರಾಜನ್ ನಾಗೇಂದ್ರ ಅವರದು. ಹಾಗೆಯೇ ಎಸ್ ಜಾನಕಿ ಅವರ ಧ್ವನಿ ಕೂಡ ಈ ಹಾಡಿಗಿದೆ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಬಿಡುಗಡೆ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಬಾಳು ಜೇನು ಚಿತ್ರದ ಹಾಡು ಕೇಳೋಣ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಈಗಷ್ಟೇ ಕೇಳಿದಂತ ಹಾಡು ತಾಯಿಯ ನುಡಿ ಚಿತ್ರದ್ದು. ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ರಮೇಶ್ ಹಾಡಿದ್ರು. ಚಿಯುದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಅವರು ಹಾಡಿರುವಂತಹ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಮುತ್ತೈದೆ ಭಾಗ್ಯ ಚಿತ್ರದ ಹಾಡಿದ್ದು. ರವಿ ಗೀತೆನ ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆ. ಹಾಗಾಗಿ ನಮ್ಮ ಮನೆ ಸಂಸಾರ ಈ ಶೀರ್ಷಿಕೆ ಇದ್ದಂತಹ ಹಾಡುಗಳನ್ನು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮಗಳಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶದಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೆಯ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಅಬುಧಾಬಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕಲಾಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳನ್ನು ಇಂದು ಬಿಡುಗಡೆಗೊಳಿಸಲಿದ್ದು, ಇದೇ ವೇಳೆ ಕನಕ ಶಿಲ್ಪವನ ಅವರು ಅನಾವರಣಗೊಳಿಸಲಿದ್ದಾರೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಪುಣ್ಯತಿಥಿಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳು ಗೌರವ ನಮನ ಸಲ್ಲಿಸಿವೆ. ಇದೇ 24 ನಡೆಯಬೇಕಿದ್ದ ಎಂಬಿಎ ಎಂಸಿಎ ಕೋರ್ಸ್ಗಳ ಪ್ರವೇಶ ಪಿಜಿ ಸಿಇಟಿ ಪರೀಕ್ಷೆಯನ್ನು ಜೂನ್ 14 ಮುಂದೂಡಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಇದೇ 24 ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆ ಇರುವ ಕಾರಣ ಈ ಬದಲಾವಣೆ ಮಾಡಲಾಗಿದೆ. ಸರ್ಕಾರ ವೇತನ ಹೆಚ್ಚಳ ಆದೇಶದ ನಂತರವೂ ಇದೇ 20 ಸಾರಿಗೆ ನೌಕರರ ಮುಷ್ಕರದ ಘೋಷಣೆ ಮಾಡಲಾಗಿದ್ದು, ಸಿದ್ದತೆಗಾಗಿ ಇಂದು ಕೆಎಸ್ಆರ್ಟಿಸಿ ನೌಕರರ ಜಂಟಿ ಕ್ರಿಯಾ ಸಮಿತಿ ನೌಕರರ ಸಮ್ಮೇಳನ ನಡೆಸಲಿದೆ. ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗ ಕುಶಲಕರ್ಮಿಗಳು, ವೇಷಭೂಷಣ ಸೇರಿ ಎಲ್ಲಾ ಕಲಾವಿದರ ಮಾಹಿತಿಯನ್ನು ಒಳಗೊಂಡಂತಹ ಬೃಹತ್ ರಂಗ ಸಂಪುಟವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹೊರತರಲು ನಿರ್ಧರಿಸಿದೆ. ಲಕ್ನೋದಲ್ಲಿಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ಶಾರ್ಪ್ ಶೂಟರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಶಿವಸಂತೋಷ್ ಎಂಎಸ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.

ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಇನ್ನಷ್ಟು ಹೊಸ ಚಿತ್ರಗೀತೆಗಳನ್ನು ಕೇಳಿದ್ರೆ, ಪ್ರೇಮ ಪಲ್ಲಕ್ಕಿ ಚಿತ್ರಕ್ಕಾಗಿ ಕಾರ್ತಿಕ್ ಅನುರಾಧ ಭಟ್ ಅವರು ಹಾಡಿದ ಗೀತೆ, ಜಯಂತ್ ಕಾಯ್ಕಣಿಯವರ ಸಾಹಿತ್ಯ, ವಿನೀತ್ ರಾಜ್ ಮೆನನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬಂತು, ತಿಪ್ಪಜ್ಜಿ ಸರ್ಕಲ್ ಚಿತ್ರದ ಗೀತೆ, ಹೇಮಂತ್ ಶಮಿತಾ ಮಲ್ನಾಡ್ ಅವರ ಧ್ವನಿಗಳು, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಭಾರಣಿಶ್ರೀ ಅವರ ಸಂಗೀತ ಸಂಯೋಜನೆ ಇತ್ತು. ಒಂದಷ್ಟು ಹೊಸ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಯಿತು.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನೆ ಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು.
1: ಬಹುಜನ ಹಿತಾಯ ಬಹುಜನ ಸುಖಾಯ.

0: ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:30:45 ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 11:30 ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದ ಕಲಾವಿದರನ್ನ ಕುರಿತಾದ ಒಂದಿಷ್ಟು ಮಾಹಿತಿಯ ಜೊತೆಗೆ ಒಂದಷ್ಟು ಚಂದದ ಹಾಡುಗಳನ್ನ ಕೇಳುವಂತಹ ಅವಕಾಶ ಈ ಒಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿದೆ. ಹಾಗೆ ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹಾಸ್ಯ ರತ್ನ ಅಂತಾನೆ ಕರೆಸ್ಕೊಳ್ಬಹುದಂತ ಕಲಾವಿದರ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ಇವರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದಷ್ಟು ಹಳೆಯ ಕನ್ನಡದ ಸೊಗಸಾದ ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ. ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರುವುದು ಕನ್ನಡ ಚಿತ್ರರಂಗದ ಹಾಸ್ಯ ರತ್ನ ರತ್ನಾಕರ್ ಅವರ ಬಗ್ಗೆ ಒಂದಿಷ್ಟು ಮಾತು, ಒಂದಷ್ಟು ಚಂದದ ಹಾಡುಗಳು. ಮೇ 15 ಈ ಒಂದು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ವೀರಕೇಸರಿ ಚಿತ್ರದ ಹಾಡು ಕೇಳಿದ್ರಿ. ಘಂಟಸಾಲ ಅವರ ಧ್ವನಿ, ಕೋರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ಘಂಟಸಾಲ ಅವರೇ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಕನ್ನಡ ಚಿತ್ರರಂಗ ಕಂಡ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ರು ರತ್ನಾಕರ್ ಅವರು. ಅವ್ರದ್ದು ಕೊಲ್ಲೂರು, ನಾಲ್ಕನೇ ತರಗತಿವರೆಗೆ ಮಾತ್ರ ಓದಲಿಕ್ಕೆ ಸಾಧ್ಯ ಆಯಿತು. ಅನಿವಾರ್ಯ ಕಾರಣದಿಂದಾಗಿ ಚಿಕ್ಕ ವಯಸ್ಸಿಗೆ ಅವರು ಕೊಲ್ಲೂರನ್ನು ಬಿಟ್ಟು ಮೈಸೂರು ಕಡೆಗೆ ಬರ್ತಾರೆ. ಮೈಸೂರಿನಲ್ಲಿ ಬಂದಾಗ ಒಂದಷ್ಟು ಸಮಯ ಮೈಸೂರಲ್ಲಿರ್ತಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಚಿತ್ರ ಸಾಹಿತಿ ಸೋರತ್ ಅಶ್ವಥ್ ಅವರ ಪರಿಚಯ ಆಗಿದ್ದು ಅವರ ಸಿನಿಮಾ ಬದುಕಿಗೆ ಒಂದು ದೊಡ್ಡ ತಿರುವನ್ನು ತಂದುಕೊಡ್ತು. ಸೋರತ್ ಅಶ್ವಥ್ ಅವರ ಮೂಲಕ ರಂಗಭೂಮಿಯ ಕಡೆಗೆ ಅವರಿಗೆ ನಂಟು ಸಿಕ್ತು. ಅದಾದಮೇಲೆ ನಾಟಕ ತಂಡಗಳಲ್ಲಿ ಬಾಲನಟನಾಗಿ ರತ್ನಾಕರ್ ಅವರು ನಟನೆಯನ್ನು ಮಾಡ್ತಾ ಬರ್ತಾರೆ. ಡಿಕ್ಕಿ ಮಾಧವರಾವ್ ಅವರ ಪರಿಚಯ ಆಗುತ್ತೆ. ಅದಾದಮೇಲೆ ಶೇಷಕಮಲ ಕಲಾಮಂಡಳಿಯಲ್ಲಿ ನಾಟಕ ಮಾಡ್ತಾರೆ. ಪಂಡ್ರಿಬಾಯ್ ಅವರ ಜೊತೆಗೆ ಶಾಂತಿನಿವಾಸ ಅನ್ನುವ ಒಂದು ನಾಟಕವನ್ನು ಮಾಡ್ತಾರೆ. ಅದು 1,000 ಪ್ರದರ್ಶನಗಳನ್ನು ಕಾಣುತ್ತೆ. ಆ ಶಾಂತಿನಿವಾಸ ಅನ್ನುವ ನಾಟಕದಲ್ಲಿ ಅವರು ಹಾಸ್ಯ ನಟನಾಗಿ ಅಭಿನಯವನ್ನು ನೀಡುತ್ತಾರೆ. ಹೀಗೆ ಕೊಲ್ಲೂರನ್ನು ಬಿಟ್ಟು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಬೇರೆ ಬೇರೆ ಕಲಾವಿದರ ಪರಿಚಯವಾಗುತ್ತೆ. ಪರಿಚಯವಾಗ್ತಾ ಆಗ್ತಾ ನಾಟಕ ಮಂಡಳಿಗಳಲ್ಲಿ, ನಾಟಕಗಳಲ್ಲಿ ಹಾಸ್ಯ ಕಲಾವಿದರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೇ 1955 ಹೊತ್ತಿಗೆ ವಿಚಿತ್ರ ಪ್ರಪಂಚ ಅನ್ನುವ ಸಿನಿಮಾದ ಜೊತೆಗೆ ಬೆಳ್ಳಿತೆರೆಗೆ ಬರ್ತಾರೆ ರತ್ನಾಕರ್ ಅವರು. ರತ್ನಾಕರ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದು ರೀತಿಯ ಕೀರಲು ಧ್ವನಿ, ತಮ್ಮದೇ ಆದಂಥ ಒಂದು ವಿಶಿಷ್ಟ ಭಾವಾಭಿನಯ, ಆ ಹಾಸ್ಯವನ್ನು ಅವರು ಅನುಭವಿಸುವ ರೀತಿ, ಹಾಸ್ಯವನ್ನು ತಾವು ಅನುಭವಿಸ್ತಾನೆ ಜನರಿಗೆ ಕಟ್ಟಿಕೊಡುವಂತಹ ಹಾಸ್ಯ, ಇದೆಲ್ಲದರಿಂದಾಗಿ ಆ ಕಾಲಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಹಾಸ್ಯರತ್ನ ರತ್ನಾಕರ ಅವರು.

ನಂದಾದೀಪ ಚಿತ್ರದ ಹಾಡು, ಸೌರತ್ ಅಶ್ವಥ್ ಅವರ ಸಾಹಿತ್ಯ, ಎಂ ವೆಂಕಟರಾಜ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬಂತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ, 1931 April 4 ಜನಿಸಿದ್ರು. ಹಾಸ್ಯ ರತ್ನಾಕರ ಅಂತಾನೆ ಕರೆಯಲ್ಪಡುವ, ಹಾಸ್ಯ ರತ್ನ ಅಂತ ಕರೆಯುವ ರತ್ನಾಕರ ಅವರು 1931 April 4 ಜನಿಸಿದ್ರು. 2010 September 21 ನಿಧನರಾದರು. ಹಿರಿಯ ನಟ, ತಮ್ಮದೇ ಆದಂಥ ವಿಶಿಷ್ಟವಾದ ಧ್ವನಿ, ವಿಶೇಷವಾದಂಥ ಭಾವಾಭಿನಯದಿಂದನೇ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡ್ರು. ಕನಕದಾಸ, ಸ್ವರ್ಣಗೌರಿ, ನಂದಾದೀಪ, ನವಜೀವನ, ಕರುಳಿನ ಕರೆ, ಕಠಾರಿ ವೀರ, ವೀರಕೇಸರಿ, ಗೌರಿ, ಸತೀಸುಕನ್ಯಾ, ಆನಂದ ಭೈರವಿ, ಗುರು ಶಿಷ್ಯರು ಸಿನಿಮಾದಲ್ಲಿ ಅವರ ಪಾತ್ರ ಅಂತ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕನ್ಯಾರತ್ನ ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳು ಅವರಿಗೆ ಹೆಸರನ್ನು ತಂದುಕೊಡ್ತು. ಹಾಸ್ಯ ನಟ ಮಾತ್ರ ಅಲ್ಲ, ಸಿನಿಮಾಕ್ಕೆ ಬಂದ ಆರಂಭದಲ್ಲಿ ರತ್ನಾಕರ್ ಅವರು ಚಿತ್ರ ಸಾಹಿತಿ ಹುಣಸೂರು ಕೃಷ್ಣಮೂರ್ತಿ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಸಿನಿಮಾ ನಿರ್ಮಾಣದ ಮೇಲ್ವಿಚಾರಕರಿಗೆ ಕೂಡ ಕೆಲಸ ಮಾಡ್ತಾರೆ. ಕುರ ಸೀತಾರಾಮ ಶಾಸ್ತ್ರಿ, ಸೌರತ್ ಅಶ್ವಥ್ ಅವರ ಜೊತೆಗೆ ಸಾಹಿತ್ಯ ರಚನೆಯಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಸಿನಿಮಾ ನಿರ್ದೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದಷ್ಟು ಅನುಭವ ಕೂಡ ಇತ್ತು. ಅವರ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಛಾಯಾಗ್ರಾಹಕರು ಮಧುಸೂದನ್ ಅವರ ಜೊತೆಗೆ ರತ್ನಾಕರ್ ಅವರು ಭಾಗ್ಯದೇವತೆ ಎನ್ನುವ ಸಿನಿಮಾ ನಿರ್ದೇಶನ ಕೂಡ ಮಾಡ್ತಾರೆ. ಬಾಂಧವ್ಯ, ಶನಿ ಪ್ರಭಾವ ಇದರ ನಿರ್ದೇಶನ ಕೂಡ ಮಾಡ್ತಾರೆ ರತ್ನಾಕರ್ ಅವರು. ಸುಮಾರು 300 ಸಿನಿಮಾಗಳಲ್ಲಿ ತಮ್ಮ ಅಭಿನಯವನ್ನು ನೀಡಿದಂತಹ ರತ್ನಾಕರ್ ಅವರು ತಮಿಳು, ತೆಲುಗು, ಹಿಂದಿ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿರೋದು ಬಹಳ ವಿಶೇಷ ಅಂತಲೇ ಹೇಳಬೇಕು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ನೀವು ಕೇಳಿದ್ರಿ. ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಕೆ ಕರೀಂ ಖಾನ್ ಅವರು ಬರೆದ ಗೀತೆಗೆ ಎಂ ವೆಂಕಟರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ದನಿಯಾಗಿದ್ರು. ಆನಂದ ಭೈರವಿ ಚಿತ್ರದ ಗೀತೆ, ಸೌರತ್ ಅಶ್ವತ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿಬಂತು. 11:51 ಸಮಯ ಆಗಿದೆ. ವಿವಿಧ ಭಾರತಿ 102.9 FM ಹಾಸ್ಯ ನಟ ನಿರ್ದೇಶಕ ಕೂಡ ಮಾಡ್ತಾಯಿದ್ರು. ಹೀಗೆ ಅವರು ಸಾಕಷ್ಟು ವಾದ್ಯ ಸಂಗೀತಗಳನ್ನು ಕೂಡ ನುಡಿಸ್ತಾ ಇದ್ರು ಅನ್ನುವ ವಿಚಾರ ಕೂಡ ಗಮನಿಸಬೇಕು. ಹಾಸ್ಯರತ್ನ ಅಂತಾನೇ ಕರೆಸ್ಕೊಂಡ್ರು ಕೂಡ ಅವರ ಅಭಿರುಚಿಗಳು ಬಹಳಷ್ಟು ಇತ್ತು. ರತ್ನಾಕರ್ ಅವರು ಸಾಕಷ್ಟು ಜನ ನಟರನ್ನು ಸಿನಿಮಾ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಾರೆ. ದೊಡ್ಡಣ್ಣ ಅವರು, ಜಗ್ಗೇಶ್ ಅವರು, ನಿಧನರಾದಂಥ ಸುನಿಲ್, ದಿನೇಶ್, ಟೆನ್ನಿಸ್ ಕೃಷ್ಣ ಸೇರಿದ ಹಾಗೆ ಸಾಕಷ್ಟು ನಟರನ್ನು ರತ್ನಾಕರ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಬರುವ ಹಾಗೆ ನೋಡಿಕೊಂಡ್ರು. ಸಾಕಷ್ಟು ಯಶಸ್ಸನ್ನು ಸಾಧಿಸಿದರೂ ಕೂಡ ರತ್ನಾಕರ್ ಅವರು ಅವರು ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ 2005 ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತೆ. ಹಾಸ್ಯ ಪಾತ್ರಗಳಲ್ಲಿ ನಟಿಸುವುದರ ಜೊತೆಗೆ ಒಂದಷ್ಟು ಉತ್ತಮ ಪಾತ್ರಗಳಲ್ಲಿ ಕೂಡ ಗಂಭೀರವಾದ ಅಭಿನಯಗಳನ್ನು ಕೂಡ ನೀಡ್ತಾ ಇದ್ರು ರತ್ನಾಕರ್ ಅವರು. ಅದಾದ ಮೇಲೆ ಬಾಂಧವ್ಯ ಅನ್ನುವ ಒಂದು ಸಾಂಸಾರಿಕ ಸಿನಿಮಾದ ನಿರ್ಮಾಣ ಕೂಡ ಮಾಡ್ತಾರೆ. ವಿಷ್ಣುವರ್ಧನ್ ಅವರು ನಟಿಸಿದಂತಹ ಸಿನಿಮಾವನ್ನು ಸಹ ನಿರ್ದೇಶನ ಮಾಡ್ತಾರೆ. ದ್ವಾರಕೀಶ್ ಅವರ ಬಹಳಷ್ಟು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ನಟನೆಯ ಜೊತೆಗೆ ಹಾಡುವುದು, ಸಂಗೀತ ವಾದ್ಯಗಳನ್ನು ನುಡಿಸುವುದು ಕೂಡ ಇವರ ವಿಶೇಷವಾದಂಥ ಆಸಕ್ತಿಯಾಗಿತ್ತು. ರತ್ನಾಕರ್ ಅವರ ಸಂಗೀತ ನಿರ್ದೇಶನಗಳಲ್ಲಿ ಸಾಕಷ್ಟು ಧ್ವನಿ ಸುರುಳಿಗಳು ಕೂಡ ಹೊರಗೆ ಬಂದಿತ್ತು ಆ ಕಾಲಕ್ಕೆ.

0: ಇಂಥ ಶಿಷ್ಯರು ಬೇಕು ಎಂದರೂ ಬೇರೆ ಯಾರಿಗೂ ಸಿಕ್ಕೋದಿಲ್ಲ.
1: ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ.
2: ಗುರು ಶಿಷ್ಯರು ಚಿತ್ರದ ಗೀತೆ ಕೇಳಿದ್ರಿ. ಚಿವುದೇಶಂಕರ್ ಅವರು ಬರೆದ ಗೀತೆ, ಕೆ ವಿ ಮಹದೇವನ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ, ಹಾಸ್ಯ ನಟ ಮಾತ್ರ ಅಲ್ಲ, ಹಾಸ್ಯ ಇರಲಿ ಗಂಭೀರ ಇರಲಿ ಯಾವುದೇ ಪಾತ್ರಕ್ಕೂ ಜೀವ ತುಂಬಿದ ಹಿರಿಯ ನಟ. ಅಂದರೆ ಇತ್ತೀಚಿನ ತಲೆಮಾರಿನವ್ರಿಗೆ, ಇತ್ತೀಚಿನ ಯಂಗ್ ಏನಿದ್ದಾರೆ ಅವರಿಗೆಲ್ಲ ಹಾಸ್ಯ ಕಲಾವಿದರು ಅಂದರೆ ಬಹುಶಃ ಬೇರೆ ಬೇರೆ ನಟ ನಟಿಯರು ನೆನಪಾಗ್ತಾರೆ. ಆದರೆ ಸುಮಾರು 30-40 ವರ್ಷದ ಹಿಂದೆ 1950-60 ದಶಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಹಾಸ್ಯ ನಟರು ಅಂತ ಹೇಳಿದ್ರೆ ರತ್ನಾಕರ್ ಅವರಂತಹ ಅನೇಕ ಹಿರಿಯ ನಟರು ನೆನಪಾಗ್ತಾರೆ. ಗಾಯಕನಾಗಿ, ಸಹ ಚಿತ್ರ ನಿರ್ದೇಶಕನಾಗಿ, ಸಹ ನಿರ್ಮಾಪಕನಾಗಿ ಘಟಾನುಘಟಿ ನಟ ನಟಿಯರೊಂದಿಗೆ ನಟಿಸಿ ಸೈ ಎನಿಸಿಕೊಂಡವರು ರತ್ನಾಕರ್ ಅವರು. ಅವರ ಬದುಕಿನ ವ್ಯಾಪ್ತಿ ಬಹಳಷ್ಟು ವಿಶಾಲವಾದದ್ದು. ಹಿರಿಯ ಜೀವ, ಕೊನೆ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟಪಟ್ಟರು ಕೂಡ ಅವರ ಕಲಾ ಪ್ರೀತಿಗೆ, ಕಲಾ ಪ್ರೇಮಕ್ಕೆ ಕೊನೆ ಅನ್ನೋದೇ ಇಲ್ಲ. ಆದರೂ ಕೂಡ 2010 ಸೆಪ್ಟೆಂಬರ್ 21 ಈ ನಟ ಈ ಲೋಕವನ್ನು ತ್ಯಜಿಸಿದರೂ ಕೂಡ ಅವರ ಸಿನಿಮಾ ಹಾಡುಗಳು, ಅವರ ವಿಶೇಷವಾದ ಭಾವಾಭಿನಯ, ಅವರ ವಾಯ್ಸ್, ಆ ಮಾಡ್ಯುಲೇಷನಿಂದಾನೇ ಬಹಳಷ್ಟು ಜನರಿಗೆ ಇವರೇ ರತ್ನಾಕರ ಅಂತ ಗೊತ್ತಾಗುತ್ತೆ. ಅಂಥ ಒಂದು ಕಲಾವಿದ ಆಗಿದ್ದರು ರತ್ನಾಕರ್ ಅವರು. 1931 April 4 ಹುಟ್ಟಿದ್ರು. 2010 ಸೆಪ್ಟೆಂಬರ್ 21 ಈ ಲೋಕದ ಯಾತ್ರೆಯನ್ನು ಮುಗಿಸಿದರು. ವಿವಿಧ ಭಾರತಿ ಅವರಿಗೆ ಒಂದು ಪ್ರೀತಿಯ ನಮನವನ್ನು ಸಲ್ಲಿಸುತ್ತೆ. ಬಾಂಧವ್ಯ ಚಿತ್ರದ ಗೀತೆ ಜ್ಯೋತಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಸೋರತ್ ಅಶ್ವಥ್ ಅವರ ಸಾಹಿತ್ಯ, ಆರ್ ರತ್ನಾವರ ಸಂಗೀತ. ಈ ಹಾಡಿನೊಂದಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೆ ಲಿಯೆ ಪಹಲಾ ಕದಮ್ ಹೈ ಮತದಾನ್ ಇಸ್ಲಿಯೆ ಭಾರತ ಕಾ ಹರ್ ನಾಗರಿಕ್ ಜೋ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೆ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೆ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ ನಾಗನೂರು ತಾಮ್ಷಿ ಗ್ರಾಮಗಳಲ್ಲಿ ಗಾಳಿ ಅಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್

92.9 FM ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 12:55 ಸಮಯಾಗಿದೆ. ಇನ್ನೇನು ಕರೆಗೊಂದು ಹಾಡು ಕಾರ್ಯಕ್ರಮ ಆರಂಭ ಆಗುತ್ತೆ. ನಿಮಗೆಲ್ಲ ವಿವಿಧ ಭಾರತಿಯಿಂದ ಒಂದು ಹಾಡು ಕೇಳಬೇಕು ಅಂತ ಅನಿಸಿದರೆ ನೀವು ನಮಗೆ ಡಯಲ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 08022251257 08022251257. ಹಾಗೆ ಇನ್ನೊಂದು ಸಂಖ್ಯೆ ಕೂಡ ಇದೆ, 08022263927 08022263927. ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಡಯಲ್ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳಿ ನಿಮ್ಮ ಹಾಡನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಇನ್ನು ಶುಕ್ರವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು ಚಂದು. 12:05 ನಂತರ ನಿಮಗೆಲ್ಲ ಗೊತ್ತೇ ಇದೆ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ ಮಧ್ಯಾಹ್ನ ಶುಕ್ರವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ಸಿನಿ ಕ್ವಿಜ್. ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು, ನಿಮ್ಮ ಉತ್ತರಗಳು ಎಲ್ಲವೂ ಕೂಡ ಇರುತ್ತೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. ಹಾಗೆ 2:15 ಸ್ಪಂದನ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. 2:40 ಚಿತ್ರತಾನ ಕಾರ್ಯಕ್ರಮ ಇರುತ್ತೆ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಇರುತ್ತೆ. 4:00 ಪರಿಮಳ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಬ್ಬರು ವಿಶೇಷವಾದ ವ್ಯಕ್ತಿ ನಿಮ್ಮ ಜೊತೆಯಾಗ್ತಾರೆ, ಅವ್ರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸೋಣ. ಎಲ್ಲ ಕಾರ್ಯಕ್ರಮಗಳ ಜೊತೆಯಾಗಿರಿ, ನಮ್ಮ ಜೊತೆಯಾಗಿರಿ. ಕರೆ ಮಾಡಿ, ಸಂದೇಶಗಳನ್ನು ಕಳಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484809109209. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸೋದಕ್ಕೆ 9483091029 ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ ಇದು. ಹೀಗೆ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಈಗ ಒಂದು ಚಂದದ ಹಾಡನ್ನು ಕೇಳ್ತಾ ನೀವು ನಮಗೆ ಡಯಲ್ ಮಾಡಿ ನಿಮ್ಮ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳಿ.

0: ಹೃದಯ ಹಾಡಿತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನ ಕೇಳಿದ್ರೆ ಚಿವದೇ ಶಂಕರ್ ಅವರು ಬರೆದಿದ್ರು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಈಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೊಂದು ಕರೆ ಬಂದಿದೆ. ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡೋದು?
1: ವಸಂತ್ ಕುಮಾರ್ ವಾಸು ಮೇಡಮ್, ಹಾಸನಿಂದ.
0: ಹೇಳಿ ವಸಂತ್ ಕುಮಾರ್ ವಾಸು, ಎರಡು ಹೆಸರು?
1: ಶಾರ್ಟ್ ನೇಮ್ ವಾಸು, ಫುಲ್ ನೇಮ್ ವಸಂತ್ ಕುಮಾರ್.
0: ಹೇಳಿ, ಮಾತಾಡ್ತೀರಾ ವಿವಿಧ ಭಾರತಿ ಜೊತೆಗೆ ಆಗಾಗ?
1: ಮೇಡಮ್ ಮಾಡಿದ್ದೆ, ಒಂದು ಮೂರು ತಿಂಗಳು ಹಿಂದೆ ಮಾಡಿದೆ.
0: ಹೇಳಿ, ಇವತ್ತು ಯಾವ ಹಾಡು ಬೇಕು?
1: ಏನು ಶತ ಪ್ರಯತ್ನ ಮಾಡಿದ್ರು ಕರೆ ಸಿಗೋದಿಲ್ಲ ಹಂಗೆ. ಹಾಗಾಗಿ ಈಗ ನಾವು ಇತ್ತೀಚೆಗೆ ಕರೆ ಮಾಡೋದ್ರ ಬಗ್ಗೆ ಆಸಕ್ತಿ ಕಡಿಮೆ ತೋರಿ ಬರೀ ಕೇಳಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದೀವಿ.
0: ಹೇಳಿ ಯಾವ ಹಾಡು ಬೇಕು?
1: ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿ.
0: ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ ಕರೆಕ್ಟ್ ಆಗಿ?
1: ಮೇಡಮ್ ಕೇಳಿಸ್ತಾ ಇದೆ, ನಮ್ದು ಕೇಳಿಸ್ತಾ ಇದೆಯಾ?
0: ಖಂಡಿತ ಕೇಳ್ತಾ ಇದೆ,
1: ಕೇಳಿಸ್ತಿದೆ ಮೇಡಮ್, ಈಗ ಕೇಳಿಸ್ತಿದೆ.
0: ಸರಿ ಹೇಳಿ ಯಾವ ಹಾಡು ಬೇಕು?
1: ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿ, ಸಾಕ್ಷಾತ್ಕಾರ ಚಿತ್ರದಿಂದ ಅನ್ಸುತ್ತೆ, ದಾರಾ ಬೇಂದ್ರೆ ಅವ್ರು ಹಾಡೋದು.
0: ಇದು ಸಾಕ್ಷಾತ್ಕಾರ ಅಲ್ಲ, ಅರಿಶಿನ ಕುಂಕುಮ ಸಿನಿಮಾದ ಹಾಡು. ಅರಿಶಿನ ಕುಂಕುಮ ಅಂತ
1: ಪ್ರಸಾರ ಮಾಡಬೇಕಿತ್ತು. ನೀವು ಪ್ರಸಾರ ಮಾಡಿದ್ಮೇಲೆ ಆದ್ರೂ ನಮ್ಮ ಊರಿಗೆ ಮಳೆ ಗಿಳೆ ಎಲ್ಲ ಬಂದು ಸ್ವಲ್ಪ ಶಾಂತಿ ಆಗ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ.
0: ಹಾಸನದಲ್ಲಿ ಮಳೆ ಇಲ್ವಾ?
1: ಖಂಡಿತ ಇಲ್ಲ ಮೇಡಮ್.
0: ಆದ್ರೆ ಇನ್ನು ಮಳೆಗಾಲ ಶುರುವಾಗ್ಬೇಕಲ್ವಾ?
1: ಇಷ್ಟೊತ್ತಿಗೆ ಆಲ್ರೆಡಿ ನಾವೆಲ್ಲ ಒದ್ದೆ ಆಗೋಗ್ಬೇಕಿತ್ತು, ಇಲ್ಲಿ ಒಂದ್ ಹನಿ ಕೂಡ ಬೀಳ್ತಾ ಇಲ್ಲ.
0: ಹಾಗೆ
1: ಹಾಗಾಗಿ ಭಗವಂತನ ಕೃಪೆ ಇರ್ಲಿ ಅಂತ ಈ ಹಾಡು ಮುಖಾಂತರ ನಾವು ಕೇಳ್ಕೊತಾ ಇದೀವಿ.
0: ವಾಸು ಅವರೇ, ನೀವು ಏನ್ ಕೆಲಸ ಮಾಡ್ತೀರಾ ಅಥವಾ ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಗಿದೆ?
1: ವ್ಯಾಪಾರ ಮೇಡಮ್.
0: ಎಲ್ಲಿವರೆಗೂ ಓದಿದ್ದೀರಿ?
1: ವ್ಯಾಪಾರ.
0: ಏನ್ ಗೊತ್ತಾ, ನಮ್ಗೆ ಮಳೆ ಬರ್ಬೇಕಂದ್ರೆ ನಾವು ಕಾಡು ಬೆಳೆಸ್ಬೇಕು, ಮರ ಕಡಿಬಾರ್ದು. ಆಮೇಲೆ ಈ ಕೆರೆ ಕಟ್ಟೆಗಳಲ್ಲಿ ಇರುವಂತಹ ಮರಳನ್ನು ಕೂಡ ಮನಸ್ಸಿಗೆ ಬಂದ ಹಾಗೆ ತೆಗಿಬಾರ್ದು. ಆಮೇಲೆ ನೀರು ಏನಿದೆಯಲ್ಲ, ನೀರು ಭೂಮಿ ಒಳಗಡೆನೆ ಇಂಗಿ ಹೋಗ್ಬೇಕು. ನಾವು ಬಳಸ್ತೀವಲ್ಲ ಬೇರೆ ಬೇರೆ ತರದ ನೀರು ಕೂಡ, ಭೂಮಿ ಒಳಗಡೆ ಇಂಗಿ ಹೋದ್ರೆ ಭೂಮಿನೂ ತಂಪಾಗಿರುತ್ತೆ, ಕಾಲ ಕಾಲಕ್ಕೆ

0: ಮಳೆ ಬರುತ್ತೆ. ಮಳೆ ಬರೋದಕ್ಕೆ ಮುಖ್ಯವಾಗಿ ನಾವು ಗಿಡ ಮರಗಳನ್ನ ನೆಟ್ಟು ಬೆಳೆಸಬೇಕು.
1: ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನ್ ಭಗವಂತನ ಸೃಷ್ಟಿ ಪ್ರಕೃತಿ ಇದೆ ಅದನ್ನ ಆದಷ್ಟು ಹಾಗೆ ಇರೋದಕ್ಕೆ ಬಿಡ್ಬೇಕು.
0: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅದನ್ನ ನಾವು ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಎಲ್ಲಾನು ಸರಿ ಹೋಗುತ್ತೆ. ನಾವು ಎಲ್ಲವನ್ನು ಕೂಡ ನಮ್ಮ ಇಷ್ಟ ಬಂದ ಹಾಗೆ ಬಳಸಿದ್ರೆ ಅದೇನ್ ಮಾಡುತ್ತೆ, ಪ್ರಕೃತಿ ಕೂಡ ನಮ್ಮ ಜೊತೆ ಆಟ ಆಡುತ್ತೆ, ನನ್ನ ಲೀಲೆನ ನಿಮಗೆ ತೋರಿಸ್ತೀನಿ ಅಂತ ಹೇಳುತ್ತೆ. ಹಾಗಾಗಿ ಈ ಸಲ ಏನು ಹೆಚ್ಚು ಬಿಸಿಲು ಏನು ಧಗೆ ಇದೆಯಲ್ಲ, ಅದಕ್ಕೆಲ್ಲ ಕಾರಣ ನಾವು ಇಷ್ಟು ವರ್ಷಗಳಿಂದ, ಕಳೆದ ಒಂದು 30-40 ವರ್ಷಗಳಿಂದ ಮರ ಗಿಡ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದು. ಆದ್ರೂ ಒಂದು ಆಸೆ ನಮ್ಗೆ ಅಲ್ವಾ
1: ಅಭಿಪ್ರಾಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಾಡರ್ನ್ ವೈಸ್ ನಲ್ಲಿ ಈಗ ಹೋಮ್ಸ್ ಇರ್ಲಿ, ಶಾಪ್ಸ್ ಇರ್ಲಿ, ಎನಿ ಇಂಟೀರಿಯರ್ ಅಂಡ್ ಔಟ್ಡೋರ್ ವಿತೌಟ್ ಟೈಲ್ಸ್, ವಿತೌಟ್ ಮಾರ್ಬಲ್ಸ್, ವಿತೌಟ್ ಸ್ಟೋನ್ಸ್ ಏನು ಕೂಡ ಯಾವ ವ್ಯಕ್ತಿ ಕೂಡ ಏನು ಮಾಡ್ತಾ ಇಲ್ಲ.
0: ನಿಜ,
1: ನೀರು ಇಂಗುವಂತ ಒಂದು ಪ್ರವೃತ್ತಿನಲ್ಲಿ, ಪ್ರಕೃತಿನಲ್ಲಿ ಇದು ಒಂದು ಮೂಲ ಕಾರಣ ಅಂತ ನಾನು ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ.
0: ನಿಜ, ನೀವು ಹೇಳೋ ಮಾತು
1: ಅಂದ್ರೆ ಪೋಲ್ ಆಗ್ತಿದೆ ನೀರು. ಈಗ ಟೈಲ್ಸ್ ಮಾರ್ಬಲ್ಸ್ ಹಾಕ್ದಾಗ ಏನಾಗುತ್ತೆ, ಏನು ಒಂದು ಭೂಮಿ ನೀರು ತಗೊಳುತ್ತೆ, ಇಂಗುತ್ತೆ, ಕಮ್ ಕೊಡುತ್ತೆ, ಅದು ಸ್ವಾಭಾವಿಕವಾಗಿ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ.
0: ಹೌದು,
1: ಈಗ ಟೈಲ್ಸ್ ಮುಖಾಂತರ, ಸ್ಟೋನ್ ಮುಖಾಂತರ, ಕಲ್ ಮುಖಾಂತರ ಸೀದಾ ಹರಿದೋಗುತ್ತೆ, ಚರಂಡಿ ಸೇರ್ಕೊಳ್ಳುತ್ತೆ, ಅನ್ನೆಸೆಸರಿ ಅದೆಲ್ಲ ವೇಸ್ಟ್ ಆಗಿ
0: ತುಂಬಾ. ಅದು ನನ್ಗೆ ಯಾಕೆ ನೆನಪಾಯ್ತು ಅಂದ್ರೆ, ನೀವು ಇಳಿದು ಬಾ ತಾಯಿ ಇಳಿದು ಬಾ ಈ ಹಾಡು ಕೇಳಿ ದೇವ್ರ ನಮ್ಮ ಮೇಲೆ ದಯೆ ತೋರ್ಲಿ ಅಂದ್ರಲ್ಲ, ಅದು ಒಂದ್ ರೀತಿನಲ್ಲಿ ದೇವ್ರೇನೆ, ನೀರನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದು ಕೂಡ ಒಂದು ಸರಿಯಾದ ಕ್ರಮ ಅಂತ ಹೇಳ್ತಾ.
1: ಕೆಲವರು ಹೇಳ್ತಾರೆ ಸಂಗೀತದಿಂದ ಕೂಡ ಮಳೆ ಬರುತ್ತೆ ಅಂತ.
0: ಅದು ಒಂದು ಕಾಲಕ್ಕಿತ್ತು, ಇಲ್ಲ ಅಂತ ನಾವು ಹೇಳಕ್ ಆಗಲ್ಲ, ಆದ್ರೆ ಈ ಕಾಲದಲ್ಲಿ ಕಷ್ಟ ಇದೆ. ಆಗ್ಲಿ, ನಿಮ್ ಇಷ್ಟದ ಹಾಡು ಕೇಳೋಣ. ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಈ ಮಾತು ಅಲ್ವಾ.
1: ನಮ್ದೊಂದು ಪ್ರಯತ್ನ ಅಷ್ಟೇ, ಆಶೀರ್ವಾದ ಮತ್ತೆ ನಮ್ ಕೋರಿಕೆ ಎರಡು ತಲುಪಿ ಮಳೆ ಏನಾದ್ರು ಬಂದ್ಬಿಟ್ರೆ ಹಾಕಿದ್ಮೇಲೆ ಸತ್ಯ ಇದೆ, ಈಗ ಇದೆ ಅಂತ ನಾವು ನಂಬ್ಕೋಬಹುದಲ್ಲ.
0: ಆಗ್ಲಿ, ಕೇಳೋಣ ಒಳ್ಳೆ ಚಂದದ ಹಾಡು. ನಮಸ್ತೆ.
1: ಧನ್ಯವಾದ.

0: ಅರಿಶಿನ ಕುಂಕುಮ ಚಿತ್ರಕ್ಕಾಗಿ ವಿಜಯ ಭಾಸ್ಕರ್ ಅವರು ದರಾಬೇಂದ್ರೆ ಅವರ ಕವಿತೆಯನ್ನ ಸಿನಿಮಾಕ್ಕೆ ಅಳವಡಿಸಿದ್ರು. ಪಿಬಿ ಶ್ರೀನಿವಾಸ್ ಅವರು ಈ ಹಾಡಿಗೆ ದನಿಯಾಗಿದ್ರು. 12:24:20 ಸಮಯ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕರೆಗೊಂದು ಹಾಡೋ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ಸಂಖ್ಯೆ 0802226125 7 0802226329 7 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ, ಇದು ನಿಮ್ಮ ನಿತ್ಯದ ಸಂಗಾತಿ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ.
1: ನಾವು ಲಕ್ಷ್ಮಿ ಅಂತ, ಮಾರತಳ್ಳಿಯಿಂದ.
0: ಹೇಳಿ ಲಕ್ಷ್ಮಿ.
1: ಅದೇ, ನಮ್ಗೆ ಒಲವೆ ಜೀವನ ಸಾಕ್ಷಾತ್ಕಾರ ರೆಕಾರ್ಡ್ ಬೇಕಾಗಿತ್ತು.
0: ಲಕ್ಷ್ಮಿ ಅವರು ಎಲ್ಲಿಂದ? ಮಾರತಳ್ಳಿಯಿಂದ ಅಂತ ಹೇಳಿದ್ರಲ್ವಾ?
1: ಹೌದು ಮೇಡಮ್.
0: ಏನ್ ಕೆಲಸ ಮಾಡ್ತೀರಿ?
1: ಮನೆಯಲ್ಲಿ ಗೃಹಿಣಿ ಮೇಡಮ್.
0: ಯಾರೆಲ್ಲ ಇದ್ದೀರಾ?
1: ನಾನು, ನಮ್ಮ ಮನೆ ಅವರು, ನಮ್ಮ ಮಗ.
0: ಅಂದ್ರೆ ಹೇಗೆ ಸಮಯ ಕಳಿತೀರಾ? ಗೃಹಿಣಿ ಅಂತ ಹೇಳಿದ್ರೆ ಮನೆ ಕೆಲಸದಲ್ಲೇ ಸಮಯ ಕಳೆದೋಗುತ್ತಾ ಅಥವಾ ಬೇರೆ ಹವ್ಯಾಸಗಳೇನಾದ್ರೂ ಇದೆಯಾ?
1: ಏನಿಲ್ಲ, ಮನೇಲಿ ಸರಿ ಹೋಗುತ್ತೆ. 12 ಗಂಟೆ ಅದೇ ರೇಡಿಯೋ ಕೇಳ್ತಾ ಇರ್ತೀವಿ.
0: 12 ಗಂಟೆವರೆಗೂ ರೇಡಿಯೋ ಕೇಳ್ತೀರಾ?
1: 12 ಗಂಟೆ ಇದು ಹೊಲಿತೀವಿ, ಸ್ವಲ್ಪ
0: ಬಟ್ಟೆ ಹೊಲಿತೀರಿ?
1: ಟೈಲರಿಂಗ್. ಅದನ್ನ ಹಾಕೊಂಡು ರೇಡಿಯೋ ಕೇಳ್ಕೊಂಡೆ ಮಾಡ್ಕೊಂತೀವಿ ಕೆಲಸ.
0: ಏನ್ ಮಾಡಿದ್ರಿ ಇವತ್ ನಾಷ್ಟ?
1: ನಮ್ಮನೆಲ್ಲ ದೋಸೆ ಮೇಡಮ್.
0: ಯಾರಿಗೆ ತುಂಬಾ ಇಷ್ಟ ಆಗುತ್ತೆ, ನಿಮಗ, ಮಕ್ಕಳಿಗ, ಮನೆಯವ್ರಿಗ? ದೋಸೆ.
1: ದೋಸೆನಾ? ಮಕ್ಕಳಿಗೂ ಮಗನಿಗೂ ಸರಿ, ಯಜಮಾನ್ರು ಎಲ್ರು ತಿಂತೀವಿ, ಪರವಾಗಿ. ದೋಸೆ ಅಂದ್ರೆ ಯಾವಾಗ್ಲಾದ್ರೂ.
0: ಓಕೆ, ಆಯ್ತು. ನಿಮ್ ಇಷ್ಟದ ಹಾಡು ಕೇಳೋಣ. ಯಾವ್ದು? ಸಾಕ್ಷಾತ್ಕಾರ ಸಿನಿಮಾ ಹಾಡಾ?
1: ಸಾಕ್ಷಾತ್ಕಾರದಿಂದ, ಒಲವೇ ಜೀವನ ಸಾಕ್ಷಾತ್ಕಾರ.
0: ಆಗ್ಲಿ, ಕೇಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ಓಕೆ.

0: ಸಾಕ್ಷಾತ್ಕಾರ ಚಿತ್ರದ ಗೀತೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಕೇಳಿಬಂತು. ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡೋದು? ಅಥಣಿ ತಾಲೂಕು. ಯಾವ ಊರು?
1: ಜುಂಜನವಾಡ್ರಿ.
0: ಭೀಮಪ್ಪ. ಹೇಳಿ, ಯಾವ ಹಾಡ್ಬೇಕು?
1: ಜನನಾಯಕ ಚಿತ್ರದ್ರಿ. ನಮ್ಮೂರ ಚಲುವಾ ಚಲುವಾ.
0: ನಮ್ಮೂರ ಚಲುವಾ ಚಲುವಾ, ಅದು ಕರುಣಾಮಯಿ ಚಿತ್ರದ ಗೀತೆ.
1: ಹೌದ್ರಿ.
0: ಏನ್ ಮಾಡ್ತೀರಿ ಭೀಮ್ಶಾ ಅವರು?
1: ಏನ್ ರೈತರು ಇದೀವ್ರಿ, ನೀರ್ ಹಾಯ್ಸ್ಕೋತ್ರಿ, ರೇಡಿಯೋ ಕೇಳ್ಕೋತ ಇದ್ ಮಾಡ್ಲಾತಿದ್ರು ನೋಡ್ರಿ. ನೀರ್ ಹಾಯ್ಸುದ್ರಿ.
0: ಈಗ ಏನ್ ಬೆಳೆ ಇಟ್ಟಿದ್ದೀರಾ?
1: ಈಗ ಕಬ್ಬು ಐತ್ರಿ.
0: ಕಬ್ಬು ಮತ್ತೇನಿಲ್ಲ?
1: ಮತ್ತೇನಿಲ್ರಿ. ಇದು ಐತ್ರಿ, ಗೋವಿನ ಜೋಳ ಐತ್ರಿ, ದನಗಳ ಮೇವಿನ ಸೌಂಡ್ ಮಾಡಿದ್ರಿ, ಎಲ್ಲಾ ಐತ್ರಿ.
0: ಎಲ್ಲ ಕಟ್ ಮಾಡಿ ಆಯ್ತಾ ಬೆಳೆ? ಇಲ್ಲ,
1: ಬೆಳೆ ಇನ್ ಕಟ್ ಮಾಡ್ಬೇಕ್ರಿ, ದನಗಳಿಗೆ ಮೇವಿನ ಸೌಂಡ್ ಅಂದ್ರಿ.
0: ಯಾರೆಲ್ಲ ಇದ್ದೀರಾ ಮನೇಲಿ?
1: ಮನೆಯಲ್ಲಿ ದೊಡ್ಡ ಕುಟುಂಬ ಐತ್ರಿ ನಮ್ದ್ರಿ. ಇಲ್ಲ, ನಾವ್ ಈ ಹೊಲ್ದಾಗ ದೂರ ನೀರ್ ಹಾಸ್ಕೋತಿ ಕಡಿದ್ರಿ. ನಾವ್
0: ಎಷ್ಟಿದೆ ಜಮೀನು?
1: ಒಂದ್ 20 ಎಕರೆ 23 ಎಕರೆ ಐತ್ರಿ.
0: ಎಲ್ಲ ನೀವೇ ನೋಡ್ಕೊಳ್ತೀರಾ?
1: ನೋಡ್ಕೋತೀರಿ. ಅಣ್ಣತಾಂಬ್ರ ಐತ್ರಿ, ದೊಡ್ಡ ಕುಟುಂಬ ಐತ್ರಿ ನಮ್ದ್ರಿ.
0: ಕಪ್ಪು ಮಣ್ಣು ನಿಮ್ದು
1: ಅಲ್ವಾ? ಕಪ್ಪು ಮಣ್ಣ್ರಿ.
0: ಕಲ್ಲೇನಿಲ್ಲ ಹೊಲದಲ್ಲಿ?
1: ಇಲ್ರಿ, ಹೊಳಿದಾನ್ರಿ ನಮ್ದ್ರಿ.
0: ಯಾವ್ದು ಹೊಳೆ?
1: ಕೃಷ್ಣಾನ ಇದ್ರಿ.
0: ಹಂಗಾಗಿ ಯಾವಾಗ್ಲೂ ನೀರು?
1: ಯಾವಾಗಲೂ ನೀರು ಹೋಗೈತ್ರಿ. ಈಗ ನಮ್ದ ಈಗ 15 ದಿನ ಆಯ್ತು ಹೋಗೈತ್ರಿ, ನೀರ್ ಎಲ್ಲ ಖಾಲಿ ಆಗೈತ್ರಿ.
0: ಮಳೆ ಬರ್ಬೇಕು.
1: ಬರ್ಬೇಕ್ರಿ. ಬರೀ ಬೋರ್ವೆಲ್ ಮ್ಯಾಗ ಹಾಸ್ರ ಹಾಯಿಸಲಾಟಿದೀವ್ರಿ.
0: ಬರ್ತದಲ್ಲ ಅದಕ್ಕಾದ್ರೂ?
1: ಬರ್ತೈತ್ರಿ. ಆಗ್ಬೇಕ್ರಿ ಅಂತ ನಮ್ ಹೊಳಿ ಬರ್ಬೇಕ್ರಿ. ಏನ್ರಿ
0: ಮಳೆ ಬರ್ಬೇಕು?
1: ಹೌದ್ರಿ ಹೌದ್ರಿ, ಮಳೆ ಆಗ್ಬೇಕ್ರಿ, ಹೊಳಿ ಬರ್ಬೇಕ ಅಂತ.
0: ಅದು ಮಳೆ ಬಂದ್ರೆ ನಿಮ್ಗೆ ಏನ್ ಎಫೆಕ್ಟ್ ಆಗಲ್ವಾ ಊರೊಳಗಡೆ ಹೊಲಕ್ಕೆಲ್ಲ ನೀರ್ ಬರಲ್ವಾ?
1: ಎಫೆಕ್ಟ್ ಆಗತೈತ್ರಿ ವರ್ಷರಿ. ಆಲಮಟ್ಟಿ ಇದ್ರದಂದ್ರ ಇದ ಎಲ್ಲ ಬಂದ್ ಹೋಗತೈತ್ರಿ ವರ್ಷರಿ.
0: ಮಳೆಗಾಲಕ್ಕೆ ನೀವೇನು ಬೆಳೆ ಇಡೋದಿಲ್ಲ?
1: ಬೆಳೆ ಇರ್ತೈತ್ರಿ, ಒಂದ್ ಸ್ವಲ್ಪ ಮುನಿಗಿ ಮತ್ತ ಸುಧಾರಿಸ್ತಾವ್ರಿ ಕಬ್ರಿ.
0: ಬೇಸಿಗೆಗೆ ನೀವು ಬೆಳೆ ತಗೋತೀರಿ?
1: ಬೇಸಿಗೆಗೆ ರೀ.
0: ಆಯ್ತು. ಹೊಲದಲ್ಲಿ ಕೆಲಸ ಮಾಡ್ಕೋತಾ ರೇಡಿಯೋ ಕೇಳ್ತಾ ಹಾಡ್ ಕೇಳ್ತಾ ಕೆಲ್ಸನಾಗುತ್ತೆ, ರೇಡಿಯೋನು ಕೇಳ್ತೀರಲ್ವಾ?
1: ಹೌದ್ರಿ, ಯಾವತ್ತು ಕೇಳೋದ್ರಿ ಕೊಟ್ರಿ.
0: ಆಯ್ತು, ನಿಮ್ ಇಷ್ಟದ ಹಾಡ್ ಬರ್ತಾ ಇದೆ ತಗೊಳ್ಳಿ.
1: ನಮಸ್ಕಾರ.
0: ನಮಸ್ಕಾರ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ

0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಹನ್ನೆರಡು ಗಂಟೆ 42:42 ಸಮಯ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ಹೇಳಿ, ಯಾರು ಮಾತಾಡೋದು?
2: ನಾವು ಶಿವಶರಣ ಅಂತ ಮೇಡಮ್.
1: ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಶಿವಶರಣ ಅವರು?
2: ವಿಜಯಪುರ ಮೇಡಮ್.
1: ವಿಜಯಪುರ. ಹೇಳಿ, ಯಾವ ಹಾಡು ಬೇಕು?
2: ನಮಗೆ ಅನುಭವ. ಓದೇ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀನ್ ಅರಿಯದೆ ಓದೆ ಪ್ರೇಮದ ನಾ ಸಂದೇಶವ ತಂದಾಗ ಅಂತ ಒಂದು ಹಾಡು ಐತೆ ನೋಡ್ರಿ.
1: ನಿಮ್ಮ ಇಷ್ಟದ ಹಾಡು ವಿವಿಧ ಭಾರತಿಯಿಂದ ಕೇಳಿ. ಧನ್ಯವಾದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ.
1: ನಾನು ಮೇಡಮ್ ಚಂದ್ರಿಕಾ ನೇರ್ಲಗುಂಡೆ ದಾವಣಗೆರೆ.
0: ಹೇಳಿ ಚಂದ್ರಿಕಾ.
1: ಮೇಡಮ್ ಆರಾಮಿದ್ದೀರಾ? ಮೇಡಮ್
0: ಆರಾಮಿದ್ದೀವಿ, ನೀವು ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದ್ದೀನಿ. ಬಿಸಿಲು ಹೆಂಗಿದೆ ಮೇಡಮ್ ಬೆಂಗಳೂರಲ್ಲಿ ಇವಾಗ?
0: ಬಿಸಿಲು ಒಂದೊಂದ್ಸಲ ಜಾಸ್ತಿ, ಒಂದೊಂದ್ಸಲ ಪರವಾಗಿಲ್ಲ, ಹಾಗೆ ಹೀಗೆ ನಡೀತಾ ಇದೆ. ನಿಮ್ ಕಡೆ
1: ನಡೀತಾ ಇದೆ? ನಮ್ ಕಡೆ ತುಂಬಾ ಬಿಸಿಲು ಮೇಡಮ್. ಅದಕ್ಕೆ ಸರಿಯಾಗಿ ನಿನ್ನೆ ರಾತ್ರಿ ಇವತ್ತು ಸ್ವಲ್ಪ ಹಳ್ಳಿಲಿ ಮಳೆ ಬಂತು, ಇನ್ನು ಜಾಸ್ತಿ ದಗೆ ದಗೆ ಆಗ್ತಿದೆ ಮೇಡಮ್. ಸ್ವಲ್ಪ ಸ್ವಲ್ಪ ಮಳೆ ಬಂದಿರೋದ್ರಿಂದ ಒಳಗೂ ಇರಕ್ ಆಗ್ತಾ ಇಲ್ಲ, ಹೊರಗೂ ಇರಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲು ದಗೆ ಮೇಡಮ್.
0: ನಿಜ ನಿಜ ನಿಜ, ಅದೆಲ್ಲ ನಾವು ಮಾಡ್ಕೊಂಡಂತ ಅವಾಂತರಗಳು.
1: ಅದೇ ಕೇಳದೆ ನೀವ್ ಹೇಳಿದ್ದಿಲ್ಲ, ಅದೆಲ್ಲದನ್ನು ಸತ್ಯನೇ. ಪ್ರಕೃತಿ ಮುನ್ನದ್ ಬಿಡ್ತಾರೆ ಮೇಡಮ್ ಒಂದೊಂದ್ಸಲ ನಮ್ ಮೇಲೆ. ನಾವು ಅವ್ರಿಗೆ ಎಷ್ಟು ನೋವು ಕೊಡ್ತೀವಲ್ವಾ?
0: ನೀವ್
1: ಹೇಳಿದಂಗೆ ನೀರ್ ಬರಲ್ಲ ಅಂತ ಮೇಲೆ ಮೇಲೆ ಬೋರ್ ತಗಸ್ತೀವಿ ಮೇಡಮ್. ನಾವೇ ಆಗ್ಲಿ 600 ಅಡಿಗ್ ನೀರ್ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಮತ್ತೆ ಕೊಳವೆ ಮತ್ತೆ ಬೋರ್ವೆಲ್ ತರ್ಸಿ ಅಡಿಗ್ ತಗ್ಸೆ ತಗಸ್ತೀವಿ ಮೇಡಮ್. ಹಿಂಗೆ ಕೋಟಾಂತರ ಬೋರ್ವೆಲ್ಗಳೀಗ.
0: ಆಮೇಲೆ ಅದಕ್ಕೆ ಬದಲಾಗಿ ನಾವೇನು ಮಾಡಲ್ಲ ಅಂದ್ರೆ ಒಡ್ ಕಟ್ಟುವಂಥದ್ದು, ಮಳೆ ನೀರನ್ನ ಇಂಗ್ಸುವಂಥದ್ದು, ಗಿಡ ಮರ ಬೆಳೆಸೋದು, ಆ ಥರದ್ದೇನು ಮಾಡಲ್ಲ. ಅವ್ರು ಹೇಳ್ದಂಗೆ ಎಲ್ಲರೂ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡ್ಬಿಡ್ತಾರೆ ನೆಲ ಎಲ್ಲ, ಟೈಲ್ಸ್ ಹಾಕ್ತಾರೆ.
1: ಆಮೇಲೆ
0: ಅವಾಗ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ, ಬಟ್ ನಾವು ಏನು ಮಾಡಲ್ಲ ಅಷ್ಟೇ. ಅದು
1: ಮಾಡಲ್ಲ ಖಂಡಿತ ಮೇಡಮ್.
0: ಮಾತಾಡಿ ಅಂದ್ರೆ ನಾವೆಲ್ಲ ಮಾತಾಡ್ತೀವಿ, ಭಾಷಣ ಮಾಡ್ತೀವಿ ಅದ್ರ ಬಗ್ಗೆ, ಉದ್ದುದ್ದ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ. ಆದ್ರೆ ನಮ್ಮ ನಮ್ಮ ಮನೆ ಮುಂದ್ಗಡೆ ಅಥವಾ ನಮ್ಮ ಹೊಲದಲ್ಲಿ ನಾವೆಷ್ಟು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಕೇಳಿದ್ರೆ ಪೇಪರ್ ಶೂರರು ನಾವೆಲ್ಲ, ಭಾಷಣ ಮಾಡೋದು, ಬರೆಯೋದು, ಮಾಡೋದು ಎಲ್ಲ ಮಾಡ್ತೀವಿ.
1: ಹೌದು ಅಲ್ಲ, ರೈತರಾಗಿ ನಾನೇ ಒಬ್ಳಿಗೆ ರೈತ ಮಹಿಳೆಯಾಗಿ ನಾನು ಅದೇನೇ ಮಾಡೋದು ಮೇಡಮ್. ನಾವು ಹೇಳ್ತೀನಿ ನೀವ್ ಹೇಳ್ದಂಗೆ, ಎಲ್ಲರೂ ಏನಂತ ಒಳ್ಳ ಕೊಟ್ಟವ್ರು ಸಾಲೆ ಆಗುತ್ತೆ ಅಂತ ಮೇಡಮ್ ಹಳ್ಳಿಗಳಲ್ಲಿ. ಅದು ಅಲ್ಲಿ ಬೆಳೆ ಬರಲ್ಲ ಅಕ್ಕ, ನೀವು ಅಷ್ಟೊಂದ್ ಗಿಡಗಳಿದಾವೆ, ಮಾವಿನ ಮರ ಇದಾವೆ, ಬೇವಿನ ಮರ ಇದಾವೆ, ಹುಣಸೆ ಮರ ಇದಾವೆ, ಕಡಸ್ರಿ ಕಡಸ್ರಿ ಅಂತ ಮೊನ್ನೆ 12 ಮರ ಮೇಡಮ್ ನನ್ನ ಹೊಲದಲ್ಲಿ ಕೆಲಸ ಮಾಡೋರು ತಗಸ್ಕೊಂಡಿರೋದು.
0: ಅಂದ್ರೆ ಏನ್ ಗೊತ್ತಾ ಚಂದ್ರಿಕಾ ಅವರೇ, ಏನಂದ್ರೆ ನಮ್ಗೆ ದುಡ್ಡು ಬೇಕು ಅಂದ್ರೆ ಸುತ್ತ ಆ ಮರ ಮರದ ಕೆಳಗಡೆ ನೆರಳಲ್ಲಿ ಏನು ಬೆಳೆಯಲ್ಲ, ನಮ್ಗೆ ದುಡ್ಡು ಬರಲ್ಲ. ಅದಕ್ಕೆ ನಾವೇನ್ ಮಾಡೋದು, ಮರ ಕಟ್ ಮಾಡೋದು, ಕ್ರಾಪ್ಸ್ ಹಾಕೋದು, ದುಡ್ಡು ಬೇಕು, ದುಡ್ಡಿನ ಹಿಂದೆ ಹೊರಟಿದೀವಿ ನಾವೆಲ್ಲ.
1: ಖಂಡಿತ ಮೇಡಮ್, ನಾನು ಅದನ್ನ ಹೇಳೋದು. ಈಗ ಇದೆಲ್ಲ ನಾವೇ ಮಾಡ್ಕೊಂಡಿರೋದು, ನೀವ್ ಹೇಳ್ದಂಗೆ ಮನುಷ್ಯರೇ ನಾವೇ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಮೇಡಮ್ ಇದನ್ನ. ಇವಾಗ ಮಳೆ ಸಕಾಲಕ್ಕೆ ಬರಲ್ಲ ಅಂತ ನಾವೇ ಕಂಡ್ಕೊಂಡ್ ಬಿಡ್ತೀವಿ.
0: ಅದೇ ಹೌದು, ಇದೆಲ್ಲ ಒಂದು ದಿನದಲ್ಲಿ ಆಗುವಂತದೆಲ್ಲ ವರ್ಷಾನುಗಟ್ಲೆಯಿಂದ ನಾವು ಮಾಡಿದಂತ ಕೆಲಸದ ಪ್ರತಿಫಲ.
1: ಖಂಡಿತ ಮೇಡಮ್, ಬದಲಾವಣೆ ನಮ್ಮಿಂದನೇ ಆಗ್ಬೇಕು, ಇದಕ್ಕೆ ಯಾರು ಹೊಣೆ ಅಲ್ಲ.
0: ಹಾಗಾದ್ರೆ ಈಗ ನೀವು ನೆಕ್ಸ್ಟ್ ಗಿಡ ನೆಡ್ತೀರಾ ನಿಮ್ಮ ಹೊಲದಲ್ಲಿ?
1: ಮೇಡಮ್ ನಿಜವಾಗ್ಲೂ ಎಷ್ಟೋ ಮರಗಳು ನಾನು ತಗ್ಸಕ್ಕೆ ಬಿಡ್ತಾ ಇಲ್ಲ ಮೇಡಮ್. ನಾನು ನನ್ನ ಫಸಲು ಕಡಿಮೆ ಆದ್ರೂ ಪರವಾಗಿಲ್ಲ, ನಂಬ್ತಿರಾ ಇಲ್ಲ ಮೇಡಮ್, ದೊಡ್ಡ ದೊಡ್ಡ ಮರಗಳಿದಾವೆ ಇವಾಗ, ಹಂಗೆ ಬಿಡ್ತಿದ್ದೀನಿ. ನೀವು ಮಾಡಿದ್ರೆ ಮಾಡ್ರಿ, ಬಿಟ್ರೆ ಬಿಡ್ರಿ, ನಾನು ಮರಗಳು ಕಟ್ಸಲ್ಲ ಅಂತ ಮೇಡಮ್. ಇನ್ನು ಮತ್ತೆ ಸಾಯಿಗುಣ ಇನ್ನು ಹೊಲಗಳಲ್ಲಿ ಮರಗಳು ಹಾಕಿಸ್ತೀನಿ ಮೇಡಮ್ ನಾನು ಇನ್ ಮೇಲೆ ಒಳ್ಳೊಳ್ಳೇದು.
0: ಎಸ್ ವೆರಿ ಗುಡ್. ಯಾವ ಹಾಡ್ಬೇಕು ಹೇಳಿ, ಇದೇ ಒಂದು ಖುಷಿನಲ್ಲಿ. ನೀವು ಕೇಳದಂತ ಧ್ರುವ ತಾರೆ ಸಿನಿಮಾದ ಹಾಡು ಆರತಿಯ ಧರೆಗಿಳಿದಂತೆ ಅಂತ ಕೇಳೋಣ. ಧನ್ಯವಾದ. ನಮಸ್ತೆ.
1: ಧನ್ಯವಾದ ಮೇಡಮ್. ನಮಸ್ತೆ.

0: ನಮಸ್ತೆ.
1: ನಮಸ್ತೆ, ರಾಮಚಂದ್ರಪ್ಪ ಸಂಡೂರು.
0: ಹೇಳಿ ರಾಮಚಂದ್ರಪ್ಪ ಅವರೇ, ಯಾವ ಹಾಡು ಬೇಕು?
1: ಸೀತಾರಾಮ ಚಿತ್ರದಿಂದ ಬಂದೇ ಬರ್ತಾನೆ ರಾಮ, ಮಂಜುಳಾ ಅಭಿನಯದ ಹಾಡು.
0: ಈ ಹಾಡು ಬೇಕಾ?
1: ಕೇಳಿದ್ರೆ ಬಹಳ ದಿವಸ ಆಯ್ತು ಮೇಡಮ್. ನಾನು ಇಲ್ಲಿ ಬರ್ತೀನಿ.
0: ಹಾಕ್ತಾ ಇರ್ತೀವಲ್ಲ ಅವಾಗವಾಗ ಈ ತರದೆಲ್ಲ ಒಂದಷ್ಟು ಹಾಡುಗಳು.
1: ಕೆಲಸ ಇರ್ತೀವಲ್ಲ, ಒಂದ್ಸರಿ ಕೇಳ್ತೀವಿ.
0: ಪೇಂಟಿಂಗ್ ಮಾಡೋದು,
1: ಚಿತ್ರಕಲಾವಿದರು.
0: ಹೇಗ್ ನಡೀತಾ ಇದೆ ಕೆಲಸ?
1: ಚೆನ್ನಾಗಿ ನಡೀತು ಮೇಡಮ್. ಗೋಪುರ ಪೇಂಟಿಂಗ್ ಸಿಗ್ತದೆ. ಗೋಪುರ ದೇವಸ್ಥಾನ ಗೋಪುರ ಪೇಂಟಿಂಗ್ ಮಾಡ್ತಾ ಇದೀವಿ. ಮತ್ತೆ ಗೋಡೆ ಬರಹಗಳು, ಎಲ್ ಕೆಜಿ ಯುಕೆಜಿಗೆ ಮಕ್ಕಳಿಗೆ ಅನುಗುಣವಾಗಿ ಚಿತ್ರಗಳು, ಮತ್ತೆ ಏಬಿ ಸಿಡಿ, ಕಾಕಾ ಕಿಕ್ಕಿ, ಒಂದೆರಡು ಇದೆಲ್ಲ ಬರಿತೀವಿ.
0: ನೀವೊಬ್ಬರೇನಾ ಟೀಮ್ ಇದೆಯಾ?
1: ಟೀಮ್ ಇದೆ ಮೇಡಮ್. ಅವ್ರಿಗೆ ವಾಲ್ ಪೇಂಟ್

0: ಹತ್ರ ನಮ್ಮ ಹುಡುಗರೆಲ್ಲ ನಾನು ಗೋಡೆ ಬರಹ ಮಾಡ್ತೀನಿ.
1: ನೀವು ಗೋಡೆ ಬರಹ ಮಾಡೋದು ಯಾವಾಗ್ಲೂ ಕೆಲಸ ಇರುತ್ತಾ? ಹಂಗಾಗಿ ಪಳಗ್ ಬಿಟ್ಟಿದ್ದೀರಾ ಕೆಲ್ಸದಲ್ಲಿ? ಯಾವ್ದು ಸ್ಕೂಲ್ ಮಕ್ಕಳಿಗೆ ಕೆಲಸ ಮಾಡೋದು ಇಷ್ಟ ಆಗುತ್ತಾ ಅಥವಾ ಬೇರೆ ಕೆಲಸಗಳು ಯಾವ್ದು ತುಂಬಾ ಇಷ್ಟಪಟ್ಟು
0: ಎಲ್ಲ ಕೆಲಸ ಮಾಡ್ತೀವಿ? ರೋಡ್ ಕಿಲೋಮೀಟರ್ ಬರೆಯಕ್ಕೆ ಹೋಗ್ತೀವಿ, ಮತ್ತೆ ಇವು ಸಮುದಾಯ ಭವನಗಳು ಕಾಂಕ್ರೀಟ್ ಕಡೆಯಿಂದ ಬಿಲ್ಡಿಂಗ್ ಮಾಡಿರ್ತಾರೆ, ಪೇಂಟ್ ಮಾಡಿ ಆ ಯೋಜನಾ ಅಡಿಯಲ್ಲಿ ಅಂದಾಜು ಮತ್ತು ಇವೆಲ್ಲ ಬರೆಯಿರ್ತಾರೆ ಕನ್ನಡ ಸರ್ಕಾರ ಅಂತ.
1: ಅಂದ್ರೆ ಸರ್ಕಾರದ ಏನು ಅಕ್ಷರಗಳು ಕೊಡ್ತಾರೆ ಅದೆಲ್ಲ ಬೋರ್ಡ್ ಎಲ್ಲ ಬರೀತೀರಿ?
0: ಅವ್ರು ಮ್ಯಾಟ್ರಿಕ್ ಕೊಡ್ತಾರೆ ಬರ್ಕಂತ ಹೋಗೋದು. ಒಟ್ಟು ಚೆನ್ನಾಗಿದೆ ಮೇಡಮ್, ಒಟ್ಟು ಅಭಿವೃದ್ಧಿ ಪಡಿಸುವುದಂತ ಏನಾರ ಇದೆ ಅಂತ ಸರ್ಕಾರದ. ಮತ್ತೆ ಗ್ರಾಮ ಪಂಚಾಯತಿಯಿಂದ ಕೆರೆ ಉಳಿತವದು ಇದು ಅಂತ ಇರ್ತಾರೆ, ಅವಕ್ಕೆ ಒಂದ್ ಬೋರ್ಡ್ ಬರೆದ 500 ರೂಪಾಯಿ ಇರ್ತಾವ, ಒಂದ್ 3 ಹಾಕಿದ್ರೆ ಚೆನ್ನಾಗಿರ್ತೈತೆ ಅಮೌಂಟ್.
1: ಎಲ್ಲಿ ಕೆಲಸ ಮಾಡ್ತೀರಿ ನೀವು?
0: ನಮ್ಮ ಸಂಡೂರು ಸುತ್ತಮುತ್ತ ಎಲ್ಲಾ ಹಳ್ಳಿಗಳು ಮೇಡಮ್.
1: ಸಂಡೂರು ಅಂದ್ರೆ ಬಳ್ಳಾರಿ ಅಲ್ವಾ? ಯಾವ ತಾಲೂಕು?
0: ಸಂಡೂರು ಜಿಲ್ಲೆ ತಾಲೂಕು
1: ಸಂಡೂರು,
0: ಮತ್ತೆ ವಿಜಯನಗರ ಹಂಪೆ ಕೂಡ ಹತ್ರ ಹತ್ರ.
1: ಅದೇ ಸಂಡೂರ್ನಲ್ಲೇ ತಾನೆ ಮಾನಸ ಸರೋವರ ಸಿನಿಮಾ ಎಲ್ಲ ತೆಗೆದಿರೋದು?
0: ಹೌದು ಹೌದು, ಆ ಶೂಟಿಂಗ್ ತೆಗಿಬೇಕಾದ್ರೆ ಒಂದ್ಸರಿ ಅಡ್ಡ ಹೋಗ್ಬಿಟ್ಟಿದ್ ನಾನು. ಗುಡಿ ಹತ್ರ ಶೂಟಿಂಗ್.
1: ಎಷ್ಟು ವರ್ಷ ನಿಮ್ಗೆ ಅವಾಗ? ಈಗಲೂ ಆ ಪ್ಲೇಸ್ ಎಲ್ಲ ಹಾಗೆ ಇದೆಯಾ ಮಾನಸ ಸರ್?
0: ನೀವು ಬಂದ್ಬಿಡ್ರಿ, ಎಲ್ಲ ಒಂದ್ ಕಡೆ ತೋರಿಸಿ ಚೆನ್ನಾಗಿದೆ.
1: ಅಲ್ಲ ಬದಲಾವಣೆ
0: ಮೇಡಮ್, ಹೆಂಗೋತಿ ನಾವು ಅಷ್ಟೇ ಖುಷಿ ಇಲ್ಲಿ ಕೊಡ್ತೈತೆ.
1: ಅಲ್ಲ
0: ಸಣ್ಣ ಬೆಟ್ಟ ಅದು ದೊಡ್ಡ ಬೆಟ್ಟ ಸದಾ ಆಶೀರ್ವಾದ ಮೇಡಮ್, ಅಷ್ಟು ಖುಷಿ ಬರ್ತದೆ ನೋಡಕ್ಕ. ಅದು ಮತ್ತೆ ನೀನೇ ಸಾಕಿದಾಗಿನ ನಮ್ಮೂರ್ ಪಕ್ಕದಲ್ಲೇ ಅದು ಶೂಟಿಂಗ್ ಆಗಿರೋದು. ಮತ್ತೆ ಚಂದ ಚಂದ ಗುಲಾಬಿ ತೋಟವಿ ಚಂದ ಅಂತ ರಾಮಕೃಷ್ಣ ಅವರ ಹಾಡೈತಲ್ಲ ಅವೆಲ್ಲ ಹತ್ತು ತುಂಬಾ ತುಂಬಾ ಚೆನ್ನಾಗಿದೆ, ಮತ್ತೊಮ್ಮೆ ಮತ್ತೆ ನೋಡೋಕ್ ಅನ್ಸುತ್ತೆ.
1: ಅಲ್ಲ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಡೆವಲಪ್ಮೆಂಟ್ಸ್ ಆಗಿದ್ಯಾ ಅಲ್ಲೆಲ್ಲ ಅಥವಾ ಹಾಗೆ ಇದೆಯಾ?
0: ಇದು ಸಾಕಷ್ಟು ಕಸ್ಟಮರ್ಸ್ ಇದಾರೆ, ಬಹಳಷ್ಟು ಜನಕ್ಕೆ ಒಂದು ಒಂದು ಟ್ರಸ್ಟ್ ಇದೆ ಮೇಡಮ್, ಅದು ಎಂ ಐ ಬರ್ಪಡೆ ಅಂತ ಹೇಳಿ ಮೈನ್ಸ್ ಇದೆ ಗಣಿಗಾರಿಕೆ. ಸಾಕಷ್ಟು ಜನಕ್ಕೆ ಅವರು ಕೆಲಸ ಕೊಟ್ಟಿದ್ದಾರೆ, ಆಗಿದ್ದಾರೆ. ನಾನು ಮಾತ್ರ ಆರ್ಟಿಸ್ಟ್.
1: ಎಸ್, ಕೇಳೋಣ ಒಂದು ಹಾಡು ಕೇಳೋಣ, ಯಾಕಂದ್ರೆ ನಮ್ಮ ಹತ್ರ ಸಮಯ ಇಲ್ಲ.
0: ಹೌದೌದು,
1: ಕೇಳಿದ ಹಾಡನ್ನ ಕೇಳೋಣ. ಧನ್ಯವಾದಗಳು ರಾಮಚಂದ್ರಪ್ಪ ಅವರೇ, ನಮಸ್ಕಾರ.
0: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.

ಕರಗೊಂದು ಹಾಡು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು.

ಹೇಳಿದ್ದಾರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ರೀತಿ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಂಕುಚಿತ ನೈಸರ್ಗಿಕ ಅನಿಲದ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ರಾಕ್ಚಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಉಭಯ ನಾಯಕರು ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮತ್ತು ಅದರ ಪರಿಣಾಮಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಪ್ರತಿ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದೆ. ಇಡೀ ಜಗತ್ತು ಇಂದು ಭಾರತವನ್ನು ಕೇವಲ ಆಸಕ್ತಿಯಿಂದ ನೋಡದೆ ಅತ್ಯಂತ ಗೌರವ ಮತ್ತು ಪ್ರಶಂಸನೀಯ ದೃಷ್ಟಿಯಿಂದ ನೋಡುತ್ತಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ರೋಮ್ನಲ್ಲಿ ನಡೆಯುತ್ತಿರುವಂತಹ ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲೋವಾ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ವಿರುದ್ಧ 6-2, 4-6, 6-2 ಸೆಟ್ಗಳಿಂದ ಜಯಗಳಿಸಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಫೈನಲ್ ತಲುಪಿದ್ದಾರೆ. ಭಾರತದ ಟಿ20 ಕ್ರಿಕೆಟ್ ತಂಡದ ನಾಯಕನಾಗಲು ಉತ್ತಮ ಫಾರ್ಮ್ನಲ್ಲಿರುವಂತಹ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅರ್ಹರಾಗಿದ್ದಾರೆ ಎಂದು ಭಾರತ ಕ್ರಿಕೆಟ್ ತಂಡದ ಮಾಜಿ ಮುಖ್ಯ ಕೋಚ್ ರವಿಶಾಸ್ತ್ರಿ ಸಹಮತ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ನಾರಿ ಮುನಿದರ ಮಾರಿ ಚಿತ್ರಕ್ಕಾಗಿ ಎಲ್ಲಾರೇಶ್ವರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಕೇಳಿಬಂತು. ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಪ್ರೀತಿಯಿಂದ ಕಳಿಸಿರುವ ಸಂದೇಶಗಳು ಬಂದಿದೆ. ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ಸಾಕ್ಷಾತ್ಕಾರ ಚಿತ್ರದ ಹಾಡು ತುಂಬ ಚೆನ್ನಾಗಿತ್ತು, ಅದರ ಜೊತೆಗಿನ ಒಂದಷ್ಟು ನೆನಪುಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರ ನೆನಪನ್ನು ಹಂಚಿಕೊಳ್ತಾರೆ. ಮತ್ತೆ ನಮಸ್ಕಾರ ಅಂತ ಹೇಳಿ ಸಿ ಆರ್ ವೇಣುಗೋಪಾಲ್ ಅವರು ಕಳಿಸಿರುವ ಸಂದೇಶ ಬಂದಿದೆ. ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ಪ್ರಕೃತಿಯನ್ನು ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಅದು ನಮ್ಮ ವಿರುದ್ಧ ತಿರುಗಿ ಬೀಳುತ್ತೆ ಅಂತ ಮಾತಾಡಿದ್ರಿ, ಚೆನ್ನಾಗಿತ್ತು ವಿಷಯ ಅಂತ ಹೇಳ್ತಾರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಹಾಸ್ಯ ಕಲಾವಿದ ಭಾವನಾತ್ಮಕ ಪಾತ್ರಗಳನ್ನು ಕೂಡ ಸಹಜವಾಗಿ ಅಭಿನಯಿಸುವ ಶೈಲಿ, ವಿಶಿಷ್ಟ ಧ್ವನಿ, ಡೈಲಾಗ್ ಹೇಳುವ ರೀತಿ, ಹಳ್ಳಿ ಹಿನ್ನೆಲೆ ಪಾತ್ರಗಳಲ್ಲಿ ರತ್ನಾಕರ್ ಅವರು ತುಂಬ ನೈಸರ್ಗಿಕವಾಗಿ ಅಭಿನಯಿಸ್ತಾ ಇದ್ರು. ಕಲಾಭಾರತಿ ಕಾರ್ಯಕ್ರಮ ಸೂಪರ್ ಆಗಿತ್ತು, ಧನ್ಯವಾದ ಅಂತ ಹೇಳ್ತಾರೆ. ಇಳಿದು ಬಾ ತಾಯಿ ಇಳಿದು ಬಾ, ಈ ಹಾಡಂತೂ ನಂಗೆ ತುಂಬಾ ಇಷ್ಟ ಆಯಿತು ಅಂತ ವನಿತಾ ಸುರೇಶ್ ಅವರು ಸಂದೇಶ ಕಳಿಸಿದ್ರೆ. ಶುಭ ಮಧ್ಯಾಹ್ನ ಅಂತ ಹೇಳಿ ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದರೆ, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶ ಕಳಿಸ್ಕೊಟ್ರೆ, ರಾಮಚಂದ್ರಪ್ಪ ಅವರು ಸಂಡೂರಿನಿಂದ, ಮತ್ತು ಕಲಾ ಅರುಣ್ ಅವರು ರತ್ನಾಕರ್ ಅವರ ಕಲಾಭಾರತಿ ತುಂಬ ಇಷ್ಟ ಆಯಿತು, ಗುರು ಶಿಷ್ಯರು ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ತಾರೆ. ಮತ್ತಾರಿದು ಕಲಾಭಾರತಿ ಚೆನ್ನಾಗಿತ್ತು ಅಂತ ಅರುಣಾ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ. ಜಯಕುಮಾರ್ ದಾಸನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರ ಜೊತೆಗೆ ಸುರೇಶ ಬಾಬಶನೋರಾ ಅಂತ ಬಂದಿದೆ ಕಲಬುರಗಿಯಿಂದ. ರತ್ನಾಕರ್ ಅವರ ಜೀವನದ ಕಥೆ ಕೇಳಿ ಖುಷಿಯಾಯಿತು ಅಂತ ಹೇಳಿದ್ರೆ, ನಿರ್ಮಲಾ ಗುರುಗುಂಟೆಪಾಳ್ಯ ಇವರು ಹೇಳ್ತಾ ಇದ್ರೆ, ನಾವು ಈಗ ಪ್ರವಾಸದಲ್ಲಿದ್ದೇವೆ ಬದ್ರಿನಾಥ್ ಕಡೆಯಿಂದ, ಬದ್ರಿನಾಥದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಕೇದಾರನಾಥ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ, ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೇವೆ, ಖುಷಿಯಾಗ್ತಾ ಇದೆ, ಕನ್ನಡನ ಕೇಳೋದು ಬೇರೆ ಕಡೆಗಳಲ್ಲಿ ತುಂಬಾ ಖುಷಿ ಅಂತ ಹೇಳ್ತಾರೆ. ಇನ್ನು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಹಾಸ್ಯ ನಟ ರತ್ನಾಕರ್ ಅವರು ಸತ್ಯಹರಿಶ್ಚಂದ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಲಸೂರು ರಾಜೇಶ್ ಅವರು ಕೂಡ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ನಾಗರಾಜ್ ಶರ್ಮಾ ಅವರು, ಮತ್ತು ಉಮೇಶ್ ಸಿರಿಗೆರೆ ಇವರೆಲ್ಲರೂ ಕಳಿಸಿರುವಂತಹ ಸಂದೇಶಗಳು ನಮಗೆ ಬಂದು ತಲುಪಿದೆ. ಬ್ಯಾಂಕ್ ಕಾಲನಿಯಿಂದ ಶಾಂತಾ ಅವರು ಕಳಿಸಿರುವ ಮೆಸೇಜ್ ಕೂಡ ಬಂದಿದೆ. ಸಂದೇಶವನ್ನು ಕಳಿಸಿದ ಎಲ್ಲರಿಗೂ, ಹಾಗೆ ಸಂದೇಶ ಕಳಿಸ್ತಾ ಇದ್ರು ಪರವಾಗಿಲ್ಲ, ವಿವಿಧ ಭಾರತಿ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಎಸ್, 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 1:10 ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. June 21 ನೀಟ್ UG 2026 ಮರುಪರೀಕ್ಷೆ, ಮುಂದಿನ ವರ್ಷ CBT ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. IPL T20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ UAEಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು.

0: ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21 ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ, ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ

0: ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ 3.2% ಮತ್ತು ಡೀಸೆಲ್ ಮೇಲೆ 3.4% ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರೀ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ 3 ರೂಪಾಯಿಗಳ ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು, ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ 3 ರೂಪಾಯಿ ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 1:20:20 ಶುಕ್ರವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನಿಮಗೆಲ್ಲ ಗೊತ್ತಿದೆ, ಸಿನಿ ಕ್ವಿಜ್, ಸಿನಿಮಾಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಿಮಗೆ ಉತ್ತರಗಳು ಗೊತ್ತಿದ್ರೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ 9483091029 ಈ ಸಂಖ್ಯೆಗೆ ನೀವು ನಮಗೆ ಉತ್ತರವನ್ನು ಕಳಿಸ್ಕೊಡಿ. ಇದು ವಿವಿಧ ಭಾರತೀಯ ಶುಕ್ರವಾರದ ವಿಶೇಷ ಮಧ್ಯಾಹ್ನದ ಕಾರ್ಯಕ್ರಮ ನಾವು ನೀವು ಸಿನಿಮಾ, ಅಂದರೆ ಇದು ಸಿನಿ ಕ್ವಿಜ್. ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು.
2: ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ.
3: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ತಾಯಿ ತ್ಯಾಗ ಮತ್ತು ಪ್ರೀತಿ.

0: ಗಣಿ ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸನಿಕ್ವಿಜ್ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮ ಶುಕ್ರವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ. ಮೊದಲನೇದಾಗಿ ಒಂದು ಪ್ರಶ್ನೆ ಬರ್ತಾ ಇದೆ, ಪ್ರಶ್ನೆಯನ್ನು ತಗೊಳ್ಳಿ. ಪ್ರಶ್ನೆಯ ಜೊತೆಗೆ ಒಂದು ಹಾಡು ಕೂಡ ಬರುತ್ತೆ. ಆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಇದೆ ಅಂತ ಗಮನಿಸಿ ಈಗ ಒಂದು ಹಾಡು ಪ್ರಸಾರ ಆಗುತ್ತೆ. ಆ ಹಾಡನ್ನು ಕೇಳ್ತಾ ಕೇಳ್ತಾ ನೀವೇನು ಹೇಳಬೇಕಪ್ಪ ಅಂತ ಹೇಳಿದ್ರೆ ಹಾಡನ್ನು ಕೇಳಿ ಅದು ಯಾವ ಸಿನಿಮಾದ ಹಾಡು ಅಂತ ನೀವು ಅರ್ಥ ಮಾಡಿಕೊಂಡು ಆ ಸಿನಿಮಾದಲ್ಲಿ ನಟಿಸಿರುವಂಥ ಗಾಯಕರು. ಇದು ಒಂದು ಹಳೆಯ ಸಿನಿಮಾದ ಒಂದು ಹಾಡು ಕೇಳಿ ಅದು ಯಾವ ಸಿನಿಮಾದ್ದು ಅಂತ ನೀವು ಅರ್ಥ ಮಾಡಿಕೊಂಡು ಆ ಸಿನಿಮಾದಲ್ಲಿ ನಟಿಸಿರುವಂಥ ಗಾಯಕರು ಯಾರು ಅನ್ನೋದನ್ನು ನೀವು ನಮಗೆ ಸಂದೇಶ ಕಳಿಸ್ಕೊಡ್ಬೇಕು. ಹೌದು, ಹಾಡನ್ನು ಕೇಳಿ ಯಾವ ಸಿನಿಮಾದ ಹಾಡು ಅಂತ ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವೊಬ್ಬರು ತುಂಬ ಪ್ರಸಿದ್ಧವಾದಂಥ ಗಾಯಕರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನೀವು ಹೇಳಬೇಕು ಯಾರು ಅಂತ ಹೇಳಿ. ಈ ವಿಷಯ ನಿಮಗೆ ಗೊತ್ತಾಗಿದ ತಕ್ಷಣ ನೀವು 9483091029 ಈ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಉತ್ತರವನ್ನು ಸೇರಿಸಿ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೇಕು. ಯಾವ ಹಾಡು ಯಾವ ಸಿನಿಮಾದ್ದು ಅಂತ

0: ಇದನ್ನ ಏನೋ ಒಂಥರ ಇದೆಯಲ್ಲೋ.
1: ಏನ್ ತರಹ ಇದೆಯಪ್ಪ?
0: ಯಾರನ್ನಾದ್ರೂ ಕೊಂದ ಹಾಕ್ಬಿಟ್ಟನವೇ ಅನಿಸ್ತಾ ಇದೆ.
1: ಹಾ ಹಾ ಹಾ, ಅದು ಮಾತ್ರ ಮಾಡಬೇಡ.
0: ಹಾಗಾದ್ರೆ ಸ್ವಲ್ಪ ಸಂಗೀತನಾದ್ರೂ ಹಾಡ್ಲೆ?
1: ಹಾ ಹಾಗೆ ಮಾಡ.
0: ಕಾಮನು ಕಾಡುವ ಕೋತಿಯ ಹಾಗೆ, ಭಾವನು ನೋಡುವ ಗೂಬೆಯ ಹಾಗೆ. ಕಾಮನು ಕಾಡುವ ಕೋತಿಯ ಹಾಗೆ, ಭಾವನು ನೋಡುವ ಗೂಬೆಯ ಹಾಗೆ. ಕಾಡುವನು ನೋಡುವನು ಮಾಡುವುದೇನು ಈಗ ಮಾಡುವುದೇನು? ಕಾಡುವನು ನೋಡುವನು ಮಾಡುವುದೇನು ಈಗ ಮಾಡುವುದೇನು? ಅಂಗನೇ ಕಾಣುವಳ್ ಮಂಗನ ಹಾಗೆ, ಅಂಗನೇ ಕಾಣುವಳ್ ಮಂಗನ ಹಾಗೆ. ಓ ನಾಯಿಗಳು ಕತ್ತೆಗಳು ಹಾಡನ್ನು ಕೇಳಿ, ನಾಯಿಗಳು ಕತ್ತೆಗಳು ಹಾಡನ್ನು ಕೇಳಿ, ನನ್ನ ಹಾಡನ್ನು ಕೇಳಿ. ಪಾಡುತ್ತಲಿ ತಾವು ಪಾಡುತ್ತಲಿ, ಓಡುವವು ನೋಡೆಲೋ ಭಾವ, ನೀನು ಓಡೆಲೋ ಭಾವ, ನೀನು ಓಡೆಲೋ ಭಾವ.
2: ಓ ಭಾವ, ರಥ ಬಂತು ಮಗನೇ. ಭಾವರಕ ಬಂದಿಯಾ?
1: ಬಂದೆ ಬಡಿಯ.
2: ಗಾಡಿಯೂ ಬಂತೆ?
1: ಗಾಡಿಯೂ ಬಂತು.
2: ಸರಿ ಸರಿ. ಎತ್ತುಗಳು ಬಂದವಾ?
1: ಎತ್ತುಗಳು ಬಂದವು.
2: ಓ ಹಾ ಹಾ, ಹೌದು ಹೌದು ಹೌದು. ನೀನು ಬಂದಿಯಾ?
1: ನಾನು ಬಂದಿರುವೆನು.
2: ಹಾ ಒಳ್ಳೆಯದು. ರಥವನ್ನು ಒಳಕ್ಕೆ ತೆಗೆದುಕೊಂಡು ಬಾ.
1: ಯಾವ ಮಾರ್ಗವಾಗಿ

0: ತರಲಿ?
1: ಯಾವ ಮಾರ್ಗವಾಗಿ ತೆಗೆದುಕೊಂಡು ಬರಲಿ?
2: ಹಾ, ಆ ಗೋಡೆ ಮೇಲಿಂದ ತೆಗೆದುಕೊಂಡು ಬಾ.
0: ಹಾಗೆ ಮಾಡಿದಲ್ಲಿ ಬಂಡಿಯು ಒಡೆದು ಹೋಗುವುದು, ಎತ್ತುಗಳು ಸತ್ತು ಹೋಗು, ನಾನು ಸಾಯಬೇಕಾಗುವುದು.
1: ಚಿಂತೆ ಇಲ್ಲ, ಚಿಂತೆ ಇಲ್ಲ, ನಾನು ಧರೆ ಭಾಗಮೈದ, ಮುಂದಕ್ಕೆ ಧರೆ ಆಗತಕ್ಕವನು. ಬಂಡಿ ಮುರಿದು ಹೋದ್ರೆ ಬೇರೆ ಬಂಡಿಯನ್ನು ಮಾಡಿಸಿದನು, ಎತ್ತುಗಳು ಸತ್ತು ಹೋದ್ರೆ ಬೇರೆ ಎತ್ತುಗಳನ್ನು ಕೊಳ್ಳುವನು. ನೀನು ಸತ್ತು ಹೋದ್ರೆ ನಿಮ್ಮಪ್ಪ ಇನ್ನೊಬ್ಬನ ಕೆಲಸಕ್ಕೆ ಬರ್ತಾನೆ, ತೆಗೆದುಕೊಂಡು ಬಾರ.
0: ಅದೆಲ್ಲವೂ ಸರಿಯೇ, ಆದ್ರೆ ಮಹಾಪ್ರಭು ಆಗುವ ತಮ್ಮ ಸೇವೆಯು ನನಗಿಲ್ಲವಾಗುವುದಲ್ಲ ಎಂದು.
1: ಹಾಗ ಒಳ್ಳೇದು, ನಾವೇ ಬರುವ ನಡೆ.
3: ಅಂಗನೇ ಕಾಣುವಳ್ ಮಂಗನ ಹಾಗೆ, ಅನಂಗನೂ ತೋರುವ ಕಮಂಗಿಯ ಹಾಗೆ.
4: ಯಾಕೆ ಈ ಚಪ್ಪಾಳೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಸರಿಯಾದಂತ ಉತ್ತರವನ್ನು ಕಳಿಸ್ಕೊಟ್ಟಿದ್ರೆ, ಅದಕ್ಕಾಗಿ ಈ ಸೊಗಸಾದ ಚಪ್ಪಾಳೆ ವಿವಿಧ ಭಾರತಿಯಿಂದ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಶುಕ್ರವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ಸಿನಿ ಕ್ವಿಜ್, ಸಿನಿಮಾ ನಾವು ನೀವು ಅಂತ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದು ಪ್ರಶ್ನೆ ಕೇಳಿದ್ದೆ, ಇದು ಯಾವ ಸಿನಿಮಾದ ಹಾಡು, ಈ ಸಿನಿಮಾದಲ್ಲಿ ಬರುವಂಥ ಪ್ರಸಿದ್ಧ ಗಾಯಕರು ಯಾರು ತಿಳಿಸಿ ಅಂಥೇಳಿ ತುಂಬ ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಅದರ ಜೊತೆಗೆ ಮಿಕ್ಸ್ ಆಗಿದೆ, ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬಂದಿದೆ. ಈ ಸಿನಿಮಾದಲ್ಲಿ ಸುಬ್ಬಯ್ಯ ನಾಯ್ಡು ಅವರು, ಲಕ್ಷ್ಮೀಬಾಯಿ, ಆರ್ ನಾಗೇಂದ್ರ ರಾವ್ ಮತ್ತು ಕಮಲಾಬಾಯಿ ಸೇರಿದ ಹಾಗೆ ಬಹಳಷ್ಟು ಜನರ ಅಭಿನಯ ಇತ್ತು. 1941 ಬಂದ ಸಿನಿಮಾ ಆಗಿತ್ತು ಇದು. ಇದು ವಸಂತ ಸೇನಾ ಚಿತ್ರದ ಹಾಡಾಗಿತ್ತು. ಈ ಹಾಡು ಆರ್ ನಾಗೇಂದ್ರ ರಾಯ್ ಅವರು ಹಾಡಿದ್ರು, ಮತ್ತು ಸಾಹಿತ್ಯ ಕೂಡ ಅವರದೇ ಆಗಿತ್ತು. ಸಂಗೀತ ಸಂಯೋಜನೆ ಎಸ್ ರಾಜೇಶ್ವರ ರಾವ್ ಹಾಗೆ ನಾಗೇಂದ್ರ ರಾವ್ ಅವರದ್ದಾಗಿತ್ತು. ಇನ್ನು ಇದರಲ್ಲಿ ಬಂದಂತಹ ಗಾಯಕರು ಯಾರು, ಈ ಸಿನಿಮಾದಲ್ಲಿ ಯಾರು ಆ್ಯಕ್ಟ್ ಮಾಡಿದ್ರು, ಪ್ರಸಿದ್ಧ ಗಾಯಕರು ಅಂತ ಕೇಳೋದಕ್ಕೆ ಸರಿಯಾದ ಉತ್ತರ ಅಂದರೆ, ಬೇರೆ ಬೇರೆಯವ್ರ ಹೆಸರು ಕೂಡ ನೀವು ಹೇಳಿದ್ದೀರಾ, ಅದರಲ್ಲಿ ನಮಗೆ ಬೇಕಾದಂಥ ಕರೆಕ್ಟ್ ಉತ್ತರ ಕೊಟ್ಟಿರೋರು ಯಾರಪ್ಪ ಅಂತ ಹೇಳಿದರೆ, ನೇತ್ರಾ ಕೆಂಗೇರಿಯಿಂದ, ಮತ್ತು ಯಾರು ನೇತ್ರಾ ಅವರ ಜೊತೆಗೆ, ನಾನು ಹೇಳಿದ್ದೆ ನೀವು ತುಂಬ ಹೆಸರುಗಳನ್ನೆಲ್ಲ ಅಡ್ರೆಸ್ಸು ಅದು ಇದು ಎಲ್ಲ ಹಾಕಿದ್ರೆ ನಿಮ್ಮ ಮೆಸೇಜ್ಗಳು ನೋಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಹೆಸರು, ನಿಮ್ಮ ಊರು, ನಮಗೆ ಬೇಕಾದಂಥ ಉತ್ತರ ಅಷ್ಟನ್ನೇ ಕಳಿಸ್ಕೊಡ್ಬೇಕು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಪೂಜಾ ಬೆಂಗಳೂರಿನಿಂದ. ನೀವು ಜಾಸ್ತಿ ಪದಗಳನ್ನು ಹಾಕಿದರೆ ನನಗೆ ಕಾಣೋದಿಲ್ಲ, ಹಾಗಾಗಿ ನಿಮ್ಮ ಉತ್ತರಗಳನ್ನು ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಇಷ್ಟು ಜನ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಿಮ್ಮ ಉತ್ತರವನ್ನು ಗಮನಿಸಿ. ಯಾಕಂತ ಹೇಳಿದ್ರೆ 1941 ಬಂದಂಥ ಸಿನಿಮಾ ಇದು, ವಸಂತ ಸೇನಾ ಅಂತ. ಇದರ ನಿರ್ಮಾಪಕರು ಪ್ರಗತಿ ಸ್ಟುಡಿಯೋ ಮದ್ರಾಸ್, ಮತ್ತು ಇದರ ನಿರ್ದೇಶಕರು ರಾಮಯ್ಯರ್ ಶಿರೂರು ಅಂತ ಹೇಳಿ. ಈ ಸಿನಿಮಾದ ಸಂಗೀತ ಸಂಯೋಜನೆ ಮಾಡಿದರು ಆರ್ ನಾಗೇಂದ್ರ ರಾವ್ ಅವರು. ಈಗಾಗಲೇ ಹೇಳಿದ ಹಾಗೆ ಆರ್ ನಾಗೇಂದ್ರ ರಾವ್, ಸುಬ್ಬಯ್ಯ ನಾಯ್ಡು, ಲಕ್ಷ್ಮೀಬಾಯಿ, ರಮಾಬಾಯಿ, ಪದ್ಮಾದೇವಿ, ಪಿ ಎನ್ ಮೂರ್ತಿರಾವ್ ಸೇರಿದ ಹಾಗೆ ಈಗ ಬಂತು ನೋಡಿ ವಿಷಯ, ಪಿ ಕಾಳಿಂಗರಾವ್ ಅವರು ಜೈನ ಸನ್ಯಾಸಿಯ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ರು. ಇದು ಶೂದ್ರಕ ಮಹಾಕಾವ್ಯ ಸಂಸ್ಕೃತ ನಾಟಕ ಮೃಚ್ಛಕಟಿಕವನ್ನು ಆಧರಿಸಿದಂತಹ ಸಿನಿಮಾ ಆಗಿತ್ತು ಅನ್ನುವಂಥ ವಿಷಯ ನಿಮಗೆಲ್ರಿಗೂ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾಗೇಂದ್ರ ರಾಯರು ಅಂತ ಹೇಳಿದಾಗ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಬರ್ತಾರೆ, ಅಭಿನಯ, ಸಿನಿಮಾ ನಿರ್ಮಾಣ, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬರ್ತಾರೆ. ನಮಗೆ ಮುಖ್ಯವಾಗಿ ಪಿ ಕಾಳಿಂಗರಾಯರು ಜೈನ ಸನ್ಯಾಸಿಯ ಪಾತ್ರದಲ್ಲಿ ಅಭಿನಯಿಸಿದ್ರು ಅನ್ನುವಂಥದ್ದು ಬೇಕಾಗಿತ್ತು. ಹಾಗಾಗಿ ಈ ಒಂದು ಉತ್ತರವನ್ನು ಕೊಟ್ಟವರಿಗೆ ಈ ದಿನದ ಚಪ್ಪಾಳೆ, ಮತ್ತು ಬೇರೆಯವರೆಲ್ಲ ಹೇಳಿದ್ದೀರಾ ನಾಗೇಂದ್ರ ರಾವ್ ಅವರು ಅಂತ ಹೇಳಿ, ಖಂಡಿತ ಅದು ಕೂಡ ತಗೊಳ್ಬಹುದು. ಆದರೆ ನಮಗೆ ಬೇಕಾಗಿದ್ದು ಈ ಒಂದು ಉತ್ತರ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಚಂದದ ಹಾಡನ್ನು ಕೇಳಿ.

ಸಿನಿಕ್ವಿಸ್ ಕಾರ್ಯಕ್ರಮ ಆರಂಭ ಆಗಿದೆ. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಾದ ತಕ್ಷಣ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ, ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ. ಅದನ್ನು ಬಿಟ್ಟು ಜಾಸ್ತಿ ಡೀಟೇಲ್ಸ್ ಬೇಡ, ಯಾಕಂದರೆ ಅದನ್ನೆಲ್ಲ ನಾವು ಪ್ರತಿಯೊಬ್ಬರು ಮೆಸೇಜ್ಗಳನ್ನು ಕೂಡ ಓಪನ್ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ. ಹಾಗಾಗಿ ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಮೂರು ಪದ ಮಾತ್ರ ಸಾಕು, ಜಾಸ್ತಿ ಡೀಟೇಲ್ಸ್ ಬೇಡ ಅಂತ ಹೇಳ್ತಾ ಮತ್ತೊಂದು ಪ್ರಶ್ನೆ ಕಡೆಗೆ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್, ಸೂರ್ಯನಾರಾಯಣ ಶಾಸ್ತ್ರಿ ಅವರಿಗೆ, ಸೂರ್ಯನಾರಾಯಣ ಶಾಸ್ತ್ರಿ ಯಾ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬೇಕು. ಸೂರ್ಯನಾರಾಯಣ ಶಾಸ್ತ್ರಿ ಅವರಿಗೆ ಯಾವ ವರ್ಷ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂತು? ಸೂರ್ಯನಾರಾಯಣ ಶಾಸ್ತ್ರಿ ಅವರಿಗೆ ಯಾವ ವರ್ಷ ರಾಜ್ಯ ಪ್ರಶಸ್ತಿ ಹಾಗೆ ರಾಷ್ಟ್ರ ಪ್ರಶಸ್ತಿ ಬಂತು? ಸೂರ್ಯನಾರಾಯಣ ಶಾಸ್ತ್ರಿಗಳು ಯಾರು, ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಥವಾ ತಿಳ್ಕೊಂಡು ನೀವು ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗುತ್ತೆ. ಯಾರು ಸೂರ್ಯನಾರಾಯಣ ಶಾಸ್ತ್ರಿ ಅಂದರೆ ಅವರಿಗೆ ಯಾವ ವರ್ಷದಲ್ಲಿ ರಾಜ್ಯ ಸರ್ಕಾರದ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂತು? ಎರಡು ವರ್ಷಗಳನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ ಬಂತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು, ಆರ್ ಎನ್ ಜೇಗೋಪಾಲ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತ ಇತ್ತು. ನಾನು ಏನು ಕೇಳಿದೆ ಪ್ರಶ್ನೆ, ಸೂರ್ಯನಾರಾಯಣ ಶಾಸ್ತ್ರಿ ಅವರಿಗೆ ಯಾವ ವರ್ಷ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂತು ಅಂತ. ನೀವು ಸೂರ್ಯನಾರಾಯಣ ಶಾಸ್ತ್ರಿ ಅಂದರೆ ಯಾರು ಅನ್ನೋ ಉತ್ತರ ಖಂಡಿತ ಇದಕ್ಕೆ ಸರಿ ಹೊಂದೋದಿಲ್ಲ.

ಸಮಯ ಆಗಿದೆ 1:41:55. ವಿವಿಧ ಭಾರತಿಯಲ್ಲಿ ಸಿನಿಕ್ವಿಜ್ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಉತ್ತರಗಳು ನಡೆಯುತ್ತಾ ಇದೆ. ನಮ್ಮ ಪ್ರಶ್ನೆಗೆ ನೀವು ಉತ್ತರಗಳನ್ನು ಕಳಿಸ್ಕೊಡ್ತಾ ಇದ್ದೀರಾ? ತುಂಬ ಜನ ಮೆಸೇಜ್ ಮಾಡಿದ್ದೀರಿ. ಈ ಪ್ರಯತ್ನಕ್ಕೆ ಎಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಸೂರ್ಯನಾರಾಯಣ ಶಾಸ್ತ್ರಿ ಅವರಿಗೆ ಯಾವ ವರ್ಷ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂತು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ತುಂಬ ಜನ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಹಿಂದಿನ ಸಲ ನಾನು ಉತ್ತರ ಕೊಟ್ಟಿದ್ದೆ, ನನ್ನ ಹೆಸರು ಬರಲೇ ಇಲ್ಲ ಅಂತ ಕೂಡ ಕೆಲವರೆಲ್ಲ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಎಲ್ಲೋ ಬೈ ಚಾನ್ಸ್ ಗೊತ್ತಿಲ್ಲದೆ ಆಗುತ್ತೆ, ನಿಮ್ಮ ಹೆಸರುಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಸಾಧ್ಯವಾದಷ್ಟು ಎಲ್ಲರ ಹೆಸರುಗಳನ್ನು ಹೇಳೋದಕ್ಕೆ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರಾ ಇಲ್ವಾ ಅಂತ ಗಮನಿಸ್ತಾ ಹೋಗೋಣ. ಯಾರು ಬೇರೆ ಬೇರೆ ರೀತಿಯ ಉತ್ತರಗಳು ಬಂದಿದೆ. ಎಸ್, ಯಾರು ಸರಿಯಾದಂಥ ಉತ್ತರವನ್ನು ಜಾಸ್ತಿ ಡೀಟೇಲ್ಸ್ ಹಾಕ್ಬಿಟ್ಟಿದ್ದೀರಾ, ಹಾಗಾಗಿ ನಿಮ್ಮ ಹೆಸರುಗಳನ್ನು ನೋಡೋದಕ್ಕೆ ಕೆಲವು ಸಲ ಸಾಧ್ಯ ಆಗ್ತಾ ಇಲ್ಲ. ಮೋನಿಕಾ ಅವರು ರಾಷ್ಟ್ರ ಪ್ರಶಸ್ತಿ ಬಂದಂಥ ವರ್ಷವನ್ನು ಸರಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಅವರ ಜೊತೆಗೆ ಬಸ್ ಹೆಸರು ನೆನಪಿಗೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರೆ, ಸ್ವಲ್ಪ ವರ್ಷಗಳು ಆ ಕಡೆ ಈ ಕಡೆ ಆಗಿದೆಯಪ್ಪ, ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬೇರೆ ಬೇರೆ ರೀತಿಯ ಉತ್ತರಗಳು ಬಂದಿದೆ, ನೋಡೋಣ. ನಾನು ನನ್ನ ಉತ್ತರವನ್ನು ಹೇಳಿದಾಗ ನಿಮಗೆ ಸ್ವಲ್ಪ ಗೊತ್ತಾಗಬಹುದು. ಸದ್ಯಕ್ಕೆ ನನಗೆ ಕಾಣಿಸಿದ್ದು ಮೋನಿಕಾ ಅವ್ರು ಮಾತ್ರ ಒಂದಕ್ಕೆ ಮಾತ್ರ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ನಾವು ಒಂದು ಸ್ವಲ್ಪ ಮಾಹಿತಿ ಕಡೆಗೆ ಹೋಗೋಣ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಅಮೋಘವಾದ ಅಭಿನಯದ ಮೂಲಕ ಹೆಸರು ಮಾಡಿದವರು ಉದಯ್ ಕುಮಾರ್ ಅಂದರೆ ಸೂರ್ಯನಾರಾಯಣ ಶಾಸ್ತ್ರಿಗಳು. ಇವರು ಆಕಸ್ಮಿಕ ಅನ್ನುವ ಹಾಗೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಸಿನಿಮಾ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾರೆ. ಭಾಗ್ಯೋದಯ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಉದಯ್ ಕುಮಾರ್ ಅಥವಾ ಸೂರ್ಯನಾರಾಯಣ ಶಾಸ್ತ್ರಿಗಳು. ಅದಾದಮೇಲೆ ಅವರು ಬಿ ಆರ್ ಪಂತುಲು ಅವರ ಸಿನಿಮಾ ರತ್ನಗಿರಿ ರಹಸ್ಯದ ಮೂಲಕ ನಟರಾಗಿ ಗುರುತಿಸ್ಕೊಳ್ತಾರೆ. ನಾಯಕರಾಗಿಯೇ ಬರಬೇಕು ಅಂತೇನು ಅವ್ರಿಗೆ ಹಠ ಇರಲಿಲ್ಲ. ಪಾಲಿಗೆ ಬಂದ ಎಲ್ಲ ಪಾತ್ರಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಬಂದರು. ವಿಜಯನಗರದ ವೀರಪುತ್ರ, ಚಂದ್ರಹಾಸ, ಸಂಧ್ಯಾರಾಗ, ಬಂಗಾರದ ಹೂವು, ಅಣ್ಣ ತಮ್ಮ, ವೀರಕೇಸರಿ, ಮಿಸ್ ಲೀಲಾವತಿ ಇಂತಹ ಅನೇಕ ಸಿನಿಮಾಗಳಲ್ಲಿ ಅವರು ನಟಿಸಿದರು. ಚಂದವಳ್ಳಿಯ ತೋಟದ ಶಿವನಂಜೇಗೌಡರಾಗಿ, ವಿಜಯನಗರದ ವೀರಪುತ್ರದಲ್ಲಿ ಕೃಷ್ಣದೇವರಾಯ, ಹಾಗೆ ರಾಮಾಂಜನೇಯ ಯುದ್ಧ ಸಿನಿಮಾದಲ್ಲಿ ಆಂಜನೇಯನ ಪಾತ್ರಗಳಲ್ಲಿ ಇವರು ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡ್ರು. ಇವರ ಅಭಿನಯದ ಸಾಕಷ್ಟು ಸಿನಿಮಾಗಳು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳಿಗೆ ಪಾತ್ರವಾಗಿವೆ. ಅದು ಭಕ್ತ ಕನಕದಾಸ, ನಂದಾದೀಪ, ಸಂತ ತುಕಾರಾಮ್, ಅಮರಶಿಲ್ಪಿ, ಜಕಣಾಚಾರಿ, ಸತ್ಯ ಹರಿಶ್ಚಂದ್ರ, ಮಿಸ್ ಲೀಲಾವತಿ, ಸಂಧ್ಯಾರಾಗ, ಬಂಗಾರದ ಹೂವು, ಹೇಮಾವತಿ ಇಂತಹ ಅನೇಕ ಸಿನಿಮಾಗಳಲ್ಲಿ ಉದಯ್ ಕುಮಾರ್ ಅವರು ತಮ್ಮ ಅಭಿನಯದ ಕೌಶಲ್ಯವನ್ನು ಒರೆಗೆ ಹಚ್ಚಿದ್ದಾರೆ ಅಂತಲೇ ಸಿನಿಮಾ ಬರಹಗಾರರು ಹೇಳ್ತಾರೆ. ಆ ಒಂದು ದಿಕ್ಕಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಉದಯ್ ಕುಮಾರ್ ಅವರು ಬಹಳಷ್ಟು ವಿಶೇಷವಾದಂಥ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಿದ್ದರು. ಅವ್ರಿಗೆ ಯಾವಾಗಲೂ ಕೂಡ ದೇವರಲ್ಲಿ ಅಪಾರವಾದ ನಂಬಿಕೆ ಇತ್ತು. ವಿಭೂತಿಯನ್ನು ಧರಿಸ್ತಾ ಇದ್ರು, ಕುಂಕುಮವನ್ನು, ಬೊಟ್ಟನ್ನು ಕೂಡ ಇಟ್ಕೊಳ್ತಾ ಇದ್ರು. ಕನ್ನಡ ಅಭಿಮಾನದ ಬಗ್ಗೆ ಅವರು ಭಾಷಣವನ್ನು ಕೂಡ ಮಾಡ್ತಾ ಇದ್ರು. ನಾಡು ನುಡಿ ಇವೆಲ್ಲದರ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ಅಂದರೆ ಅವರು ಅದಾದಮೇಲೆ ಅವರು ತಮ್ಮ ಕಲಾ ಸೇವೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಬೆಂಗಳೂರಿನ ಉದಯ ಕಲಾನಿಕೇತನ ಅನ್ನುವ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. ಅಭಿನಯ, ನೃತ್ಯ, ಸಂಗೀತ, ವೇದ ಪಾಠ, ಸಂಧ್ಯಾ ವಂದನೆ, ಸೂರ್ಯ ನಮಸ್ಕಾರ ಇವೆಲ್ಲವನ್ನು ಕೂಡ ಇಲ್ಲಿ ಬೋಧನೆ ಮಾಡ್ತಾ ಇದ್ರು. 1983 ಕನ್ನಡ ಚಲನಚಿತ್ರ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇವರಿಗೆ ಸನ್ಮಾನ ಮಾಡಲಾಯಿತು. ಅಂದರೆ 1984-85 ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿಯನ್ನು ಕೊಡಲಾಯಿತು. 1964 ರಾಷ್ಟ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದರು ಉದಯ್ ಕುಮಾರ್ ಅವರು. ಅಂದರೆ ಮದ್ರಾಸಿನ ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಕೂಡ ಇವರಿಗೆ ಶ್ರೇಷ್ಠ ನಟ ಅನ್ನುವ ಬಿರುದನ್ನು ಕೊಟ್ಟಿದ್ದರು. ಆಮೇಲೆ 1977 ಹೇಮಾವತಿ ಸಿನಿಮಾದ ಅಭಿನಯಕ್ಕಾಗಿ ಕೂಡ ಇವರಿಗೆ ಅತ್ಯುತ್ತಮ ಪೋಷಕ ನಟ ಅನ್ನುವ ಪ್ರಶಸ್ತಿ ಬಂದಿತ್ತು. ಅಂದರೆ 1984-85 ರಾಜ್ಯ ಸರ್ಕಾರದ ಅಂದರೆ ರಾಜ್ಯದ ಪ್ರಶಸ್ತಿ, 1964 ರಾಷ್ಟ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದರು ಉದಯ್ ಕುಮಾರ್ ಅವರು.

ರಾಗತಾಳ ಚಿತ್ರದ ಹಾಡನ್ನ ಕೇಳುವ ಮುಂಚೆ ಒಂದು ಹಾಡನ್ನ ಕೇಳಿ, ಈ ಹಾಡು ಯಾವುದು ಅಂತ ನೀವು ಹೇಳಬೇಕು. ಈ ಹಾಡು ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ, ಇದು ಯಾವ ಹಾಡು, ಯಾವ ಸಿನಿಮಾದ ಹಾಡು ಅಂತ ಹೇಳಿ.

ನೀವು ಈಗ ತಾನೆ ಕೇಳಿದ ಹಾಡು ರಾಗ ತಾಳ ಚಿತ್ರದ ಗೀತೆ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿತ್ತು. ನಂದಗೋಪಾಲ ರೆಡ್ಡಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಆದರೆ ಎಲ್ಲರೂ ಈ ಸಿನಿಮಾದ ಬಗ್ಗೆ, ಹಾಡಿನ ಬಗ್ಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಕೇಳಿರಲಿಲ್ಲ. ನಾನು ಕೇಳಿದ್ದು ಈ ಹಾಡಿನ ಬಗ್ಗೆ. ಯಾರ್ಯಾರು ನಮಗೆ ಈ ಹಾಡನ್ನು ಕಂಡಿಡಿದು, ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇನ್ನು ಶ್ರೀಶೈಲ ಆದಿತ್ಯ ಶಿವಲೀಲಾದೇವಿ ಇವರು ಹೇಳ್ತಾ ಇದ್ರೆ, ಈ ಹಿಂದೆ ಕೇಳಿದಂಥ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿರೋದು ಸರಿಯಾಗಿದೆ.

ಆದರೆ ನಾನು ಏನು ಹೇಳಿದ್ದೆ ಅಂದರೆ ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಇಷ್ಟು ಮಾತ್ರ ಕೊಡಬೇಕು ಅಂತ ಹೇಳಿದ್ದೆ. ನೀವು ನಿಮ್ಮ ತಾಲೂಕು, ನಿಮ್ಮ ಮನೆಯವರು ಎಲ್ಲರ ಹೆಸರನ್ನ ಹಾಕಿದ್ರಿಂದ ನಿಮ್ಮ ಉತ್ತರ ನನಗೆ ಕಂಡಿಲ್ಲ. ಹಾಗಾಗಿ ನಿಮ್ಮ ಹೆಸರನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ತಾನೇ ನಾನು ಒಂದು ಹಾಡು ಪ್ರಸಾರ ಮಾಡಿದ್ನಲ್ಲ, ಇದು ಯಾವ ಹಾಡು ಅಂತ ಕೇಳಿದ್ದಕ್ಕೆ ನೀವು ಬಹಳಷ್ಟು ಜನ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಮತ್ತು ಅವರ ಜೊತೆಗೆ ನೇತ್ರ ಕೆಂಗೇರಿಯಿಂದ, ಅವರ ಜೊತೆಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರೆ, ಶಾಂತಿನಿ ಹಾಸನದಿಂದ, ಹಾಗೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ತುಂಬ ಡೀಟೇಲ್ಸ್ ಕೊಟ್ಟರೆ ನಂಗೆ ನೋಡಲಿಕ್ಕಾಗಲ್ಲ. ಯಾರಿದು ಯಾರಪ್ಪ ಹೆಸರು ಕಾಣಲ್ಲ, ಗುರುರಾಜ ಸೋಮಯ್ಯಜಿಯವರು, ಮತ್ತು ಎನ್ ಜಿ ಬಸವರಾಜ್, ಇಷ್ಟೊಂದು ಡೀಟೇಲ್ಸ್ ಹಾಕಿದರೆ ನಾನು ಹೇಗೆ ನೋಡಲಿ. ಎನ್ ರಾಜಶೇಖರ್ ಅವರು ಎಸ್ ಎಂ ಶೋಭಾ ಹಾಸನದಿಂದ, ಇಷ್ಟು ಜನ ಕಳಿಸ್ಕೊಟ್ಟಿರುವಂಥ ಉತ್ತರ ಕರೆಕ್ಟಾಗಿದೆ. ಇದು ಯಾವ ಹಾಡು ಅಂತ ಹೇಳಿದ್ರೆ, ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಗೀತೆ ಇದು. ಪಿ ಲೀಲಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಬಿ ವಸಂತ, ರಘುರಾಮ್ ಮತ್ತು ಸಂಗಡಿಗರು ಕೂಡ ಧ್ವನಿಯಾಗಿದ್ದಾರೆ. ಎಂ ನರೇಂದ್ರ ಬಾಬು ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

0: పంచరంగి నరసింహ నరసింహ నరసింహ నమో.
1: ವಿವಿಧ ಭಾರತೀಯ ಶುಕ್ರವಾರದ ಮಧ್ಯಾಹ್ನದ ಈ ಗೇಮ್ ಶೋ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈಗ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು, ಬಾನುಲಿ, ಬಂಧು.

0: while the Nifty added 47 points to 23,737 when reports last came in. Meanwhile, in the broader market, at the National Stock Exchange, the mid-cap 100 was trading flat, while the small-cap 100 dipped nearly 0.2% a short while ago. The Delhi Metro Rail Corporation, DMRC, in collaboration with the Ministry of Petroleum and Natural Gas, today launched an integrated hydrogen-powered shuttle bus service in the national capital to reduce fuel consumption and promote the use of public transport. The shuttle service will operate on all working days during peak office hours. It will provide seamless and environment-friendly last-mile connectivity between Central Secretariat and Sevarti East Metro stations and key government establishments in the Central Vista region. In badminton, India's top men's doubles pair of Sattvic Sairaj, Ranki Reddy and Chirag Shetty advanced to the semi-finals of Thailand Open. The Indian duo defeated Japanese pair of Takumi Nomura and Yuichi Shimogami with 21-12, 21-13 in Bangkok today. Later in the day, Lakshya Sen will face Thailand's Kunlavut Vijitsarn in the men's singles quarterfinals. In IPL cricket, Lucknow Super Giants will take on Chennai Super Kings at Ekana Stadium in Lucknow this evening. The match is scheduled to begin at 7:30 p.m. Earlier, Mumbai Indians defeated Punjab Kings by 6 wickets at Himachal Pradesh Cricket Association Stadium in Dharamshala last night. Tilak Verma was adjudged player of the match. And now, before we end the bulletin, the headlines once again. Prime Minister Narendra Modi and UAE President Sheikh Mohammed bin Zayed Al Nahyan discuss energy cooperation and bilateral trade in Abu Dhabi. Both leaders exchange key MOUs in defense, petroleum and investments. BRICS foreign ministers meeting 2026 underway in New Delhi. External Affairs Minister Dr. S. Jaishankar reaffirms India's commitment in advancing goal of reformed and effective multilateralism. NTA to reconduct NETUG 2026 examination on June 21st. Education Minister Dharmendra Pradhan assures fairness and transparency in exam process. BJP MLA Ratindra Bosho elected new Speaker of West Bengal Legislative Assembly. And in badminton, Indian men's doubles pair of Sattvic Sairaj, Ranki Reddy and Chirag Shetty enter semi-finals of Thailand Open. With that, we end the midday news.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಆಕಾಶವಾಣಿ ವಿವಿಧ ಭಾರತೀಯ ಸ್ಪಂದನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
6: ಚಂದು ಬಾನುಲಿ. ಬಂಧು ಶುಭ ಮಧ್ಯಾಹ್ನ.
5: ಚಂದು ಅವರೇ, ಯಾರು ಈಗ ಮೇಲ್ಗಳನ್ನು ಕಳಿಸಿದ್ದಾರೆ, ಪತ್ರಗಳನ್ನು ಕಳಿಸಿದ್ದಾರೆ, ಒಂದೊಂದು ಓದ್ತಾ ಹೋಗೋಣ.
6: ಹೌದು ನೋಡಿ, ನಮ್ಮ ಕೇಳುಗರು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾವು ನಿಮ್ಗೆ ಪತ್ರ ಬರೆದಿದ್ದೀವಿ, ನೀವು ನಮ್ಮ ಪತ್ರಗಳನ್ನು ಓದಲ್ಲ, ಬರೀ ಬೇರೆ ಬೇರೆಯವ್ರ ಪತ್ರಗಳನ್ನೇ ಓದ್ತೀರಾ ಅಂತ ಹೇಳಿ. ನನಗೆ ಉಮೇಶ್ ಸಿರಿಗೆರೆ ಅವರು ಒಂದೆರಡು ಸಲ ಕಳಿಸಿದ್ರು, ಮತ್ತೆ ಇನ್ನೊಬ್ರು ಯಾರೋ ಕಳಿಸಿದ್ರು. ಹಾಗಾಗಿ ನಾವು ಇನ್ನೊಂದ್ಸಲ ನಮ್ಮ ವಿಳಾಸವನ್ನ ಹೇಳ್ಬಿಡೋಣ.
5: ನಮ್ಮ ಮೊದಲನೇದಾಗಿ ಅಂಚೆ ವಿಳಾಸವನ್ನ ಸಲ ಹೇಳೋಣ. ನಮ್ಮ ಅಂಚೆ ವಿಳಾಸ ಈಗಿದೆ ಕೇಳುಗ್ರೆ, ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001.
6: ಅಂದ್ರೆ ಅವರು ವಿಶೇಷವಾಗಿ ಸ್ಪಂದನ ವಿಭಾಗ ಅಂತ ಮೆನ್ಷನ್ ಮಾಡಬೇಕು.
5: ಹೌದು, ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001.
6: ಇನ್ನು ಅವರು ಮೇಲ್ ಮಾಡಬೇಕು ಅಂದರೆ ಮೇಲ್ ವಿಳಾಸ ಗೊತ್ತೇ ಇದೆ, ಕನ್ನಡ ವಿವಿಧ ಭಾರತಿ @gmail.com. KANNADAVIVIVIDHA@gmail.com ಈ ಒಂದು ವಿಳಾಸಕ್ಕೆ ಮೇಲ್ ಕೂಡ ಮಾಡಬಹುದು, ಪತ್ರ ಕೂಡ ಬರೀಬಹುದು. ಸೊ ನೀವು ಪತ್ರ ಬರೀಬೇಕಾದ್ರೆ ಸ್ಪಂದನ ವಿಭಾಗ, ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ಈ ಒಂದು ಹೆಸರನ್ನ ಹಾಕಿದ್ರೆ ಬಹುಶಃ ನಮಗೆ ಬೇಗ ತಲುಪುತ್ತೆ ಅಂತ ಅನ್ಕೊಳ್ಳೋಣ. ಈಗ ಇನ್ನೊಂದು ಪತ್ರ ಬಂದಿದೆ ನಮಗೆ, ಬಹುಶಃ ಇವರು ನಮಗೆ ಬಹಳ ಚಿರಪರಿಚಿತರು,
5: ನಿರಂತರ ಕೇಳುಗರು.
6: ಹೌದು,
5: ನಮ್ಮ ವೆಂಕಟೇಶ್
6: ಪತ್ರಗಳು, ಆಮೇಲೆ ಮೇಲ್ಗಳು, ಕರೆಗಳು ಎಲ್ಲದರಲ್ಲೂ ಕೂಡ ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಬೊಪ್ಪ ವೆಂಕಟೇಶ್ ಅವರು ಹೇಳ್ತಾ ಇದ್ರೆ, ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ಆತ್ಮೀಯ ನಿರೂಪಕರಿಗೆ

0: ಏ ಶರಣು ಶರಣಾರ್ಥಿಗಳು ಅಂತ ಹೇಳಿ ಒಂದು ನುಡಿಮುತ್ತು ಕೊಟ್ಟಿದ್ದಾರೆ ಅವರು.
1: ಏನಂತ,
0: ಜೀವನದಲ್ಲಿ ಎಲ್ಲಾ ಹಂತದಲ್ಲೂ ವೇಗದ ಓಟ ಸಲ್ಲದು, ರಭಸದ ಓಟಕ್ಕೆ ನಿಯಂತ್ರಣದ ಕಡಿವಾಣ ಹಾಕಿ ನಿಯಂತ್ರಿಸುವ ಪರಿಜ್ಞಾನ ಇದ್ರೆ ಪ್ರಧಾನ, ಅದು ಬಹಳ ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ.
1: ಅಂದ್ರೆ ನಿಧಾನವೇ ಪ್ರಧಾನ ಅಂತಿದ್ದಾರೆ ಅವರು.
0: ಹೌದು ಹೌದು ಹೌದು, ಅದು ಒಂದ್ ರೀತಿನಲ್ಲಿ ನಾವು ಒಪ್ಕೋಬೇಕು, ಎಲ್ಲಾ ಟೈಮಲ್ಲೂ ಫಾಸ್ಟ್ ಆಗಿ ಹೋಗೋದು ಬೇಡ ಅಂತ ಹೇಳಿ ಅವರು ಇನ್ನೊಂದು ಮನೆ ಮದ್ದು ಹೇಳಿದ್ದಾರೆ ನೋಡಿ ನಮ್ಮ ಬೋಪ ವೆಂಕಟೇಶ್ ಅವರು. ಬೆಲ್ಲದ ಬಗ್ಗೆ ಹೇಳ್ತಾರೆ ಅವರು, ಒಂದಷ್ಟು ಔಷಧೀಯ ಗುಣಗಳಲ್ಲಿ ಬೆಲ್ಲಕ್ಕೆ ಸಕ್ಕರೆಗಿಂತ ಮಿಗಿಲಾದ ಪ್ರಾಶಸ್ತ್ಯ ಇದೆ. ಇದರ ಸೇವನೆ ದೇಹಕ್ಕೆ ತಂಪು ನೀಡುತ್ತೆ. ಬಾಳೆಹಣ್ಣು, ಒಣಕೊಬ್ಬರಿ, ಒಣದ್ರಾಕ್ಷಿ, ಗೋಡಂಬಿಗೆ ಬೆಲ್ಲವನ್ನ ಸೂಕ್ತ ಪ್ರಮಾಣದಲ್ಲಿ ಬೆರೆಸಿ ರಸಾಯನದ ಹಾಗೆ ಸೇವನೆ ಮಾಡೋದ್ರಿಂದ ದೇಹದ ಆರೋಗ್ಯ ವೃದ್ಧಿಸುತ್ತೆ. ಅದರಲ್ಲೂ ಹಳೆ ಬೆಲ್ಲ, ಕರಿ ಎಳ್ಳನ್ನ ಸಮ ಪ್ರಮಾಣದಲ್ಲಿ ತಗೊಂಡು ಹಾಲಿನಲ್ಲಿ ಅರೆದು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆನೋವು ದೂರ ಆಗುತ್ತೆ ಅಂತಾರೆ.
1: ಏನೇನೋ ಪ್ರಯೋಗ ಮಾಡಿದ್ದಾರೆ ಅವರು.
0: ಇರ್ಲಿ, ಇದನ್ನೆಲ್ಲ ರಸಾಯನ ತಿನ್ನೋದಕ್ಕೆ ಬಳಸಬಹುದು, ಆದ್ರೆ ಈ ಬೆಲ್ಲ ಕರಿ ಎಳ್ಳನ್ನ ವೈದ್ಯರ ಸಲಹೆ ಮೇರೆಗೆ ನಮ್ಮ ಕೇಳುಗರು ಪ್ರಯತ್ನ ಮಾಡೋದು ಒಳ್ಳೇದು. ಹೀಗೆ ಕೇಳುಗರೆ, ನೀವು ಕೂಡ ನಿಮ್ಗೆ ಗೊತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಈ ಒಂದು ಸ್ಪಂದನ ವಿಭಾಗದಲ್ಲಿ ಹಂಚಿಕೊಳ್ಬಹುದು. ವಿವಿಧ ಭಾರತಿಯನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೇಳ್ತಾನೆ ಇರ್ತೀರಾ. ಯಾವ ಕಾರ್ಯಕ್ರಮ ಇಷ್ಟ ಆಯ್ತು, ಏನೆಲ್ಲ ನಿಮ್ಗೆ ಖುಷಿ ಕೊಡ್ತು, ಏನೆಲ್ಲ ಓರೆ ಕೋರೆಗಳಿದೆ, ಅದ್ರ ಬಗ್ಗೆ ಕೂಡ ನೀವು ನಮ್ಗೆ ಪತ್ರ ಬರೀಬಹುದು, ಮೇಲ್ ಕಳಿಸಬಹುದು. ಪ್ರತಿ ಮಧ್ಯಾಹ್ನ ಅಂದ್ರೆ ಸೋಮವಾರದಿಂದ ಶುಕ್ರವಾರ ಮಧ್ಯಾಹ್ನ 2:15 ಪ್ರಸಾರವಾಗುತ್ತೆ ಸ್ಪಂದನ ಕಾರ್ಯಕ್ರಮ.
1: ಈಗ ನಮ್ಮ ಸ್ಪಂದನ ಕಾರ್ಯಕ್ರಮದ ಕೇಳೋರಿಗೆ ಒಂದು ಹಾಡನ್ನು ಕೇಳಿಸೋಣ.
0: ಖಂಡಿತ, ಒಂದು ಚಂದದ ಹಾಡಿದೆ.

0: ಬೋಪಾ ವೆಂಕಟೇಶ್ ಅವರ ಒಂದು ಆರೋಗ್ಯದ ಮಾಹಿತಿಯೊಂದಿಗೆ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡೋಣ.
1: ಬೆಲ್ಲದ ಬಗ್ಗೆ ಹೇಳಿದರೆ ಬೆಲ್ಲದಂತ ಒಂದು ಹಾಡು ಕೇಳ್ಕೊಂಡು ಬರೋಣ ಅಲ್ವಾ?
0: ಸಿಹಿ ಸಿಹಿ.
1: ಹೌದು
0: ಚಂದ ಅವ್ರೆ, ಎಲ್ಲರೂ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡಿತಾ ಇರಬಹುದು.
1: ಕಾಯ್ತಾ ಇರಬಹುದು, ಸ್ಪಂದನ ಕಾರ್ಯಕ್ರಮಕ್ಕೆ ನಾವು ಪತ್ರ ಕಳಿಸಿದ್ವಿ, ನಮ್ಮ ಪತ್ರ ನಮ್ಮ ಮೇಲನ್ನ ಓದ್ತಾರ ಇಲ್ವಾ ಅಂತ ಹೇಳಿ.
0: ಕಾರ್ಯಕ್ರಮದ ಒಂದು ಶೀರ್ಷಿಕೆಯಂತೆ ಅವರ ಪತ್ರಗಳಿಗೆ ನಾವು ಸ್ಪಂದನೆಯನ್ನ ಕೊಡಲೇಬೇಕು.
1: ನಾವು ಸ್ಪಂದನೆ ಕೊಡ್ತೀವಿ, ಅವರು ಕೂಡ ಸ್ಪಂದನೆ ಕಳಿಸ್ಲೇಬೇಕು.
0: ಖಂಡಿತ ಖಂಡಿತ,
1: ಸಾಕಷ್ಟು ಜನ ಕಳಿಸ್ತಾ ಇದ್ದಾರೆ ಅಲ್ವಾ, ಬೇರೆ ಬೇರೆ ರೀತಿಯ ಪತ್ರಗಳು ನಮ್ಗೆ ಬಂದು ತಲುಪ್ತಾ ಇದೆ, ಆದ್ರೆ ಇನ್ನಷ್ಟು ನಿರೀಕ್ಷೆಯಲ್ಲಿದ್ದೀವಿ ನಾವು.
0: ಹೌದು ಹೌದು, ಯಾಕಂದ್ರೆ ವಿವಿಧ ಭಾರತಿ ಕಾರ್ಯಕ್ರಮಗಳು ನಾವು ಪ್ರಸಾರ ಮಾಡ್ತೀವಿ, ಅವ್ರು ಕೇಳ್ತಾರೆ, ಅದೊಂದೇ ಅಲ್ಲ, ಯಾಕಂದ್ರೆ ಅವ್ರ ಕಡೆಯಿಂದನೂ ನಮಗೆ ಸಲಹೆ ಸೂಚನೆ ದೂರು ದುಮ್ಮಾನ, ಅವರಿಂದ ನೀವು ಓರೆ ಕೋರೆ ಏನೇನು ಹೇಳ್ತಿದ್ರಲ್ಲ, ಅವು ಕೂಡ ಬಂದ್ರೇ ನಮಗೆ ನಮ್ಮ ಕಾರ್ಯಕ್ರಮಗಳು ಚೆಂದಾಗಿದ್ದಾವ, ಇನ್ನ ಅದರಲ್ಲಿ ಏನನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾ, ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ಇನ್ನೂ ಸುಧಾರಣೆ ಮಾಡಬೇಕು.
1: ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ, ಒಂದು ಹೇಳ್ತಾ ಇಲ್ಲ.
0: ಹೌದು ಹೌದು ಹೌದು,
1: ಇಲ್ಲ
0: ನಾವು ಮಾಡುವಂತ ಕಾರ್ಯಕ್ರಮಗಳು ನಮ್ಗೆ ಚೆಂದಾಗಿ ಅನಿಸುತ್ತೆ, ನಾವು ಮಾಡುವಂತಹ ಒಂದು ಪ್ರಸಾರ ಕಾರ್ಯಕ್ರಮಗಳು, ಸಿದ್ಧಪಡಿಸಿದಂತಹ ಒಂದು ನಿರೂಪಣಾ ಕಾರ್ಯಕ್ರಮಗಳು ನಮ್ಗೆ ಚೆನ್ನಾಗಿ ಅನಿಸಿರಬಹುದು, ಬಟ್ ಬೇರೆಯವರು ಕೂಡ ಅದು ಚೆಂದ ಅಂತ ಗೊತ್ತ ನೋಡೋರ
1: ದೃಷ್ಟಿ ಬೇರೆ ಬೇರೆ ತರ ಯೋಚನೆ ಮಾಡಿ ಅವರದೇ ಆದಂತಹ ಐಡಿಯಾ ಕೂಡ ಕೊಡಬಹುದು.
0: ಹೌದು,
1: ಆ ದಿಕ್ಕಿನಲ್ಲೂ ಕೂಡ ನಿಮ್ಮಿಂದ ನಾವು ಪ್ರತಿಕ್ರಿಯೆಗಳನ್ನ ನಿರೀಕ್ಷೆ ಮಾಡ್ತೇವೆ.
0: ದೊಡ್ಡವ್ರು ಹೇಳ್ತಾರಲ್ಲ, ನಮ್ಮ ಮಗು ನಮ್ ಚೆನ್ನಾಗಿ ಕಾಣುತ್ತೆ, ಆದ್ರೆ ಬೇರೆಯವರು ಕೂಡ ಅದು ಚೆಂದ ಅನಿಸ್ಬೇಕು. ಹಾಗಾಗಿ ನಮ್ಮ ಕಾರ್ಯಕ್ರಮಗಳ ಒಂದು ವಿಷಯದಲ್ಲೂ ಕೂಡ ಅಷ್ಟೇನೆ, ನಮ್ಮ ಕಾರ್ಯಕ್ರಮ ಚೆಂದಾಗಿ ಇದಾವ ಅಂತ ಹೇಳಿ ನಾವು ಹೇಳೋದಲ್ಲ, ನಮ್ಮ ಕೇಳಗ್ರು ಹೇಳ್ಬೇಕು, ಆವಾಗ್ಲೇ ಅದು ನಿಜವಾದ ಕಾರ್ಯಕ್ರಮ ಚೆಂದ ಇದೆ ಅಂತ ನಾವು ಒಪ್ಕೋಬಹುದು.
1: ಹೌದು ಹೌದು.
0: ಚಂದ ಅವ್ರೆ, ಹೇಳಿ ಕೇಳಿ ಇದು ಬೇಸಿಗೆ ರಜಾ,
1: ಹೌದು,
0: ಮಕ್ಕಳೆಲ್ಲ ಮನೆಯಲ್ಲಿ ಇರ್ತಾರೆ, ಸ್ಕೂಲ್ಗೆ ರಜಾ, ಕಾಲೇಜ್ಗೆ ರಜಾ, ರಜೆ ಏನ್ ಮಾಡೋದು ಅಂತೇಳಿ ಹೆಚ್ಚಿನ ಮಕ್ಕಳು ಮೊಬೈಲ್ಗೆ ಆಕರ್ಷಣೆ ಆಗುವುದು ಸಹಜ.
1: ಹೌದು, ಹೊರಗಡೆ ಹೋಗೋದೇ ಇಲ್ಲ ಆಟ ಆಡಕ್ಕೆ ಅಂತ ಹೇಳಿ ಅವರು ಬರೀ ಮನೇಲಿ ಯಾವ್ದೋ ಒಂದು ಮೊಬೈಲ್ ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ.
0: ಹೌದೌದು, ಆಟ ಕೂಡ ಮೊಬೈಲ್ ಗೇಮ್ಸ್ ಎಲ್ಲ ಆಡ್ಬಿಡ್ತಾರೆ.
1: ಕರೆಕ್ಟ್.
0: ನೋಡಿ,
1: ಅದು ಒಂಥರ ಬಿಡಿಸಕ್ ಆಗದೆ ಇರುವಂತ ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ನಾವು ಅಂದ್ರೆ ಮನೇಲಿ ಇರ್ತೀವಲ್ಲ ನಾವು ದೊಡ್ಡವರು, ಮೊದಲು ಮೊಬೈಲ್ ಯಾವಾಗಲೂ ಇಟ್ಕೊಂಡು ಕೂತ್ಕೊಳ್ಳೋದನ್ನ ಒಂದಷ್ಟೊತ್ತು ಆದ್ರೂ ಬಿಡಬೇಕಾಗುತ್ತೆ. ಹೌದೌದೌದು, ಕರೆಕ್ಟ್ ಕರೆಕ್ಟ್. ಹಾಗಾಗಿ ನಾವು ಮೊದಲು ಮೊಬೈಲ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅದನ್ನ ಯಾವಾಗ್ಲೂ ನೋಡೋದನ್ನ ಬಿಟ್ರೆ
0: ಅವಶ್ಯಕತೆಗೆ ಅನುಗುಣವಾಗಿ
1: ಬೇಕಾದಾಗ ಬಳಸಲೇಬೇಕಾಗತ್ತೆ. ಆದಷ್ಟು ಮಕ್ಕಳಿಗೆ ಇಷ್ಟ ಆಗುವಂತ ಪುಸ್ತಕಗಳನ್ನ ಇಟ್ಕೊಂಡು ನಾವು ಕೂತ್ಕೋಬೇಕು. ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನ, ಈಗ ಗಿಡಗಳನ್ನು, ಹೊಲ ಗದ್ದೆ ತೋಟಗಳನ್ನ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಂತೀವಲ್ಲ ಈಗ,
0: ಹೌದು,
1: ಕೈ ಚಟುವಟಿಕೆಗಳು,
0: ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಿ, ಅವ್ರ ಕಲೆ ಅವ್ರ ಕಡೆಯಿಂದ ನೀವು ಏನನ್ನ ಹೊಸ ಒಂದು ಆಟಗಳನ್ನ ಅವರು ಕಲಿ, ಹೊಸ ಆಟವನ್ನು ಅವ್ರು ಕೂಡ ನಿಮ್ಗೆ ಕಳಿಸ್ಲಿ.
1: ಇವಾಗ ನಮ್ಗೆ ತರಕಾರಿ ಬೇಕು,
0: ಹೌದು,
1: ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಇಟ್ಟಿರುವಂತ ತರಕಾರಿಗಳು ಪರಿಚಯ ಮಾಡಿಸ್ಕೊಡೋದು.
0: ಎಷ್ಟೋ
1: ಮಕ್ಳಿಗೆ ಗೊತ್ತೇ ಇಲ್ಲ ಎಲ್ಲಿಂದ ಬರುತ್ತೆ, ಇದು ಯಾವ ತರಕಾರಿ, ಇದು ಯಾವ ಹಣ್ಣು ಅಂತೇಳಿ ಗೊತ್ತಾಗೋದೇ ಇಲ್ಲ.
0: ಹೌದು,
1: ಅವ್ರ ಕಡೆನೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಕ್ ಹೇಳೋದು.
0: ಎಷ್ಟೋ ಮಕ್ಕಳಿಗೆ ಭತ್ತ ಎಲ್ಲಿ

0: ಬೆಳೀತಾರ ಅಂತ ಗೊತ್ತಿಲ್ಲ, ಏನ್ ಮರದಲ್ಲಿ ಬೆಳತ್ತ ನೆಲದ ಮೇಲೆ
1: ಹಾಲೆಲ್ಲಿಂದ ಬರುತ್ತೆ ಅಂದ್ರೆ ನಂದಿನಿ ಬೂತಿಂದ ಬರುತ್ತೆ ಅನ್ನೋರಿದ್ದಾರೆ.
0: ಹೌದು,
1: ಅಕ್ಕಿ ಎಲ್ಲಿಂದ ಬರುತ್ತೆ ಅಂದ್ರೆ ಡಬ್ದಲ್ಲಿ ಬರುತ್ತೆ.
0: ತದನಂತರ ಅಕ್ಕಿ ಅನ್ನೋದು ಗೊತ್ತಿಲ್ಲ, ನೇರ ಭತ್ತನ ಬೆಳೆದು ಅಕ್ಕಿನ ಬೆಳೀತಾರೆ ಅಂದ್ಕೊಂಡಿದ್ದಾರೆ.
1: ಕರೆಕ್ಟ್. ಹಾಗಾಗಿ
0: ಇವೆಲ್ಲ ಒಂದು ಸಾಮಾನ್ಯ ಜ್ಞಾನ.
1: ಅಂಗಡಿಗಳಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು, ಅಕ್ಕಿ ಅಂದ್ರೆ ಏನು, ಭತ್ತ ಗೋಧಿ ಏನೇನೆಲ್ಲ ಕಾಳುಗಳಿದೆ, ಧಾನ್ಯಗಳಿದೆ, ನಾವ್ ಏನ್ ತಿಂತೀವಿ, ಅದೆಲ್ಲ ಹೇಗ್ ಬರುತ್ತೆ, ಅದನ್ನೆಲ್ಲ ಹೇಳ್ಕೊಡ್ಬಹುದು.
0: ರಜೆ ಸಮಯದಲ್ಲಿ ಪ್ರವಾಸ ಹೋಗ್ತಾರೆ, ಮಧ್ಯದಲ್ಲಿ ತೋಟ ಗದ್ದೆ ಹೊಲ ಎಲ್ಲಾನು ಸಿಗುತ್ತೆ, ಸ್ವಲ್ಪ ಅಲ್ಲೆಲ್ಲ ತೋರಿಸ್ಬೇಕು ಅವ್ರಿಗೆ. ರೈತರು ಯಾವ ತರ ಅದನ್ನ ಬೆಳೀತಾ ಇರ್ತಾರೆ, ಏನೇನಲ್ಲಿ ಕೃಷಿ ಚಟುವಟಿಕೆಗಳು ಮಾಡ್ತಾ ಇರ್ತಾರೆ, ಮತ್ತೆ ನೀರಾವರಿ ಅಂದ್ರೇನು, ಗೊಬ್ಬರ ಅಂದ್ರೇನು, ಕೀಟನಾಶಕ ಅಂದ್ರೇನು, ಬೀಜ ಅಂದ್ರೇನು, ನೆಲ ಅಂದ್ರೇನು, ನೇಗಿಲು ಅಂದ್ರೇನು, ಎತ್ತು ದನ ಕುರಿ ಕೋಳಿ ಇವೆಲ್ಲಾನು ಹೇಳ್ಬೇಕು ಅವ್ರಿಗೆ. ಎಷ್ಟೋ ಜನಕ್ಕೆ ದನಗೆ ಏನು, ಎಷ್ಟೋ ಜನಕ್ಕೆ ಕುರಿಗೆ ಮೇಕೆಗೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಕುರಿ ಅಂದ್ರೆ ಯಾವ್ದು, ಮೇಕೆ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಕುರಿನ ಮೇಕೆ ಅಂತಾರೆ, ಮೇಕೆನ ಕುರಿ ಅಂತಾರೆ.
1: ಆತರ ನಾವೆಲ್ಲ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ವಿದ್ಯಾವಂತರಾಗ್ತಾ ಇರೋದ್ರ ಪರಿಣಾಮ ಇದು. ಹಾಗಾಗಿ ಈ ಒಂದು ಇಂಥ ಅಭ್ಯಾಸಗಳು ಇರೋದ್ರಿಂದ ಇದನ್ನ ಆದಷ್ಟು ನಾವು ಕಡಿಮೆ ಮಾಡಿಕೊಂಡು ಅದು ಬಿಟ್ಟು ಕೂಡ ಬದುಕಿದೆ. ಹಿಂದಿನ ಕಾಲದಲ್ಲೆಲ್ಲ ಇವನ್ ಇಟ್ಕೊಂಡೆ ನಾವೇನು ಬದುಕ್ತಾ ಇರ್ಲಿಲ್ಲ ಅಲ್ವಾ, ಇದನ್ನ ಬಿಟ್ಟು ಕೂಡ ಬದುಕಿದೆ.
0: ಆವಾಗ್ಲೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ,
1: ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ಸಿಗುವಂತ ಒಂದಷ್ಟು ಒಳ್ಳೆ ಟೈಮನ್ನ ಸರಿಯಾಗಿ ಕಳೆಯೋದ್ರ ಬಗ್ಗೆ ನಾವೊಂದು ಒಳ್ಳೆ ಅಡಿಪಾಯವನ್ನ ಹಾಕೊಡ್ಬೇಕಾಗತ್ತೆ ಅಲ್ವಾ.
0: ಒಂದೆರಡು ಮೂರು ವಾರದಲ್ಲಿ ಸ್ಕೂಲ್ ಕಾಲೇಜ್ ಶುರುವಾಗ್ಬಿಡುತ್ತೆ.
1: ಹೌದು,
0: ಅಷ್ಟರಲ್ಲಿ ಅವ್ರು ಏನೇನು ಬೇಸಿಗೆ ಒಂದು ಅನುಭವವನ್ನು ಪಡೀಬೇಕು, ಅಭ್ಯಾಸಗಳನ್ನು, ಒಳ್ಳೆ ಅಭ್ಯಾಸಗಳನ್ನು ಪಡ್ಕೋಬೇಕು. ಪಡ್ಕೊಳ್ಳೋದಕ್ಕೆ ಕಾಲಾವಕಾಶ ಕೂಡ ತುಂಬಾ ಕಡಿಮೆ ಇದೆ.
1: ಇದಿಷ್ಟನ್ನು ಹೇಳ್ತಾ ನಮ್ಗೆ ಸಮಯ ಆಗ್ತಾ ಇದೆ, ಹಾಗಾಗಿ ನಮ್ಮ ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ.
0: ಖಂಡಿತ. ಕೇಳುಗರಿಗೆಲ್ಲ
1: ಪ್ರೀತಿಯ ನಮಸ್ಕಾರಗಳು. ಸ್ಪಂದನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಹಾಗೂ ಚಂದು ಬಾನುಲಿ ಬಂಧು. ಸಮಯ 2:30 ವಾಗುತ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ

0: ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21 ನಡೆಯುವ ಮರು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರಬಹುದು, ಬೇರೆ ಬೇರೆ ರಾಜ್ಯದಲ್ಲಿರಬಹುದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇನು ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ, ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ

0: ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ ಕೆಎಸ್ ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು, ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು, 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತೀಯ ಈ ಪ್ರಸಾರ ಕಾರ್ಯಕ್ಕೆ 2:40 ಸಮಯ ಆಗಿದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಅಂತ ಹೇಳಿದ್ರೆ ಒಂದೇ ಸಿನಿಮಾದ ಹಾಡುಗಳನ್ನು ಕೇಳುವಂಥ ಅವಕಾಶ. ಇನ್ನು ಮೇ 15 ಈ ದಿನ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಿವಾಸ ಮೂರ್ತಿಯವರ ಜನ್ಮದಿನ ಕೂಡ ಹೌದು. ಹಾಗಾಗಿ ನಾವು ಪರಾಜಿತ ಚಿತ್ರದ ಗೀತೆಗಳನ್ನು ಕೇಳ್ತಾ ಹೋಗೋಣ. ಪರಾಜಿತ ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿದೆ. ದೊಡ್ಡರಂಗೇಗೌಡರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಶ್ರೀನಿವಾಸ ಮೂರ್ತಿ, ಆರ್ತಿ, ಜೈ ಜಗದೀಶ್, ಕೆ ಎಸ್ ಅಶ್ವಥ್, ದಿನೇಶ್, ವಿಜಯಕಾಶಿ ಇವರೆಲ್ಲರೂ ನಟಿಸಿರುವಂಥ ಸಿನಿಮಾ ಪರಾಜಿತ ಸಿನಿಮಾ. ಇನ್ನು ಶ್ರೀನಿವಾಸ ಮೂರ್ತಿಯವ್ರ ಬಗ್ಗೆ ಬಹಳಷ್ಟು

1977 ಬಂದ ಹೇಮಾವತಿ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಸಾಕಷ್ಟು ಟಿವಿ ಸೀರಿಯಲ್ಗಳನ್ನು ಮಾಡ್ತಾರೆ. ಜೈ ಜಗದೀಶ್ ಅವರ ಜೊತೆಗೆ ಸೇರಿ ಸಿನಿಮಾಗಳನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂತಹ ಶ್ರೀನಿವಾಸ್ ಮೂರ್ತಿಯವರು ಕಲಾವಿದರಾಗಿ ಜನರಿಗೆ ಬಹಳ ಚಿರಪರಿಚಿತರು. ಎಲ್ಲೇ ಹೋದರೂ ಕೂಡ ಈ ಒಂದು ನಟ ಅಂತಲೇ ಅವ್ರನ್ನ ಗುರುತಿಸ್ತಾರೆ. 50 ವರ್ಷಕ್ಕಿಂತ ಹೆಚ್ಚು ಸಮಯ ಆಗಿದೆ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದು ನಾಟಕಗಳಲ್ಲಿ ಮಾಡ್ತಾಯಿದ್ರು. ಇಲ್ಲಿವರೆಗೂ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಮೂರ್ತಿಯವರು. ಆ ಕಾಲಕ್ಕೆ ಅಂದರೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲೇ ಒಂದ್ಸಲ ಬಂಗಾರಪ್ಪ ಅವರು ನನ್ನ ನಾಟಕ ನೋಡೋದಕ್ಕೆ ಬಂದರು. ಆಮೇಲೆ ಅವರು ಒಂದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಇನ್ಮೇಲೆ ಇಲಾಖೆಯಲ್ಲಿ ಇವ್ರಿಗೇನು ಕೆಲಸ ಹೇಳಬೇಡಿ, ಕಲಾವಿದರಾಗಿ ಹೆಚ್ಚು ತೊಡಗಿಸ್ಕೊಳ್ಳಿ ಅಂತ ಹೇಳಿ ಅವರ ಮೇಲಿನ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರಂತೆ. ಅದಾದ ನಂತರ ನನ್ನ ನಟನೆ ಆ್ಯಕ್ಟಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಯಿತು. ಬೇರೆ ಬೇರೆ ಭಾಷೆಯ ಇಂದನೂ ಕೂಡ ನನಗೆ ಕಾಲ್ ಬಂತು. ತಮಿಳು ಸಿನಿಮಾದಲ್ಲಿ ಕೂಡ ನಾನು ಆ್ಯಕ್ಟ್ ಮಾಡಿದ್ದೆ, ಆದರೆ ಏನೋ ಅನಿವಾರ್ಯ ಕಾರಣದಿಂದಾಗಿ ಆ ಸಿನಿಮಾ ಅಷ್ಟೊಂದು ಯಶಸ್ಸಾಗಲಿಲ್ಲ. ಅಪ್ಪು ಸಿನಿಮಾದಲ್ಲಿ ನನ್ನ ಪಾತ್ರವನ್ನು ನೋಡಿ ಪುರಿ ಜಗನ್ನಾಥ್ ಅವರು ತೆಲುಗಿಗೆ ಕರೆದರು, ಆದರೆ ನಾನು ಇಲ್ಲಿ ಬ್ಯುಸಿಯಾಗಿದ್ದ ಕಾರಣದಿಂದ ನಾನು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವಂಥ ಕನಸು ಹಾಗೆ ಉಳಿದು ಹೋಯಿತು ಅಂತ ಹೇಳಿ ಶ್ರೀನಿವಾಸ್ ಮೂರ್ತಿಯವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ. ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಬಂದಮೇಲೆ ಏಳು ಬೀಳು ಎಲ್ಲವನ್ನು ಕೂಡ ಕಂಡಿದ್ದೇನೆ ಸಿನಿಮಾ ಕ್ಷೇತ್ರದಲ್ಲಿ.

ಹಂಚ್ಕೊಳ್ತಾ ಇರ್ತಾರೆ. ಮೇ 15 77 ವರ್ಷಗಳ ನಟ ಶ್ರೀನಿವಾಸ್ ಮೂರ್ತಿಯವರು ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಅಂತಾನೆ ಹೇಳಬಹುದು. ಈಗ ನಾವು ಚಿತ್ರತಾನ ಕಾರ್ಯಕ್ರಮದಲ್ಲಿ ಪರಾಜಿತ ಚಿತ್ರದ ಹಾಡುಗಳನ್ನು ಕೇಳ್ತಾ ಹೋಗೋಣ.

ಪರಾಜಿತ ಚಿತ್ರದ ಗೀತೆಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿದ್ರೆ ಸಾಕಷ್ಟು ಜನರ ಸಂದೇಶ ಬಂದಿದೆ. ಹೇಳ್ತಾ ಇದ್ದಾರೆ ಯಾರು, ನಮಸ್ಕಾರ ಅಂತ ಹೇಳಿ, ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪುರುತಪ್ಪ ಹೋಗಾರ್ ಶಿಕ್ಷಕರು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಪರಾಜಿತ ಸಾಂಗ್ ಸೂಪರಾಗಿತ್ತು, ಫುಲ್ ಬೀಟ್ಸ್ ಅಂತ ಹೇಳಿ ತುಂಬ ಖುಷಿಯಾಯಿತು. ಡಾನ್ಸ್ ಮಾಡೋವಾಗಿತ್ತು, ನನಗೆ ಗೊತ್ತಿಲ್ಲದೆ ನನ್ನ ಕಾಲುಗಳು ಹೆಜ್ಜೆ ಹಾಕ್ತಾ ಇತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ, ಮತ್ತೆ ಯಾರು, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಏತಕ್ಕೆ ನನ್ನನ್ನೇ ಮೆಚ್ಚಿದೆ ಈ ಹಾಡು, ಪ್ರಶ್ನೆ ಉತ್ತರದ ರೂಪದಲ್ಲಿದೆ, ಯಾರಿಗೆ ತಾನೇ ಇಷ್ಟ ಆಗಲ್ಲ ಇಂಥ ಚಂದದ ಹಾಡುಗಳು, ಕಾರ್ಯಕ್ರಮ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆನಂದ್ ಸುಲಿಪೇಟ, ಶುಭ ಮಧ್ಯಾಹ್ನ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಈಶ್ವರ, ಸವಿತಾ ಈಶ್ವರ, ಮಂಜುನಾಥ್ ನಗರ, ರಾಜಾಜಿನಗರದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಮಂಗಳವರು ಮೈಸೂರಿನಿಂದ ಕಳಿಸಿರುವ ಸಂದೇಶ ಬಂದಿದೆ. ಮತ್ತು ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಹೀಗೆ ಬಹಳಷ್ಟು ಜನರ ಸಂದೇಶಗಳು ನಮಗೆ ಬಂದು ತಲುಪಿದೆ. ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದವರು, ಪರೋಕ್ಷವಾಗಿ ಭಾಗಿಯಾಗಿದ್ದವರು ಎಲ್ಲರಿಗೂ ಕೂಡ ವಿವಿಧ ಭಾರತಿ ವತಿಯಿಂದ ಸುಂದರವಾದ ಸಂಜೆಯ ಮಧ್ಯಾಹ್ನದ ನಮಸ್ಕಾರಗಳು, ಪ್ರೀತಿಯ ಅಭಿಮಾನಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಾವು ನಮ್ಮ ಈ ಒಂದು ಕಾರ್ಯಕ್ರಮ ಚಿತ್ರತಾನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಿಮಗೆ ಗೊತ್ತೇ ಇದೆ, ಈಗ ಸಮಯ 3:01 ಆಗಿಬಿಡ್ತು. ಇನ್ನು 1 ಗಂಟೆಯ ಕಾಲ ನೀವು ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಕೇಳಿ, ಅದಾದ ನಂತರ 4 ಗಂಟೆಗೆ ನೀವು ಪರಿಮಳ ಕಾರ್ಯಕ್ರಮದಲ್ಲಿ, ಇವತ್ತು ನಾವು ಸುಜಾತ ಶಿವಾನಂದ್ ಅವರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸೋಣ. ಸುಜಾತ ಶಿವಾನಂದ್ ಅವರು ಕಳೆದ 25 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂಥ ಬಹುತೇಕ ಪ್ರದೇಶಗಳು, ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಹಲವಾರು ಪ್ರದೇಶಗಳಿಗೆ ಇವರು ಪ್ರವಾಸವನ್ನು ಮಾಡಿ ಅಲ್ಲಿಯ ಮಾಹಿತಿ, ಅಲ್ಲಿಯ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದಾರೆ. ಸುಜಾತ ಶಿವಾನಂದ್ ಅವರ ಜೊತೆಗಿನ ಮಾತುಕತೆ 4 ಗಂಟೆಯ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರೋಣ. ಈ ಪ್ರಸಾರದಲ್ಲಿ ಶುಕ್ರವಾರದ ಮಧ್ಯಾಹ್ನದ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು. ಇನ್ನೀಗ ನಾವು ಸಖಿ ಸಹೇಲಿ ಕಾರ್ಯಕ್ರಮದ ಕಡೆಗೆ ಹೋಗೋಣ, ಬನ್ನಿ.

ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ, ಶುಭ ಸಂಜೆ, ಗುಡ್ ಈವ್ನಿಂಗ್. ಪರಿಮಳ ಕಾರ್ಯಕ್ರಮ ಇದು. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ ಸುಜಾತಾ ಶಿವಾನಂದ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸೋಣ. ಸುಜಾತಾ ಅವರು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಾಗೆ ಭಾರತದಲ್ಲಿ ಇರುವಂತಹ ಬಹುತೇಕ ಎಲ್ಲ ಧಾರ್ಮಿಕ ಕ್ಷೇತ್ರಗಳು, ಅದು ಬೆಟ್ಟ ಗುಡ್ಡಗಳಾಗಿರಬಹುದು, ವಾಟರ್ ಫಾಲ್ಸ್, ಐತಿಹಾಸಿಕ ತಾಣಗಳು, ಹೀಗೆ ಬೇರೆ ಬೇರೆ ರೀತಿಯ ಪ್ರದೇಶಗಳಿಗೆ ಹೋಗಿ ಅಲ್ಲಿಯ ಜನ ಜೀವನ ಪರಿಸರ ಕುರಿತಾಗಿ ತಿಳಿದುಕೊಳ್ಳುವಂತಹ ಆಸಕ್ತಿ ಇರುವ ಅವರು ಮೊದಮೊದಲು ಕುಟುಂಬದ ಜೊತೆಗೆ ಪ್ರವಾಸ ಹೋಗ್ತಾ ಇದ್ರು. ಅದಾದ ನಂತರ ಇವರ ಒಂದು ಪ್ರವಾಸವನ್ನು ನೋಡಿ ಗಮನಿಸಿದಂತಹ ಒಂದಷ್ಟು ಜನ ಸ್ನೇಹಿತರು, ಬಂಧುಗಳು, ನಾವು ಕೂಡ ಬರ್ತೇವೆ ಅಂತ ಹೇಳಿ ಜೊತೆಯಾದರು. ಹಾಗಾಗಿ ತಮ್ಮ ಜೊತೆಗೆ ಒಂದಷ್ಟು ಜನರನ್ನು ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗುವಂಥ ಒಂದು ಪರಿಪಾಠವನ್ನು ಆರಂಭ ಮಾಡಿದರು ಸುಜಾತಾ ಶಿವಾನಂದ್ ಅವರು. ಎಷ್ಟೋ ಸಲ ಬಹಳಷ್ಟು ಜನರಿಗೆ ಹಣ ಇರುತ್ತೆ, ಸಮಯ ಇರುತ್ತೆ, ಆದರೆ ಜೊತೆಗೆ ಅಂತ ಒಂದು ಕಂಪನಿ ಇರೋದಿಲ್ಲ, ನಮ್ಮದೇ ಭಾಷೆ, ನಮ್ಮದೇ ಆಹಾರ ಪೂರೈಸುವಂಥ ಜನ ಇರೋದಿಲ್ಲ, ಒಂದು ಸುಂದರವಾದ ಪರಿಸರ ಇಲ್ಲದ ಕಾರಣದಿಂದ ಎಷ್ಟೋ ಜನ ಹೊರಗಡೆ ಹೋಗೋದನ್ನೇ ಬಿಟ್ಟಿದ್ದಂಥ ಪರಿಸ್ಥಿತಿಯಲ್ಲಿ ಇವರು ಅಂಥವರಿಗೆ ನೆರವಾಗ್ತಾ ಇದ್ದಾರೆ ಸುಜಾತಾ ಶಿವಾನಂದ್ ಅವರು. ಸುಜಾತಾ ಶಿವಾನಂದ್ ಅವರು ಕಳೆದ 25 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಅದರ ಜೊತೆಗೆ ಪ್ರವಾಸ ಹೋಗೋದನ್ನು ಕೂಡ ಬಿಡದೆ ಎಡೆಬಿಡದೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸುಜಾತಾ ಶಿವಾನಂದ್ ಅವರನ್ನ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಅವರ ಅನುಭವಗಳೇನು, ಅವರ ವೃತ್ತಿ, ಪ್ರವೃತ್ತಿ, ಅಭ್ಯಾಸಗಳು, ಇವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಸಾಗೋಣ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರಸಾರದಲ್ಲಿ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

0: ಇನಿಯಾ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಗಳು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ರು ಶ್ರೀಧರ್ ವಿ ಅವರು. ಪರಿಮಳ ಕಾರ್ಯಕ್ರಮದಲ್ಲಿ ನಾವೀಗ ಸುಜಾತ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸುಜಾತ ಅವರೇ.
1: ನಮಸ್ತೆ. ಪರಿಮಳ ಕಾರ್ಯಕ್ರಮಕ್ಕೆ
0: ನಿಮಗೆ ನಮ್ಮೆಲ್ಲ ವಿವಿಧ ಭಾರತೀಯ ಕೇಳುಗರ ಕಡೆಯಿಂದ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ನೀವೀಗ ಮಾತಾಡ್ತಾ ಇದ್ದೀರಾ, ಅಂದ್ರೆ ನೀವು ಬಹಳಷ್ಟು ಟೂರ್ಗಳನ್ನ ಮಾಡ್ತೀರಿ, ಪ್ರವಾಸ ಹೋಗ್ತೀರಿ ಅಂತ ಗೊತ್ತಾಯ್ತು. ಕಳೆದ 25 ವರ್ಷಗಳಿಂದನೂ ಕೂಡ ನೀವು ಟೂರ್ ಮಾಡ್ತಾನೆ ಇದ್ದೀರಿ.
1: ಹೌದು ಮೇಡಮ್.
0: ಆಮೇಲೆ ಸುಜಾತ ಅವ್ರೆ, ಇವತ್ತು ನೀವು ಕೇಳಿಸ್ಕೊಂಡಿರಬಹುದು, ರೇಡಿಯೋ ವಿಶ್ವ ಕುಟುಂಬ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ನಾವು. ಹಾಗಾಗಿ 25 ವರ್ಷದಿಂದನೂ ಕೂಡ ಒಂದು ಟೂರ್ ಮಾಡೋದು, ನಿರಂತರವಾಗಿ ನೀವು ಮತ್ತೆ ಬೇರೆ ಬೇರೆಯವ್ರ ಜೊತೆಗೆಲ್ಲ ಸೇರ್ಕೊಂಡು ಟೂರ್ ಹೋಗ್ತಾ ಇರ್ತೀರಲ್ವಾ, ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ.

0: ಇಂಜಿನಿಯರಿಂಗ್ ನಾನು ಸಣ್ಣ ವಯಸ್ಸಲ್ಲಿ ನನ್ನ ಮದುವೆ ಆಗಿದ್ದು, ಅದರಿಂದ ನಾನು ಜಾಸ್ತಿ ಓದಕ್ಕಾಗಿಲ್ಲ ಅಂತ ಟೈಲರಿಂಗ್.
1: ಎಲ್ಲಿವರೆಗೂ ಓದಿದ್ರಿ?
0: ನಾನು 10th ಮುಗಿತಾ ಇದ್ದಂಗೆ, ಎಸ್ ಎಲ್ ಸಿ ಮುಗಿತಾ ಇದ್ದಂಗೆ ನಂದು ಮದ್ವೆ ಆಯ್ತು. ಸೊ ನಾನು ಮುಂದಕ್ಕೆ ಓದಕ್ ಆಗ್ಲಿಲ್ಲ, ಅದ್ರಿಂದ ಏನಾದ್ರು ಮಾಡ್ಬೇಕು ಅಂತ ಟೈಪಿಂಗ್ ಮಾಡ್ಕೊಂಡೆ. ನಾನು ಕನ್ನಡ ಟೈಪಿಂಗ್ ಮಾಡಿದೆ, ಇಂಗ್ಲಿಷ್ ಟೈಪ್ ರೈಟಿಂಗ್ ಆಗಲ್ಲ ನಮ್ದು, ಅದೇ ಅಲ್ವಾ, ಕಂಪ್ಯೂಟರ್ ಎಲ್ಲ ಇರ್ಲಿಲ್ಲ. ಅದೆಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೈಲರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ. ಡಿಪ್ಲೊಮಾ ಮಾಡ್ಕೊಂಡಿದ ತಕ್ಷಣ ನನಗೆ ಒಂದು ಸ್ಕೂಲ್ ಅಲ್ಲಿ ಟೀಚರ್ ಕೆಲಸ ಸಿಕ್ತು, ಟೈಲರಿಂಗ್ ಟೀಚರ್ ಆಗಿ. 100 ಜನ ಅಲ್ಲಿ ಬೆಳಗಿಂದ ಸಂಜೆವರೆಗೂ ಬ್ಯಾಚ್ ಬೈ ಬ್ಯಾಚ್ ಲೇಡೀಸ್ ಬರೋರು, ಅವ್ರಿಗೆಲ್ಲ ನಾನು ಟೈಲರಿಂಗ್ ಕಲ್ಸಿದೀನಿ. ಇವತ್ತು ನೆನ್ಸ್ಕೊತಾರೆ, ಎಲ್ಲಾದ್ರೂ ಸಿಕ್ಕಿದ್ರು ಮಿಸ್ ನೀವು ಕಲ್ಸ್ಕೊಟ್ಟಿದ್ ನಾವು ಒಂದ್ ಈ ತರ ಇದಾಗಿದ್ದೀವಿ, ನಾವು ಮುಂದಕ್ ಬಂದಿದೀವಿ ಅಂತ ನೆನ್ಸ್ಕೊತಾರೆ. ಹಾಗೆ ಆದ್ರೆ ಅದ್ ನಂಗೆ ಗ್ರೂಪ್ ಸಿಗೋದ್ರಿಂದ ನಂಗೆ ಪ್ರವಾಸದ ಮೇಲೂ ನಂಗೆ ತುಂಬಾ ಇಷ್ಟ. ನನಗೆ ನನಗೆ ಇಷ್ಟ ಎಲ್ಲಾ ದೇಶ ಸುತ್ತಬೇಕು, ಕೋಶ ಓದ್ಬೇಕು. ಹಾಗೆ ನಾನು ಬುಕ್ಸ್ ಓದ್ತೀನಿ, ಕಾದಂಬರಿಗಳು, ಸಾಹಿತ್ಯ ಬುಕ್ ಅಂದ್ರೆ ನನ್ಗೆ ತುಂಬಾ ಇಷ್ಟ, ಅದು ಓದ್ತೀನಿ. ಪ್ರತಿ ಊರು ಸುತ್ತಿದ್ದೀನಿ ನಾನು. ನಮ್ ಚಿಕ್ಕವಳಿದ್ದಾಗ್ಲೇ ನಮ್ ತಂದೆ ರೈಲ್ವೇ ಇರೋದ್ರಿಂದ ನಮ್ಗೆ ವರ್ಷಕ್ಕೊಂದ್ಸಲಿ ರಾಜ್ಯದಲ್ಲಿ ಪ್ರವಾಸಕ್ಕೆ ಕರ್ಕೊಂಡೋಗೋರು ನಮ್ ತಂದೆಯವರು. ನಮ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ, ನಾವ್ 4 ಜನ ಮಕ್ಕಳು, ನಮ್ ತಂದೆ ತಾಯಿ, ನಾವ್ 4 ಜನ ಮಕ್ಕಳು ಟ್ರೈನ್ ಅಲ್ಲಿ. ಹಾಗೆಲ್ಲ ಟ್ರೈನ್ ಜರ್ನಿ
1: ಹೌದು,
0: ಅವ್ರಿಗೆ ಪಾಸ್ ಇರೋದ್ರಿಂದ ನಮ್ಗೆ ವರ್ಷಕ್ಕೊಂದ್ಸಲಿ ನಮ್ಗೆ ರಾಜ್ಯದಲ್ಲಿ ನಮ್ಗೆ ಪ್ರವಾಸ ಮಾಡಿಸೋರು. ಹಾಗಿಂದ ಹಾಗೆ ನನ್ಗೆ ಮತ್ತೆ ಫ್ಯಾಮಿಲಿ ಜೊತೆಗೂ ನನ್ ಮಕ್ಕಳನ್ನು ನನ್ ಫ್ಯಾಮಿಲಿನು ನಾವು ತಮಿಳ್ನಾಡು ಪ್ರವಾಸ ಎಲ್ಲ ಮಾಡ್ತಾ ಇದ್ವಿ. ಅದೇ ಅಭ್ಯಾಸ ಹೋಗೋ ಆಗಿ ಯಾಕೆ ನಾವು ಒಂದು ಎಲ್ಲಾರನ್ನು ಕರ್ಕೊಂಡು ಹೋಗ್ಬಾರ್ದು? ಮನೇಲಿ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಕೆಲವ್ರಿಗೆ, ಮನೆಯವ್ರ ಜೊತೆ ಹೋಗೋಕೆ. ಹೀಗೆ ಫ್ರೆಂಡ್ಸ್ ಜೊತೆ ಆದ್ರೆ ಎಲ್ಲಾರು ಬರ್ತಾರೆ, ಅದ್ರಿಂದ ಅವ್ರನ್ನೆಲ್ಲ ಕರ್ಕೊಂಡೋಗಿ ಪ್ರವಾಸ ಮಾಡಿಸ್ಕೊಂಡ್ ಬರ್ತಾ ಇದ್ದೆ. ಹಾಗೆ ಇವಾಗ ತಾಯಿಂದ್ರು ಅಷ್ಟೇ, ಮಕ್ಕಳ್ ಕರ್ಕೊಂಡು ಹೋಗೋಕ್ಕಾಗಲ್ಲ.
1: ಸುಜಾತ ಅವ್ರೆ, ಇವಾಗ ನೀವ್ ಹೇಳಿದ್ರಿ ಅಲ್ವಾ, ಅಂದ್ರೆ ನೀವ್ ಮೊದ್ಲು ನಿಮ್ ತಂದೆ ರೈಲ್ವೆನಲ್ಲಿ ಇದ್ರು, ಹಾಗಾಗಿ ಅವಾಗ ಅವಾಗ ಟೂರ್ ಹೋಗ್ತಾ ಇದ್ರಿ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ರಿ, ಹಾಗಾಗಿ ನಿಮ್ಗೆ ಟೂರ್ ಹೋಗೋದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಬಂತು ಅಂತ ಹೇಳಿ. ಸಮಾಜ ಸೇವೆ ಅಂತ ಹೇಳಿದ್ರಿ, ಸಮಾಜ ಸೇವೆನಲ್ಲಿ ನೀವು ಏನೇನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳಲಿಲ್ಲ. ಏನೆಲ್ಲ ಸಮಾಜ ಸೇವೆ ಮಾಡ್ತೀವಿ
0: ನಾವು? ಇವಾಗ ವಯಸ್ಸಾದವ್ರಿಗೆ ಪೆನ್ಷನ್ ಕೊಡ್ಸ್ಬೇಕಾಗತ್ತಲ್ವಾ, ಪೆನ್ಷನ್ ಎಲ್ಲ ಅವ್ರಿಗೆ, ಪಾಪ ಅವ್ರಿಗೆ ಓಡಾಡಿ ಮಾಡ್ಕೊಳಕ್ ಆಗಲ್ಲ. ಅದ್ರಿಂದ ನಾನೇನ್ ಮಾಡ್ತಾ ಇದ್ದೆ, ಅವ್ರು ನನ್ನ ಹತ್ರ ಕೊಡೋರು, ನಾನು ಅವ್ರಿಗೆಲ್ಲ ಪೆನ್ಷನ್ ಮಾಡಿಸ್ಕೊತಿದ್ದೀನಿ. ಅದೇ ನಮ್ದು MLA ಅವರು, ಕಾರ್ಪೊರೇಟ್ ಅವರು ಸಹಾಯದಿಂದ ಎಲ್ಲ ಮಾಡಿಸ್ಕೊಡ್ತಾ ಇದ್ದೆ. ಸುಮಾರು ಜನಕ್ ಮಾಡಿಸ್ಕೊತಿದ್ದೀನಿ ವಯಸ್ಸಾದವ್ರಿಗೆ. ಇವತ್ತಿಗೂ ಅವ್ರ ನಡಿಯಕ್ ಆಗಿಲ್ಲ ಅಂದ್ರು ನನ್ನನ್ನು ನೋಡಿದ್ರೆ, ನಿಮ್ಮಿಂದ ನನ್ನ ಮಾತ್ರೆಗಳಿಗಾದ್ರೂ ಸಿಗ್ತಾ ಇದ್ದೆ ಅಮ್ಮ ಅಂತ ಒಂದ್ ಕೈ ಎತ್ತಿ ಮುಗಿತಾರೆ. ಅದೊಂದ್ ಸಂತೋಷ ನಮ್ಗೆ ಅಲ್ವಾ?
1: ಈಗ್ಲೂ ನಡೀತಾ ಇದೆಯಾ ನಿಮ್ಗೆ ಆತರ ಕೆಲಸಗಳು? ಇವಾಗ್ಲೂ ಮಾಡ್ಕೊಡ್ತೀರಾ?
0: ಹಾ ಮಾಡ್ತೀನಿ ಮಾಡ್ತೀನಿ ಮೇಡಮ್, ಕೇಳ್ತಾರೆ ಕೇಳ್ದವ್ರಿಗೆ ಮಾಡ್ಕೊಡ್ತೀನಿ, ಇವಾಗ್ಲೂ ಮಾಡ್ತೀನಿ. ಆಮೇಲೆ ಸ್ತ್ರೀಶಕ್ತಿ ಗುಂಪುಗಳು ಮಾಡ್ಕೊಂಡೆ ನಾನು. ಆಗ ಅವಾಗ ಸ್ತ್ರೀಶಕ್ತಿ ಬಂದು ಹೊಸದ್ರಲ್ಲಿ ನಾನೇ ಒಂದು 2-3 ಗುಂಪು ಮಾಡಿ ಮತ್ತೆ ಸುಮಾರು ಗುಂಪು ಮಾಡ್ಕೊಟ್ಟೆ, ಅವ್ರವ್ರವ್ರವ್ರೇ ನಡ್ಸ್ಕೊಂಡು ಹೋಗಂಗೆ. ಅದ್ರಿಂದ ನಾನು ದೇವರಾಜ್ ಅರಸಲ್ಲಿ ಸಬ್ಸಿಡಿ ಲೋನ್ಗಳೆಲ್ಲ ಕೊಡ್ತಿದ್ದೀನಿ, ಮತ್ತೆ ಕಡಿಮೆ ಇಂಟ್ರೆಸ್ಟ್ ಲೋನ್ ಬರತ್ತಲ್ಲ ಆ ಲೋನ್ ಎಲ್ಲಾನು ಕೊಡ್ತಿದ್ದೀನಿ ಎಲ್ಲಾರ್ಗು.
1: ಈಗ ನಿಮ್ಮ ಮನೆಯಲ್ಲಿ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಮಕ್ಕಳು, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ.
0: ನಮ್ಮ ಯಜಮಾನ್ರು ವಾಲಂಟ್ರಿ ತಗೊಂಡ್ರು, ಬಿನ್ನಿ ಮಿಲ್ ಅಲ್ಲಿ ಇದು ವಾಲಂಟ್ರಿ ತಗೊಂಡ್ರು. ಸೊ ಅವಾಗಿಂದ ನಾನು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡ್ಬಿಟ್ಟು ನಾನು ಅದ್ರನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ. ನನ್ ಮಗ ಇಬ್ರು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನನ್ ಮಕ್ಕಳನ್ನ, ಒಬ್ಬ ಸಂಗೀತಾ ಸಂದೀಪ್ ಅಂತ. ನನ್ನ ಮಗಳು ಇವತ್ತು ಮದ್ವೆ ಆಗಿ ಮಲ್ಲೇಶ್ವರಂಗೆ ಕೊಟ್ಟೆ, ಮದ್ವೆ ಆಗಿ ಅವಳು ಪ್ಯಾರಿಸ್ ಅಲ್ಲಿ ಇದ್ದಾಳೆ, ಒಳ್ಳೆ ಕೆಲಸದಲ್ಲಿ ಇದ್ದಾಳೆ ಅವಳು.
1: ಅಂದ್ರೆ ಅದು ಒಂದು ಛಲ ಅನ್ಸುತ್ತೆ ನನ್ಗೆ, ಅನ್ಸೋದು ಹೆಣ್ಮಕ್ಳು ಕೆಲವೊಂದ್ಸಲ ಯಾರು ಕಡಿಮೆ ಓದಿರ್ತಾರೆ, ಕಡಿಮೆ ಅಂತ ಅಲ್ಲ, ಒಂದು ಡಿಗ್ರಿ ಮಾಡ್ಕೊಳಕ್ ಆಗದೆ ಇದ್ದಾಗ ಅವ್ರಿಗೆ ಅನ್ಸುತ್ತೆ ನಾವಂತೂ ಓದ್ಲಿಲ್ಲ, ನಮ್ಮ ಮಕ್ಳು ಚೆನ್ನಾಗಿ ಓದ್ಲಿ.
0: ಹೌದು, ನನ್ ಮಕ್ಕಳನ್ನ ಓದಿಸ್ಬೇಕು ಅದ್ ಒಂದೇ ನನ್ಗೆ ನನ್ ಧ್ಯೇಯ ಇದ್ದಿದ್ದು, ನಂಗೆ ನನ್ ಮಕ್ಕಳನ್ ಚೆನ್ನಾಗಿ ಓದಿಸ್ಬೇಕು, ನನ್ ಕೈಲಾದಷ್ಟು ನಾನ್ ಎಲ್ಲಾರ್ಗೂ ಸಹಾಯ ಮಾಡ್ಬೇಕು, ಇದು 3 ನಂದು ಇದ್ರಲ್ಲಿ ಮೈಂಡ್ ಅಲ್ಲಿ ಬಂದಿದ್ದಕ್ಕೋಸ್ಕರ ನಾನು ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಂಡು ನನ್ ಮಕ್ಕಳನ್ನ ನೋಡ್ಕೊಂಡು ನನ್ನ ಸಂಸಾರ. ಹಾಗೆ ನಮ್ ಯಜಮಾನ್ರು ಅಷ್ಟೇನೆ, ಶಿವಾನಂದ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗೆ, ನನ್ ಮಕ್ಕಳು ಅಷ್ಟೇನೆ. ನಂಗೆ ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನ್ 30-25 ವರ್ಷದಿಂದ ಪ್ರವಾಸ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಪಾಪ ಮನೆ ನೋಡ್ಕೊಳ್ಳೋರು ಅಪ್ಪ ಮಗಳು, ಮದ್ವೆ ಆಗೋವರೆಗೂ ನಮ್ ಯಜಮಾನ್ರು ಮಕ್ಕಳು ಮಕ್ಕಳನ್ನ ನೋಡ್ಕೊತಾ ಇದ್ರು, ನಮ್ಮ ಅತ್ತೆಯವರು ಇದ್ರು. ಮದ್ವೆ ಆದ್ಮೇಲೆ ಅವರು ನನ್ಗೆ

0: ಟೂರ್ಗೂ ತುಂಬಾ ಹೆಲ್ಪ್ ಮಾಡ್ತಾರೆ, ಮಾಡ್ತಾ ಇದ್ರು, ಇವತ್ತಿಗೂ ಹೆಲ್ಪ್ ಮಾಡ್ತಾರೆ. ಇವಾಗ ನನ್ನ ಮಕ್ಕಳು ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ.
1: ಹಾಗಾಗಿ ವಿಶ್ವ ಕುಟುಂಬ ದಿನದ ಸಂದರ್ಭದಲ್ಲಿ ಕುಟುಂಬದ ಬೆಂಬಲ, ಕುಟುಂಬದ ಒಂದು ಸಪೋರ್ಟ್ ಇದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು ಅಲ್ವಾ?
0: ನಿಜವಾ ಮೇಡಮ್. ಬ್ಯಾಕ್ ಗ್ರೌಂಡ್ ನಮ್ದು ಮನೆ ಸಪೋರ್ಟ್ ಇರ್ಬೇಕು ಯಾವತ್ತು ಗಂಡ ಮಕ್ಳದು. ಹಾಗಿದ್ರೇನೆ ನಾವು ಸಾಧನೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ರಿಂದ ನಾನ್ ತುಂಬಾನೇ ಸಾಧನೆ ಮಾಡಿದೀನಿ. ಇವತ್ತಿಗೆ
1: ಸುಜಾತ ಅವರೇ, ಮತ್ತಷ್ಟು ನಾವು ಮಾತಾಡ್ತಾ ಸಾಗೋಣ ನಿಮ್ ಜೊತೆಗೆ, ಇನ್ನೂ ಒಂದಷ್ಟು ಮಾತಾಡೋದಿದೆ. ಒಂದು ಒಳ್ಳೆ ಹಾಡನ್ನ ಕೇಳ್ಬಿಟ್ಟು ನಮ್ಮ ಈ ಮಾತುಕತೆನ ಮುಂದುವರ್ಸೋಣವಾ?
0: ಆಯ್ತು ಮೇಡಮ್,
1: ಕೇಳೋಣ. ಆಯ್ತು.

0: ಒಲವಿನ ಆಸರೆಯ ಶೀರ್ಷಿಕೆ ಹಾಡು ಕೇಳಿ ಬಂತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ, ದೊಡ್ಡರಂಗೇಗೌಡರ ಸಾಹಿತ್ಯ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಸುಜಾತ ಅವರೇ,
1: ಹೇಳಿ ಮೇಡಮ್.
0: ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದೀರಾ? ವಿಶ್ವ ಕುಟುಂಬದ ದಿನ, ಈ ಒಂದು ಸಂದರ್ಭದಲ್ಲಿ ನೀವು ಹೇಳಿದಂತ ಮಾತು ಬಹಳ ಇಷ್ಟ ಆಯ್ತು. ಅಂದ್ರೆ ಹೆಣ್ಮಕ್ಳು ಏನಾದ್ರೂ ಒಂದು ಯಶಸ್ಸನ್ನ ಸಾಧಿಸಬೇಕಾದ್ರೆ ಕುಟುಂಬದವರ ಒಂದು ಸಹಕಾರ, ಬೆಂಬಲ, ಅರ್ಥ ಮಾಡ್ಕೊಳ್ಳೋದು ಇವೆಲ್ಲನೂ ತುಂಬಾ ಮುಖ್ಯ ಅಂತ ಹೇಳಿದ್ರಿ ನೀವು. ತುಂಬಾ ಸಲ ಹೇಳ್ತಾರೆ, ಒಬ್ರು ಗಂಡಸಿನ ಯಶಸ್ಸಿನ ಹಿಂದೆ ಹೆಣ್ಣಿರ್ತಾಳೆ ಅನ್ನೋ ಹಾಗೆ, ಹೆಣ್ಮಕ್ಳ ಯಶಸ್ಸಿನ ಹಿಂದೆ ಕೂಡ ಇಡೀ ಕುಟುಂಬ ಇರುತ್ತೆ ಅನ್ನುವ ಮಾತು ಅಲ್ವಾ?
1: ಹೌದು ಮೇಡಮ್, ಇಡೀ ಕುಟುಂಬ ಇದ್ರೇನೆ ನಾವ್ ಏನ್ ಮಾಡಕ್ಕೂ ಆಗೋದು. ಒಬ್ಬರು ಸಪೋರ್ಟ್ ಇಲ್ಲ ಅಂದ್ರೂ ನಾವ್ ಏನು ಮಾಡಕ್ ಆಗಲ್ಲ, ಸಾಧನೆ ಮಾಡಕ್ ಆಗಲ್ಲ.
0: ಹೌದು. ಅಂದ್ರೆ ಇವಾಗ ನೀವು ಟೂರ್ ಹೋಗೋದ್ರಲ್ಲೇ ಬಹಳ ಯಶಸ್ಸನ್ನ ಕಂಡಿದ್ದೀರಾ ಅಂತ ಗೊತ್ತಾಯ್ತು. ಟೂರ್ ಹೋಗ್ಬೇಕು, ಒಂದು ಪ್ರವಾಸ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟೊಂದ್ ಜನಕ್ಕೆ ಆಗೋದೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ರು ಕೂಡ ಎಲ್ಲ ಇರುತ್ತೆ, ದುಡ್ಡಿರುತ್ತೆ, ಆಮೇಲೆ ಸಮಯ ಇರುತ್ತೆ, ಆದ್ರೂ ಕೂಡ ಆಗೋದಿಲ್ಲ. ಒಂದು ಒಂದು ದಿನದ ಟೂರ್ ಇರಬಹುದು, ಎರಡು ದಿನ, ಮೂರು ದಿನ, ಹೀಗೆ ಬೇರೆ ಬೇರೆ ರೀತಿಯ ಟೂರ್ಗಳಿರುತ್ತಲ್ವಾ? ಸೊ ಒಂದು ಟೂರ್ ಹೋಗ್ಬೇಕು ಅಂತ ಹೇಳಿದ್ರೆ, ಒಂದು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡಾಗ ಮೊದಲನೇದಾಗಿ ಏನ್ ಮಾಡ್ಬೇಕು?
1: ಒಂದ್ ಪ್ರವಾಸ ಹೋಗ್ಬೇಕು ಅಂತಂದ್ರೆ ಮನೆಯಲ್ಲಿ ಎಲ್ಲ ಅವಕಾಶ ಇರ್ಬೇಕು, ಮತ್ತೆ ಅವ್ರಿಗೆ ಅನುಕೂಲ ಇದ್ದಾಗ ಎಲ್ಲಾನು ಇದಾಗತ್ತೆ. ಪ್ರವಾಸಕ್ಕೆ ಬರ್ಬೇಕು ಅನ್ನೋ ಒಂದು ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರ್ಬೇಕು, ನಾವು ಪ್ರವಾಸ ಮಾಡ್ಬೇಕು ಅಂತ ಅಂದ್ಬಿಟ್ಟು,
0: ಮನೆ ಬಿಟ್ಟು ಹೊರಡ್ಬೇಕು ಅಲ್ವಾ,
1: ಹೊರಡ್ಬೇಕು ಅಂತ ಅವ್ರ ಮನ್ಸಿಗೆ ಬರ್ಬೇಕು, ನಾವು ಪ್ರವಾಸ ಮಾಡ್ಬೇಕು ಅಂತ. ತುಂಬಾ ಜನಕ್ಕೆ ಪ್ರವಾಸ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಆದ್ರೆ ಕೆಲವ್ರಿಗೆ ತುಂಬಾ ಪ್ರವಾಸ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಅಂತ ಅವರು ಫಸ್ಟ್ ಪ್ರಿಪೇರ್ ಆಗ್ಬಿಟ್ಟು ಈ ತರ ಒಂದ್ ದಿನದ್ದು ಈ ತರ ಪ್ರವಾಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಬಂದ್ರೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ದಿನದ ಪ್ರವಾಸ ನಮ್ಮ ಸುತ್ತಮುತ್ತ ಇರೋಂತದ್ದು, ಕೋಲಾರ ಆಗಿರ್ಬೋದು, ಇದು ಮತ್ತೆ ಶಿವನ ಸಮುದ್ರ, ಗಗನ ಚುಕ್ಕಿ, ಒಂದ್ ಫಾಲ್ಸ್ ಅಂದ್ರೆ ಗಗನ ಚುಕ್ಕಿ, ಬರ ಚುಕ್ಕಿ, ಇದೆಲ್ಲ ಹತ್ರದಲ್ಲಿದೆ ಅಲ್ವಾ, ತಲಕಾಡು, ಇಂಥದ್ದೆಲ್ಲ ಒಂದು ದಿನದ ಪ್ರವಾಸ, ಇಂಥದ್ದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದು ದಿನದ ಪ್ರವಾಸ ಮಾಡ್ಕೊಂಬಂದೆ.
0: ಈ ಒಂದು ದಿನದ ಪ್ರವಾಸ ಹೋಗೋದಕ್ಕೆ ಏನು ಬೇಕಾಗಲ್ಲ, ಜಾಸ್ತಿ ತಯಾರಿ ಬೇಕಾಗಲ್ಲ, ಬೆಳಿಗ್ಗೆ ಹೋಗೋದು, ಸಂಜೆ ವಾಪಸ್ ಬಂದ್ಬಿಡ್ತೀವಿ,
1: ಸಂಜೆ ವಾಪಸ್ ಬರೋದು. ಹಾಗೆ ಊಟದ ಅಷ್ಟೇನೆ, ನಾನ್ ಜೊತೆಗೆ ಬೆಳಿಗ್ಗೆ ಟಿಫನ್ ಆಗ್ಲಿ, ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಬರ್ಬೇಕಾದ್ರೆ ಎಲ್ಲಾದ್ರೂ ಹೋಟ್ಲಲ್ಲಿ ಕೊಡ್ಸ್ಕೊಂಡ್ ಬರ್ತಾ ಇದ್ದೆ. ಮಧ್ಯಾಹ್ನ ನಾವೇ ಏನಾದ್ರೂ ಪ್ಯಾಕಿಂಗ್ ತಗೊಂಡೋಗ್ಬಿಡ್ತಾ ಇದ್ವಿ, ಮಧ್ಯಾಹ್ನ ಊಟ, ಬೆಳಿಗ್ಗೆ ತಿಂಡಿ, ಪ್ಯಾಕಿಂಗ್ ತಗೊಂಡೋಗ್ಬಿಡ್ತಾ ಇದ್ವಿ. ಅದ್ರಿಂದ ಊಟದ ಪ್ರಾಬ್ಲಮ್ ಏನೂ ಬರ್ತಾ ಇರ್ಲಿಲ್ಲ. ಒಂದಿನ ಪ್ರವಾಸಕ್ಕೆ ಬೆಳಿಗ್ಗೆ ಇಡ್ಲಿ, ಚಟ್ನಿ ಇಂಥದ್ದೇನಾದ್ರೂ ಕೊಡ್ತಾ ಇದ್ವಿ, ಮಧ್ಯಾಹ್ನ ಪಲಾವು ಈ ತರ ಕೊಡ್ತಾ ಇದ್ವಿ. ಜನಗಳಿಗೆ ಒಂಥರ ತೃಪ್ತಿ ಆಗೋದು, ಮನೆ ಊಟ ಸಿಗ್ತಾ ಇತ್ತು ಅವ್ರಗಳಿಗೆ, ಒಂಥರ ತೃಪ್ತಿಯಾಗಿ ಎಲ್ಲಾ ಕಡೆನೂ ನೋಡ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ.
0: ಅಂದ್ರೆ ನೀವು ಟೂರ್ ಹೋಗ್ಬೇಕಾದ್ರೆ ಪೂರ್ತಿ ಜವಾಬ್ದಾರಿ ನೀವೇ ತಗೊಳ್ತೀರಾ?
1: ನಾನೇ ತಗೊಳ್ತಾ ಇದ್ದೆ, ಯಾರದೇ ಆಗ್ಲಿ ನನ್ ಜವಾಬ್ದಾರಿ, ಅವ್ರ ಮನೆಗ್ ಹೋಗೋವರೆಗೂ ನನ್ ಜವಾಬ್ದಾರಿ. ಮನೆಗ್ ಹೋದ್ಮೇಲೆ ಅವ್ರು ಫೋನ್ ಮಾಡಿ ಮೆಸೇಜ್ ಮಾಡಿದ್ಮೇಲೆ, ಈಗೀಗ ಮೊಬೈಲ್ ಇದೆ, ಅವಾಗೆಲ್ಲ ಮೊಬೈಲ್ಗಳು ಜಾಸ್ತಿ ಇರ್ಲಿಲ್ಲ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ,
0: 25-30 ವರ್ಷದ ಹಿಂದೆ
1: ಸಣ್ಣ ಸಣ್ಣದಾಗ ಪ್ರಾರಂಭ ಮಾಡ್ಕೊಂಡ್ ಬಂದೆ. ಇದು ನನ್ಗೆ ಹೆಲ್ಪ್ ಆಗಿದ್ದು, ನನ್ ತಮ್ಮ ಒಬ್ಬ, ನನ್ನ ನಾದಿನಿ ಮಗ ಒಬ್ಬ ಬಸ್ ಇದ್ ಮಾಡ್ಕೊಂಡಿದ್ರು, ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ನನಗೆ.
0: ಅಂದ್ರೆ ಈಗ ಹೆಣ್ಮಕ್ಳು ಹೋಗ್ತಾರೆ ಅಂತ ಅಂದಾಗ
1: ಒಬ್ಳೆ, ಹೆಣ್ಮಕ್ಳು ನಾವು ಒಬ್ಳಿಗೆ ಮಾಡಕ್ ಹೆದರ್ಕೆ ಅಲ್ವಾ, ಸಣ್ಣ ವಯಸ್ಸು ಅವಾಗ ನನಗೂನು. ಆಗ ನನ್ ತಮ್ಮಂದಿರು ಇನ್ನೊಬ್, ನನ್ ಸ್ವಂತ ತಮ್ಮನು ಹೆಲ್ಪ್ ಮಾಡ್ತಾ ಇದ್ದ, ಆ ತಮ್ಮನು ಹೆಲ್ಪ್ ಮಾಡ್ತಾ ಇದ್ರು. ಅದ್ರಿಂದ ನನಗೆ ಟೂರ್ ಮಾಡಕ್ಕೆ ಈಸಿ ಆಯ್ತು. ಒಂದ್ ದಿನದ್ದಾಯ್ತು, ಎರಡ್ ದಿನ ಟ್ರಿಪ್ ಮಾಡಕ್ ಶುರು ಮಾಡಿದೆ. ಆಮೇಲೆ ನೈಟ್ ಉಳ್ಕೊಡೋಂತದ್ದು ಮಡಿಕೇರಿ ಈ ಕಡೆ ಮಾಡ್ತಾ ಇದ್ದೆ.
0: ಅಲ್ಲಿಗೆಲ್ಲ ಏನ್ ಎರಡ್ ಮೂರ್ ದಿನಕ್ಕಾದ್ರೆ ಏನೇನೆಲ್ಲ ಬೇಕು?
1: ಎರಡು ದಿನಕ್ಕಾದ್ರೆ ನಾವು ಅಡಿಗೆವ್ನ ಕರ್ಕೊಂಡು ಹೋಗ್ತಾ ಇದ್ವಿ ರಾತ್ರಿ ಉಳ್ಕೊಳಕ್ಕೆ. ಮೊದ್ಲೆಲ್ಲ ಡಾರ್ಮಿಟ್ರಿ ತರ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಆಗ ಕಡಿಮೆ ದುಡ್ಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ.

0: ಅವಾಗೆಲ್ಲ ಎಲ್ಲ ಸಣ್ಣ ಸಣ್ಣ ವಯಸ್ಸು ನಮ್ಮ ಫ್ರೆಂಡ್ಸ್ ಎಲ್ಲಾನು ಸಣ್ಣ ವಯಸ್ಸವರು, ಅದರಿಂದ ಹಾಗಾಗಿ ಎರಡು ದಿನದ್ದು ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗೆಲ್ಲಾನು ಒಳ್ಳೆ ರೂಮ್ಸ್ ಕೊಡ್ಬೇಕು ಅವ್ರಿಗೆ, 3-star ಹೋಟೆಲ್ಸ್ ಕೊಡ್ಬೇಕು. ಇವಾಗೆಲ್ಲಾನು ಒಳ್ಳೆ ಬಸ್ಸು ಎಸಿ ಬಸ್ ಕೊಡ್ತೀವಿ, ಆತರ ಇವಾಗ ಇಂಪ್ರೂವ್ ಮಾಡ್ಕೊಂಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಆತರ ಮಾಡ್ಕೊತಾ ಇದ್ವಿ, 2 ದಿನದ್ದಾಯ್ತು 3 ದಿನದ್ದಾಯ್ತು. ಆಮೇಲೆ ಸ್ಟಾರ್ಟಿಂಗ್ ನಮ್ದು ಕರ್ನಾಟಕ ಟೂರ್ ಮಾಡಿದೆ ನಾನು, ಬರೀ 250. ನನ್ ಗೆಳತಿ ಒಬ್ಳಿದ್ಲು ಲೀಲಾ ಅಂತ, ಅವಳು ರೇಡಿಯೋ ಹುಚ್ಚು ಜಾಸ್ತಿ ಅವಳಿಗು, ನಾನು ಪ್ರವಾಸದ ಹುಚ್ಚು ಜಾಸ್ತಿ ಅವಳಿಗೆ. ಅವಳು ಸ್ವಲ್ಪ ಜನನ್ ಕರ್ಕೊಂಬರೋಳು ಲೀಲಾವತಿ ಅಂತನ್ಬಿಟ್ಟು. ಇವಾಗ ಯಶವಂತಪುರದಲ್ಲಿ ನಾವು ಅಕ್ಕಪಕ್ಕದಲ್ಲಿ ಮನೇಲಿ ಇದ್ವಿ, ಅವಳು ಸ್ವಲ್ಪ ಜನನ್ ಕರ್ಕೊಂಬರೋಳು, ನಾನು ಇಬ್ರು ಸೇರ್ಕೊಂಡು ಒಳ್ಳೆ ಟೂರ್ ಮಾಡ್ತಾ ಇದ್ವಿ ನಾವು. ಆಗ 2 ದಿನದ್ದಾಯ್ತು ಹಾಗೇನೆ. ಆಮೇಲೆ ನನ್ ಮಕ್ಕಳು ಸ್ವಲ್ಪ ದೊಡ್ಡವರಾಗಕ್ ಬಂದ್ರು, ನಾ ಒಂದ್ ವಾರದ್ದು ನಾರ್ತ್ ಇಂಡಿಯಾ ಟ್ರಿಪ್ ಆತರ ಶುರು ಮಾಡ್ಕೊಂಡು, ಕಾಶಿ ಮತ್ತೆ ಅಮರನಾಥ್ ಚಾರ್ಧಾಮ್ ಆಗ್ಲಿ ಎಲ್ಲಾ ಕಡೆನು ಪ್ರವಾಸ ಮಾಡಕ್ಕೆ ಅಭ್ಯಾಸ ಮಾಡ್ಕೊಂಡೆ ನಾನು ಆ ಧೈರ್ಯದಿಂದ. ನನ್ ಮನೆಯವ್ರು ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನಮ್ಮ ಯಜಮಾನ್ರು ನನ್ಗೆ ಸಪೋರ್ಟ್ ನಿಂತರು. ಸೊ ನಾವಿಬ್ರು ಸೇರಿ ಹೊರಗಡೆ ಒಂದು ವಾರ ಆತರ ನಾವು ಹೋಗ್ತಾ ಇದ್ವಿ.
1: ಈಗ ನೀವು ಟೂರ್ ಈ ತರ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ನೀವು ಹೋಗ್ತಾ ಇದ್ರಿ, ನಿಮ್ ಜೊತೆಗೆ ಬರೋರ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಇಷ್ಟು ಟೂರ್ ಮಾಡಿದ್ರಿಂದ ನಿಮ್ಗೆ ಏನು ಪ್ರಯೋಜನ ಆಗಿದೆ? ನಿಮ್ಗೆ ಯಾವ ತರ ಅಂದ್ರೆ ಫೈನಾನ್ಷಿಯಲಿ ಒಂದಷ್ಟು ದುಡ್ಡು ನಾವು ಹಾಕಬೇಕು, ಮನೆ ಬಿಟ್ಟು ಹೋಗ್ಬೇಕು, ಹೊರಗಡೆ ಇರಬೇಕು, ಮನೆ ವ್ಯವಸ್ಥೆ ಎಲ್ಲ ಬಿಟ್ಟು, ಅದ್ರ ಜೊತೆಗೆ ಏನ್ ನಾಲೆಡ್ಜು ಅಥವಾ ಒಂದು ಧೈರ್ಯ ಕಾನ್ಫಿಡೆನ್ಸ್ ಆ ತರದ ವಿಷಯದಲ್ಲಿ ನಿಮ್ಗೆ ಯಾವ ತರ ಅನುಭವ ಆಗಿದೆ?
0: ಸುಮ್ನೆ ಆಗಲ್ಲ ಮೇಡಮ್, ಹೊರಗಡೆ ಕರ್ಕೊಂಡು ಹೋದ್ರೆ ಇವಾಗ ಚಾರ್ಧಾಮ್ ಅಂತ ತುಂಬಾ ಡೇಂಜರಸ್ ಪ್ಲೇಸ್. ಇವಾಗೆಲ್ಲ ದಾರಿಗೆ ಮೋದಿ ಬಂದ್ಮೇಲೆ ಇವಾಗೆಲ್ಲ ದಾರಿ ಎಲ್ಲ ಸುಗಮವಾಗಿ ಮಾಡ್ಕೊಟ್ಟಿದ್ದಾರೆ. ಆ ಕಾಲದಲ್ಲೆಲ್ಲಾನು ದಾರಿ ಎಲ್ಲ ಅಷ್ಟೊಂದು ಇದಿರ್ತಾ ಇರ್ಲಿಲ್ಲ, ಒಂಥರ ಭಯ. ಎಲ್ಲಿ ಇದು ಅವ್ರು ಬರೋವರ್ಗುನು ಅವರು ಯಾತ್ರೆ ಮುಗಿಸ್ಕೊಂಡು ಇವಾಗ ಕೇದಾರನಾಥಕ್ಕೆ ಹೋಗಿ ಬರೋವರ್ಗೂ ನಮ್ಗೆ ಎಲ್ಲಾರು ಒಂದು ಸೇರೋವರೆಗೂ ನಮ್ಮ ಮನ್ಸಲ್ಲಿ ನಮ್ ಕೈಯಲ್ಲಿ ಇರೋದಿಲ್ಲ. ಒಂಥರ ಆತಂಕ ಇದು ತುಂಬಾ ಇದೆ, ಅದು ತುಂಬಾ ಕಷ್ಟಕರವಾಗಿದ್ದು ಆತರ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗೋದು. ಅವ್ರು ಬಂದು ನಮ್ ಕಣ್ಮುಂದೆ ಇರೋವರೆಗೂ ನಮ್ಮ ಮನ್ಸಲ್ಲಿ ಇರ್ತಾ ಇರ್ಲಿಲ್ಲ, ಆತರ ಊಟ ತಿಂಡಿ ಸೇರ್ತಾ ಇರ್ಲಿಲ್ಲ ನಮ್ಗೆ, ಅಷ್ಟು ಟೆನ್ಷನ್ ಮಾಡ್ಕೊತಾ ಇದ್ವಿ. ಅದೆಲ್ಲಾನು
1: ಅಂದ್ರೆ ಜೊತೆಲಿ ಕರ್ಕೊಂಡು ಹೋಗಿರೋರು ಸೇಫ್ ಆಗಿ ಇದ್ದಾರೆ ಅಂತ
0: ಗೊತ್ತಾಗಿರಬೇಕು. ಹೌದು ಮೇಡಮ್, ಇದುವರೆಗೂ ಆಯ್ತು. ನಾನು ಎಂತೆಂತ ಪ್ಲೇಸ್ ಎಲ್ಲಾ ಇಡೀ ಇಂಡಿಯಾ ಸುತ್ತಿದ್ದೀನಿ, ನಾನು ಇಂಡಿಯಾ ಕರ್ಕೊಂಡು ಹೋಗಿದ್ದೀನಿ ಎಲ್ಲಾರ್ನು. ನನ್ ಫ್ರೆಂಡ್ ಇಡೀ ನನ್ ಫ್ರೆಂಡ್ಸ್ ಗ್ರೂಪ್ ನನ್ ಜೊತೆ. ನಾನು ಒಂದು ಇದಕ್ ಬರಕ್ ಕಾರಣ, ನಾವು ವಾಕಿಂಗ್ ಹೋಗ್ತಾ ಇದ್ವಿ ಪಾರ್ಕಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ನಾವು ಸ್ತ್ರೀಶಕ್ತಿ ಸಂಘಗಳು, ಹಾಗೆ ನಮ್ದು ಸತ್ಸಂಗ ಇದೆ, ನಂದಿನಿ ಸತ್ಸಂಗನೂ ಇದೆ, ಹಾಗೆ ನಾನು ಒಂದು ಇದು ಲೇಡೀಸ್ ಮಹಿಳಾ ಸಂಘನು ಮಾಡ್ಕೊಂಡೆ, ಅದ್ರಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡು ಮಹಿಳೆಯರನ್ನೆಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಇಡೀ ಇಂಡಿಯಾ ಸುತ್ತ ಕರ್ಕೊಂಡೋಗಿ ತೋರ್ಸ್ಬಿಟ್ಟಿದೀನಿ ನಮ್ ಲೇಡೀಸ್ ಗಳು ಎಲ್ಲಾರ್ನು. ಅದ್ರ ಜೊತೆಗೆ ತುಂಬಾ ಇವಾಗಂತೂ ಬೇರೆ ಬೇರೆ ಊರಿಂದ, ಮೈಸೂರಿಂದ ಆಗ್ಲಿ, ದಾವಣಗೆರೆ, ಹಾಸನ, ಎಲ್ಲಾ ಕಡೆಯಿಂದಾನು ಜನ ಇದಾರೆ. ಅಷ್ಟು ಬೆಳ್ಕೊಂಡೋಗಿದೆ ನಮ್ದು ನಂದಿನಿ ಲೇಔಟಲ್ಲಿ. ಸುಜಾತ ಅಂದ್ರೆ ಎಲ್ಲಾರ್ಗು ಒಂಥರ ಇಷ್ಟ, ಅವ್ರ ಜೊತೆ ಹೋದ್ರೆ ಯಾವ್ದು ತೊಂದ್ರೆ ಆಗಲ್ಲ, ಸೇಫ್ ಆಗಿರತ್ತೆ, ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ರೂಮ್ಸ್ ಕೊಡ್ತಾರೆ ಅನ್ನೋ ಒಂದು ಎಲ್ಲಾರ್ಗ ಮನ್ಸಲ್ಲೂ ಆ ಭಾವನೆ ಬಂದ್ಬಿಟ್ಟಿದೆ.
1: ಸುಜಾತ ಅವ್ರೆ, ಈಗ ನಿಮ್ಗೆ ಬೇರೆ ಬೇರೆ ತರ ಅಂದ್ರೆ ಹಿರಿಯರು ಬರ್ತಾರೆ, ಕಿರಿಯರು ಬರ್ತಾರೆ, ಕೆಲ್ಸಕ್ಕೆ ಹೋಗೋರು, ಮನೇಲಿರೋರು, ಹೀಗೆ ಬೇರೆ ಬೇರೆ ತರದ ಜನ ಬರ್ತಾರಲ್ವಾ, ಯಾವ ತರ ನೀವು ಅವ್ರನ್ನ ಕೇರ್ ಮಾಡ್ತೀರಾ?
0: ಇಲ್ಲ ಮೇಡಮ್, ತುಂಬಾ ಕೇರ್ ಮಾಡ್ತೀವಿ. ವಯಸ್ಸಾದವ್ರು ಬಂದ್ರೆ ತುಂಬಾನೇ ನಮ್ ಜೊತೆಗೆ ಇನ್ನು ನಮ್ಮ ಮನೆಯವರು ಇರ್ತಾರಲ್ವಾ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋದು, ದರ್ಶನ ಮಾಡೋದಾಗ್ಲಿ, ಊಟ ತಿಂಡಿ ಕೊಡೋದಾಗ್ಲಿ, ಎಲ್ಲಾದ್ರಲ್ಲೂ ತುಂಬಾ ಕೇರ್ ತಗೊಂಡು ಅವ್ರನ್ನ ಕರ್ಕೊಂಬಂದು ಸೇರಿಸ್ತೀವಿ. ಮಕ್ಕಳು ಕಳಿಸ್ತಾರೆ, ನಮ್ಮ ಅಪ್ಪ ಅಮ್ಮನ ಇಬ್ಬರನ್ನೇ ಕಳಿಸ್ತಾ ಇದೀವಿ, ಚೆನ್ನಾಗಿ ನೋಡ್ಕೋಬೇಕು ಮೇಡಮ್ ಅಂತ. ನಾನು ಒಂದು ತಾಯಿ ತರ ನೋಡ್ಕೋತೀನಿ ಅವ್ರು, ನಮ್ ಮಕ್ಕಳು ಅನ್ನೋ ಒಂದು ರೀತಿನಲ್ಲಿ, ಎಷ್ಟೇ ದೊಡ್ಡವರಾಗ್ಲಿ ಮಕ್ಕಳು ಅನ್ನೋ ಒಂದು ರೀತಿನಲ್ಲಿ ಅವ್ರನ್ನೆಲ್ಲ ಭಾವಿಸಿ ಅವ್ರನ್ನ ಸೇಫ್ ಆಗಿ ಕರ್ಕೊಂಬಂದು ಅವ್ರ ಮನೆಗೆ ಬಿಟ್ಟು ಅವ್ರ ಮಕ್ಕಳೆಲ್ಲ ಖುಷಿ ಪಡಂಗ್ ಮಾಡ್ತೀವಿ. ಅಂದ್ರೆ
1: ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಎಷ್ಟೊಂದ್ ಜನಕ್ಕೆ ದುಡ್ಡಿರುತ್ತೆ, ಸಮಯ ಇರುತ್ತೆ. ಅಂದ್ರೆ ಒಂದು ಒಳ್ಳೆ ಕಂಪನಿ ಅಂದ್ರೆ ನಾವು ನಂಬಿಕೆ ಇರುವಂತಹ ಒಂದು ಒಳ್ಳೆ ಜನರ ಜೊತೆಗೆ ಹೋದ್ರೆ ಪ್ರವಾಸ ಕೂಡ ಪ್ರಯಾಸ ಆಗೋದಿಲ್ಲ, ಖುಷಿ ಖುಷಿಯಾಗಿ ಬರಬಹುದು ಅಂತ ಹೇಳಿ. ಹಾಗಾಗಿ ನಾವಿವಾಗ ಸದ್ಯಕ್ಕೆ ಒಂದು ಹಾಡು ಕೇಳೋಣ. ಹಾಡಿನ ನಂತರ ನಿಮ್ಮ ಒಂದು ವಿಶೇಷವಾದಂತಹ ಯಾವ್ದಾದ್ರೂ ಅನುಭವ, ತುಂಬಾ ಖುಷಿ ಪಟ್ಟಿದ್ದು ಅಥವಾ ತುಂಬಾ ಕಷ್ಟ ಆಯ್ತು, ತುಂಬಾ ಬೇಸರ ಆಯ್ತು, ತುಂಬಾ ನೋವಾಯ್ತು ಅನ್ನುವಂತ ಯಾವ್ದಾದ್ರು ಒಂದು ಘಟನೆ ಇದ್ರೆ ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು 102.9 FM ವಿವಿಧ ಭಾರತೀಯ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದೀರಾ. ಸುಜಾತಾ ಶಿವಾನಂದ್ ಅವರು ಎಷ್ಟೊಂದು ಪ್ರವಾಸಗಳನ್ನ ಮಾಡಿ ನಿಮ್ಮ ಪ್ರವಾಸದ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರ, ನಮ್ಮ ಜೊತೆಯಾಗಿರಿ, ಕೇಳ್ತಾ ಇರಿ, ಮಾತಾಡೋಣ ಇದ್ರ ಬಗ್ಗೆ ಇನ್ನಷ್ಟು.

0: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: 4:33 ಸಮಯಾಗಿದೆ. ಇದು ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಸುಜಾತ ಶಿವಾನಂದ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸುಜಾತ ಶಿವಾನಂದ್ ಅವರು ಕಳೆದ 25 ವರ್ಷಗಳಿಂದಲೂ ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ತಾವು ಪ್ರವಾಸ ಮಾಡೋದಷ್ಟೇ ಅಲ್ಲ, ತಮ್ಮ ಜೊತೆಗೆ ಬರುವಂತಹ ಹಿರಿಯರು ಕಿರಿಯರು ಎಲ್ಲರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವರ ಯೋಗಕ್ಷೇಮವನ್ನು ಕೂಡ ನೋಡ್ಕೊಳ್ತಾರೆ ಸುಜಾತ ಅವರು. ಈಗ ತಾನೇ ನೀವು ಕಾರ್ಯಕ್ರಮದಲ್ಲಿ ಕೇಳಿದ್ರಿ ದೇವರೇ ದಿಕ್ಕು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿತ್ತು. ಬಸವರಾಜ್ ಕೆಸ್ತೂರು ಅವರು ಬರೆದ ಗೀತೆಗೆ

0: ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಸುಜಾತ ಅವರೇ,
1: ಹೇಳಿ ಮೇಡಮ್.
0: ನೀವು ಹೇಳ್ತಾ ಇದ್ರಿ ಎಲ್ಲ ಥರದ ಜನರು ಕೂಡ ಬರ್ತಾರೆ ನಮ್ಮ ಜೊತೆಗೆ ಪ್ರವಾಸಕ್ಕೆ ಅಂತ ಹೇಳ್ತಾ ಇದ್ರಿ. ನಾನು ಕೇಳಿದೆ ದೇಶ ಸುತ್ತೋದು, ಕೋಶ ಓದೋದ್ರಿಂದ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನಿಮಗೆ ಯಾವ ಥರ ಬೆನಿಫಿಟ್ ಆಯಿತು ಅಂತ.
1: ನಾನು ಪರ್ಸನಲ್ ಆಗಿ ಅಂತೆ ಮೇಡಮ್, ನಾನು ಹೆಚ್ಚಿಗೆ ನಾನು ಲಾಭ ತಗೋತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಅವ್ರಿಗೂ ಅನುಕೂಲ ಆಗ್ಬೇಕು, ನನಗೂ ಅನುಕೂಲ ಆಗ್ಬೇಕು. ಹಾಗಾಗಿ ಆ ತರ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಪ್ರವಾಸ ಮಾಡಿಸ್ತೀನಿ.
0: ಅಂದ್ರೆ ನೀವು ನಿಮ್ ಜೊತೆ ಬರೋರ ಹತ್ರ ಒಂದ್ ಸ್ವಲ್ಪ ಹಣ ತಗೊಳ್ತೀರಾ ಫೀಸ್ ಅಂತ ಹೇಳಿ?
1: ಹೌದು ಮೇಡಮ್, ಖರ್ಚಿಗೆ ಬೇಕಾಗತ್ತೆ ಅಲ್ವಾ?
0: ಅದು ಹೌದು. ಅದು ಬಿಟ್ಟು ನಾನು ಕೇಳ್ತಾ ಇರೋದು ವೈಯಕ್ತಿಕವಾಗಿ ಇವಾಗ ನಿಮ್ಗೆ ಅಲ್ಲಿ ಹೋಗೋದು, ಬುಕ್ ಮಾಡೋದು, ಆಮೇಲೆ ಎಲ್ಲಿ ಹೋಗ್ಬೇಕಂತ ಅನ್ಕೊಂಡಿರ್ತೀರಾ, ಎಷ್ಟು ದಿನ ಹೋಗ್ಬೇಕಾಗತ್ತೆ, ಊಟ ತಿಂಡಿ ಬೇರೆ ಬೇರೆ ಅಫಿಷಿಯಲ್ ಚಾರ್ಜಸ್ ಅಂತ ಎಲ್ಲ ಇರುತ್ತಲ್ವಾ, ನಾವು ಮಾತಾಡ್ಬೇಕು ಅಲ್ಲಿ ಅವ್ರ ಜೊತೆಗೆ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ, ಆ ತರದ ಕೆಲಸ ಎಲ್ಲ ನೀವೇ ಮಾಡ್ತೀರಾ ಅಥವಾ ನಿಮಗೆ ಬೇರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ?
1: ಇಲ್ಲ ಮೇಡಮ್, ನಾನೇ ಮಾಡ್ತೀನಿ. ಫಸ್ಟೇ ಫೋನ್ ಮಾಡಿ ಯಾವ ಜಾಗಕ್ಕೆ ಹೋಗ್ಬೇಕು ಎಲ್ಲ ಪ್ಲಾನ್ ಮಾಡ್ಕೋತೀವಿ. ಇಂತಿಂತ ದಿನ ಇಂತಿಂತ ಜಾಗದಲ್ಲಿ ಹಾಲ್ಟ್ ಆಗ್ಬೇಕು ನಾವು, ಇಷ್ಟು ದಿನ ಇದು ಏನೇನ್ ಪ್ಲೇಸ್ ನೋಡ್ತೀವಿ ಫಸ್ಟ್ ಅದನ್ನೆಲ್ಲ ನಾವು ಅದನ್ನ ನೋಟ್ ಮಾಡ್ಕೋತೀವಿ. ಇವಾಗ ಫಸ್ಟ್ ಡೇ ಸೆಕೆಂಡ್ ಡೇ ಆತರ ನಾನು ಮಾಡ್ಕೊಂಡು ಡೇಟ್ ವೈಸ್ ನಾನು ಅಲ್ಲಿ ಹೋಟೆಲ್ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟು ರೂಮ್ ಬುಕ್ ಮಾಡ್ಬಿಡ್ತೀವಿ ಅಡ್ವಾನ್ಸ್ ಹಾಕ್ಬಿಟ್ಟು. ಫಸ್ಟ್ ರೂಮ್ ಆಗ್ಲಿ ಬಸ್ ಆಗ್ಲಿ, ಇಲ್ಲಿಂದ ನಾವು ಫಸ್ಟ್ ಎಲ್ಲ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಟ್ರೈನ್ ಅಲ್ಲಿ ಇಳಿದ್ರಿ ತಕ್ಷಣ ಅಲ್ಲಿ ಬಸ್ ಬರೋದು ನಮಗೆ. ಆ ಬಸ್ ಇಂದ ಎಲ್ಲಾ ಇದು ಪ್ರವಾಸ ಮುಂದುವರಿಸ್ತಾ ಇದ್ವಿ. ಈಗೆಲ್ಲ ವಿಮಾನದಲ್ಲಿ ಬರೋರು ಜಾಸ್ತಿ ಇರೋದ್ರಿಂದ ವಿಮಾನ ಏರ್ಪೋರ್ಟ್ ಬಸ್ ಬರುತ್ತೆ. ಅವತ್ತಿನ ದಿನ ಊಟ ತಿಂಡಿ ಆಗ್ಲಿ ಎಲ್ಲಾನು ಫಸ್ಟೇ ಭಟ್ರಿ ಇರ್ತಾರೆ ನಮ್ ಜೊತೆಗೆ ಮೂರ್ ಜನ, ಅವರು ಅಷ್ಟೇ ನಮ್ಮ ಅಕ್ಕನ ತಮ್ಮಂದಿರ್ ತರ ಸಹಕಾರ ಕೊಡ್ತಾರೆ ನಮ್ಗೆ ಎಲ್ಲೋದ್ರು. ಅಷ್ಟು ನಮ್ಮ ಫ್ಯಾಮಿಲಿ ತರನ ಇಡೀ ನಾವ್ ಒಂದು ಬಸ್ ಜನ ಹೋದ್ರೆ ಇಡೀ ಫ್ಯಾಮಿಲಿ ತರನ ಇರುತ್ತೆ. ಎಲ್ಲಾರು ನನ್ ಜೊತೆ ಬರೋರೆಲ್ಲಾನು ತುಂಬಾ ಹೊಂದ್ಕೊಂಡು ಯಾರು ಒಬ್ರಿಗೊಬ್ರು ಜಗಳ ಮಾಡ್ದೀರಾ, ನಾವೆಲ್ಲ ಒಂದೇ ಫ್ಯಾಮಿಲಿ ಅನ್ನಂಗೆ ನಡ್ಕೋತಾರೆ.
0: ಅವ್ರ
1: ಸಹಕಾರನೂ ನಮ್ಗೆ ಬೇಕು, ಪ್ರವಾಸಕ್ಕೆ ಬರೋರ್ ಸಹಕಾರನೂ ನಮ್ಗೆ ಬೇಕು. ಎಲ್ಲಾರ ಜೊತೆ ಹೊಂದ್ಕೋಬೇಕು ಫ್ರೆಂಡ್ಸ್ ಆಗಿ, ಎಲ್ಲದಕ್ಕೂ ಅನುಕೂಲವಾಗಿ ಒಂದು ಕಷ್ಟ ಸುಖ ಎಲ್ಲಾನು ಅವ್ರಿಗೂ ಬಂದ್ರು ಅವ್ರು ಅನುಸರಿಸ್ಕೋಬೇಕು. ಒಂದು ಹೀಗೆ ಎಲ್ಲಾನು ಅನುಸರಿಸ್ಕೊಂಡ್ರೇನೆ ಒಂದು ಪ್ರವಾಸ ಅದು ಸಂತೋಷವಾಗಿ ಸಂಪೂರ್ತಿ ಆಗೋದು ಅಲ್ವಾ?
0: ಏನಾದ್ರೂ ಕೆಟ್ಟ ಅಭಿಪ್ರಾಯ, ಕೆಟ್ಟ ಒಂದು ಅನುಭವ ಆಗಿದ್ಯಾ, ಯಾರಾದ್ರೂ ಒಬ್ರಿಗೆ ಬೇಸರ ಆಯ್ತು, ನೋವಾಯ್ತು, ಆರೋಗ್ಯ ಸರಿ ಹೋಗ್ಲಿಲ್ಲ, ಅಥವಾ ಬಿದ್ರು ಎದ್ರು ಆತರದ ಏನಾದ್ರೂ ಅಂತ ಘಟನೆಗಳೇನಾದ್ರು?
1: ಒಂದೇ ಒಂದ್ಸಲಿ ಮಾತ್ರ ಅಪ್ಪ ಅಮ್ಮ ಬಂದಿ ಮಗ ಬಂದಿದ್ರು ಅಮ್ಮ ಮಗ. ಅವಾಗ ಒಂದು ಅಮರನಾಥಕ್ ಹೋಗಿದ್ವಿ, ಅಮರನಾಥಲ್ಲೂ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರು. ಬಂದು ಮತ್ತೆ ಇಳಿದು ಬಂದ್ಬಿಟ್ವಿ, ಇನ್ನೇನ್ ಡೆಲ್ಲಿಗ್ ಬರ್ತಾ ಇದೀವಿ. ಅವಾಗ ಒಂದು ಸ್ವಲ್ಪ ಅವ್ರಿಗೆ ಮೈಂಡ್ ಒಂಥರ ಆಯ್ತು ಆ ಕೋಲ್ಡ್ಗೆ. ಆಗ ತಕ್ಷಣ ಏನ್ ಮಾಡಿದ್ವಿ, ಅವ್ರ ಮಗನ್ನ ಅವ್ರ ಅಮ್ಮನ್ನ ಮನೆಗ್ ಫೋನ್ ಮಾಡ್ಬಿಟ್ಟು ಕಳಿಸ್ಕೊಟ್ಬಿಟ್ವಿ. ಅಲ್ಲೇ ನಾನ್ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರನ್ನ ಈ ತರ ಕಳಿಸ್ತಾ ಇದೀನಿ, ನೀವ್ ಬಂದು ರಿಸೀವ್ ಮಾಡ್ಕೊಳ್ಳಿ ಅಂತ ಕಳಿಸಿದ್ವಿ. ಅದು ಆಮೇಲೆ ಅವರು ಸರಿ ಹೋದ್ರು, ಚೆನ್ನಾಗಾದ್ರು, ಚೆನ್ನಾಗಾಗಿ ಅವ್ರ ಇವತ್ತು ಅಯ್ಯಮ್ಮ ಅವ್ರಿಗಂತೂ ತುಂಬಾ ಖುಷಿ. ನಾನು ಅಂತಂದ್ರೆ ಅವ್ರ ಮನೆಗ್ ಹೋದ್ರು ಅಷ್ಟೇನೆ, ಅಷ್ಟು ಖುಷಿ, ನಮ್ ದೇವ್ರ ಬಂದ ತರ ಬರ್ತೀರಾ ನೀವು ಅಂತ. ನಮ್ಗೆ ನಾವ್ ಎಲ್ಲಾ ನೋಡಿರೋದು ನಿಮ್ಮಿಂದ, ಎಲ್ಲಾ ದೇವಸ್ಥಾನ ನೋಡಿರೋದು, ಎಲ್ಲಾ ದೇವ್ರ ದರ್ಶನ ಮಾಡಿರೋದು ಅಂತ. ಅದೊಂದು ಆಯ್ತು ಒಂದ್ ವರ್ಷದಲ್ಲಿ ಮಾತ್ರ, ಅದು ಆಮೇಲಿಂದ ಯಾವ್ದೇ ಪ್ರಾಬ್ಲಮ್ ಆಗಿಲ್ಲ. ಹಾಗೆ ಒಂದ್ಸಲಿ ಅಮರನಾಥ್ಗ್ ಹೋದಾಗ ಅವಾಗ ಕಲ್ಲೆಲ್ಲ, ಅವಾಗ ಯುದ್ಧ ಇದು ಸ್ಟಾರ್ಟ್ ಆಗಿತ್ತಲ್ಲ, ಯುದ್ಧ ಏನಿರ್ಲಿಲ್ಲ, ಕಾಶ್ಮೀರ ಅವರು ತುಂಬಾ ಇದ್ ಮಾಡ್ತಾ ಇದ್ರು. ಆಗ ಒಂದ್ ನಾಲ್ಕೈದು ದಿನ ಬಿಟ್ಟಿಲ್ಲ ಮಿಲಿಟರಿ ಅವರು, ತುಂಬಾ ಕಲ್ಗಳು ಹೊಡೆಯೋದು, ಬಾಂಬ್ ಹಾಕೋದು ಆತರ ಎಲ್ಲ ಮಾಡಿದಾಗ ನಾವು ಟನಲ್ ಇಂದ ಈ ಕಡೆಗೆ ಒಂದಿನ ಪೂರ್ತಿ ಎರಡ್ ದಿನ ಇದ್ ಬಿಟ್ವಿ.
0: ಅಲ್ಲೇ ಉಳ್ಕೋಬೇಕಾಯ್ತು,
1: ಅಲ್ಲೇ ಉಳ್ಕೋಬೇಕಾಯ್ತು. ಅಂದ ಒಂದು ಟೆಂಟ್ ಗಳೆಲ್ಲ ಅಲ್ಲೇ, ಊಟ ಎಲ್ಲ ಸಿಗ್ತಾ ಇತ್ತು, ಬಟ್ ನಾವು ನಮ್ ಭಟ್ರನ್ ಕರ್ಕೊಂಡೋಗಿರೋದ್ರಿಂದ ಅಲ್ಲೇ ಟೆಂಟ್ ತರ ಹಾಕ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಒಂದ್ ಮನೆ ಇತ್ತು, ಅಲ್ಲೇನೆ ಬಸ್ ಅಲ್ಲೇ ಮಲ್ಕೋತಾ ಇದ್ರು ಎಲ್ಲಾರು. ಆಮೇಲೆ ಮಿಲಿಟರಿ ಅವ್ರು ಪಾಪ ಅವ್ರಿಗೆ ಟೆಂಟ್ ಇರತ್ತಲ್ಲ ಅಲ್ಲಿ ಬಿಟ್ಕೊಟ್ರು ನಮ್ಗೆ ಕೆಲವು ಜನಕ್ಕೆ, ಚಳಿ ಪ್ರೀತ ಚಳಿಯಲ್ಲಿ ಅಂತ ಜಾಗದಲ್ಲಿ ಪಾಪ ಅವರೆಲ್ಲ ಹೆಲ್ಪ್ ಮಾಡಿದ್ರು ನಮ್ಗೆ. ಒಂದು ದಿನ ಪೂರ್ತಿ ಅಲ್ಲಿದ್ವಿ, ನೆಕ್ಸ್ಟ್ ಮಾರನೇ ದಿನಾನು ಅಲ್ಲೇ ಇದ್ವಿ. ಅವಾಗೆಲ್ಲ ಪಾಪ ಎಲ್ಲಾರು ನಮ್ಗೆ ಸಹಕಾರ ಕೊಟ್ರು, ವಾಪಸ್ ಹೋಗೋದ್ ಬೇಡ, ಯಾರು ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಎಲ್ಲಾರು ಅಲ್ಲೇ ಇದ್ದು, ಆಮೇಲೆ ಮಿಲಿಟರಿ ಅವ್ರ ಸಹಾಯದಿಂದ ನಾವು ಹೋಗಿ ಅಮರನಾಥ ದರ್ಶನ, ಐತ್ ಲಿಂಗ ಅದು. ಅದ್ರಲ್ಲಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಅವರು ಮತ್ತೆ ಕರ್ಕೊಂಬಂದು ಸೇಫ್ ಆಗಿ ನಮ್ಮನ್ನ ಬಾರ್ಡರ್ ಅಲ್ಲಿ ಬಿಟ್ರು. ಅದೊಂದು ಅನುಭವ ಆಯ್ತು. ಅಷ್ಟೇನೆ, ಅದು ಬಿಟ್ರೆ ಖುಷಿ ಕೊಡೋಂತದ್ದು ಒಂದು ಹೇಳ್ತೀನಿ ಮೇಡಮ್. ಇದು ಎಲ್ಲಾರ ಅನುಭವದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲಿ ನಾವು ಗುಜರಾತ್ಗೆ ಹೋದಾಗ ಒಬ್ಬ ಮಹಿಳೆ 70 ಗ್ರಾಂ ಚಿನ್ನ ಚೈನ್ ಅವತ್ತು ಬಸ್ ಮಾರುತಿಗೆ ಹೋಗ್ಬೇಕಂತ ತೆಗೆದು ದಿಂಬ್ ಕೆಳಗಡೆ ಟಿಶ್ಯೂ ಪೇಪರ್ ಅಲ್ಲಿ ಸುತ್ತಬಿಟ್ಟು ಅವ್ರ ಫ್ರೆಂಡ್ ಮಲಗಿದ್ರೆ ಕೆಳಗಡೆ ಟಿಶ್ಯೂ ಪೇಪರ್ ಅಲ್ಲಿ ಇದ್ಬಿಟ್ಟು 1 ಗಂಟೆಗೆ ಅವ್ರು ಹೋಗ್ಬಿಟ್ಟಿದ್ದಾರೆ. ದರ್ಶನ ಮಾಡ್ಕೊಂಡ್ ಬಂದು ಮಾರನೇ ದಿನ ಬೆಳಗ್ಗೆನು ಗಮನಿಸ್ಲಿಲ್ಲ. ನೆಕ್ಸ್ಟ್ ಡೇ ನಾವು ಓಂಕಾರೇಶ್ವರ ದರ್ಶನ ಮಾಡ್ಕೊಂಡು ಸೀದಾ ಫ್ಲೈಟ್ ಅಲ್ಲಿ ರಿಟರ್ನ್ ಬಂದ್ಬಿಟ್ವಿ ಬ್ಯಾಂಗ್ಳೂರ್ಗೆ. ಮಾರನೇ ದಿನ ಅವರು ತುಂಬಾ ಫೋನ್ ಮಾಡಿ ಹತ್ಕೊಂಡ್ರು ಈ ತರ 70 ಗ್ರಾಮ್ಸ್ನ ಎರಡೆಳೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಜೋರಾಗಿ ಹತ್ಕೊಂಡು ಫೋನ್ ಮಾಡಿ ತುಂಬಾ ಇದ್ ಮಾಡಿದ್ರು. ಅಂದ ತಕ್ಷಣ ನಮ್ದು ಗೈಡ್ ಇರ್ ನನ್ನ ಹೋಟೆಲ್ ಅವ್ರ ಗೈಡ್ ಒಬ್ರು ಇರ್ತಾರೆ ನಮ್ಗೆ, ಅಲ್ಲಿ ಅವ್ರಿಗೆ ಆಕಾಶ್ ಅಂತ ಅವ್ರು ಫೋನ್ ಮಾಡಿ ಈ ತರ ಆಗೋಗಿದೆ ಏನ್ ಮಾಡೋದು, ಅಯ್ಯೋ ಒಂದಿನ ಪೂರ್ತಿ ಕಳೆದೋಗಿದೆ ಎಲ್ಲಾ ರೂಮ್ ಎಲ್ಲ ಕಸ ಗುಡಿಸಿ ಎಲ್ಲಾ ತೆಗ್ದು ಹಾಕಿರ್ತಾರೆ ಬೆಡ್ಸ್ ಅಲ್ಲ, ನಾವು ಖಾಲಿ ಮಾಡಿದ ತಕ್ಷಣ ಎಲ್ಲಾ ಕ್ಲೀನ್ ಮಾಡ್ತಾರಲ್ವಾ. ಆಗ ಮತ್ತೆ ಆಗೋದಿಲ್ಲ ಮೇಡಮ್ ಸಿಗೋದಿಲ್ಲ ಅಂತಂದ್ರು, ನೀವ್ ಕೇಳಿ ಒಂದ್ಸಲಿ ಹೋಟ್ಲಗ್ ಫೋನ್ ಮಾಡಿ ಅಂತ. ಅವ್ರ ಪಾಪ ಎಲ್ಲಾ ವಿಚಾರಿಸಿದ್ದಾರೆ. ನನ್ಗ ಆಮೇಲೂ ಮನ್ಸು ತಡೀಲಿಲ್ಲ, ಮತ್ತೆ ಫೋನ್ ಮಾಡಿದೆ ಒಂದ್ಸರಿ, ನಾವ್ ಎಷ್ಟಾದ್ರೂ ಆಗ್ಲಿ ಇದ್ ಮಾಡ್ತೀವಿ ಕಸದಲ್ಲಿ ಕಸ ತೆಗ್ದಿರಲ್ಲ ಕಸದಲ್ಲಿ ಹುಡುಕಿ ಅಂತ ಅಂದ್ಬಿಟ್ಟು. ಆಮೇಲೆ ಪಾಪ ಹುಡುಗರೆಲ್ಲ ಅಲ್ಲಿ ಕೆಲ್ಸ ಮಾಡೋ ಹುಡುಗರೆಲ್ಲ ಕಸದಲ್ಲಿ ಹುಡುಕಿ ಆಮೇಲೆ ನನ್ಗೆ ಫೋಟೋ ಕಳ್ಸಿದ್ರು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಸಿಕ್ತು.
0: ಎಲ್ಲಿ ಕಸದಲ್ಲಿತ್ತ?
1: ಕಸದಲ್ಲಿತ್ತು.
0: ಓ ದೇವ್ರೆ, ಏನ್ ನಿಜವಾಗ್ಲೂ ಖುಷಿ ವಿಷಯನೇ, ನಿಜವಾಗ್ಲೂ ಖುಷಿ.
1: ಆಮೇಲೆ ಸರಿ ಅವ್ರ ತೆಗ್ದಿಟ್ಟು ಮಾರನೇ ದಿನ ಅವಾಗ ದೀಪಾವಳಿ, ನಾವ್ ದಸರಾ ಆದ್ಮೇಲೆ.
0: ಅಲ್ಲ ಸುಜಾತ ಅವ್ರೆ, ನಮ್ ಮನೆ ಪಕ್ಕದಲ್ಲಿ ಹಾಕಿರೋ ಗಿಡಗಳನ್ನೇ ಬಿಡಲ್ಲ ಜನ, ಹೂ ಬಿಡಲ್ಲ. ಮನೆ ಹತ್ರ ಹಾಕಿರೋ ಬಟ್ಟೆ ಬರೇ ಚಪ್ಪಲಿ ಅಂತದಿಂತದ್ನೆಲ್ಲ ಹೊತ್ಕೊಂಡು ಹೋಗುವಂತ ಕಾಲದಲ್ಲಿ ನಿಮ್ಗೆ 70 ಗ್ರಾಂ ಚಿನ್ನದ ಸರ ಒಂದು ದಿನ ಕಳೆದ್ಮೇಲೆ
1: ಅವ್ರು ಕೊಟ್ರಲ್ಲ ಹುಡುಗರು ಸಿಕ್ಕಿದ್ದು ಅದನ್ನ ಕೊಟ್ರಲ್ಲ. ಆಮೇಲೆ ಬೆಂಗ್ಳೂರ್ ಅವ್ರು ಯಾರೋ ಮತ್ತೆ ಟ್ರಿಪ್ ಹೋದವರು ಆ ಹೋಟ್ಲು ಹೋಗಿ ಇಳ್ಕೊಂಡಾಗ ಅವ್ರ ಹತ್ರ ಗೈಡ್ ಕೊಟ್ ಕಳಿಸ.
0: ಎಷ್ಟು ವರ್ಷದ ಹಿಂದೆ ಇದು?
1: ಈಗ 3-4 ವರ್ಷ ಆಯ್ತು.
0: ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ ನಿಜವಾಗ್ಲೂ ಬ್ಲೆಸ್ಡ್ ಅಪ್ಪ.
1: ಅವರು ತುಂಬಾ ಹೆದರ್ಕೊಂಡಿದ್ರು, ಅಯ್ಯೋ ನನ್ ಮಕ್ಕಳು ಗೊತ್ತಾದ್ರೆ, ಅವ್ರಿಗೆ ಗಂಡ ಮಕ್ಕಳ ಹೆಣ್ಮಕ್ಳ ಇಬ್ರು ನಮ್ಮ ಮನೇಲಿ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ,
0: ಇನ್ನೊಂದ್ಸಲ ಟೂರ್ಗೆ ಕಳಿಸೋದಿಲ್ಲ ನನ್ನ,
1: ಪಬ್ಲಿಸಿಟಿನ ಮಾಡಿಲ್ಲ ಅವರು.
0: ಆದ್ರೂ
1: ಹೋಗಿ ಕರ್ಕೊಂಡೋಗಿ ವಿದ್ಯಾರ್ಥಿ ಭವನ್ ಅಲ್ಲಿ ಪಾಪ ಅವ್ರು ತಂದು ಕೊಟ್ರು. ಯಾಯಪ್ಪ ಅವ್ರಿಗಂತೂ ಎಷ್ಟು ಸಂತೋಷ, ಕಣ್ಣಲ್ಲಿ ನೀರು ಹತ್ತು ಬಿಟ್ರು.
0: ನಿಜ ರೀ, ಕಣ್ಣಲ್ಲಿ ಮತ್ತೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಕೊಂಡಿರೋಂತ ವಸ್ತುಗಳು ಹೋದ್ರೆ ಯಾರಿಗ್ ತಾನೇ ಬೇಸರ ಆಗಲ್ಲ ಅಲ್ವಾ?
1: ನಿಜ ನಿಜ ನಿಜ. ಎರಡು ಅಡೆ ಅದು, ಅದು ಈಗಿನ ಕಾಲದಲ್ಲಿ ಎಷ್ಟು ಎಷ್ಟು ಲಕ್ಷಗಳು ಬೇಕು. 2-3 ವರ್ಷದ ಹಿಂದೆ, ಈಗ ಈಗಲೂ 6 ತಿಂಗಳು, ಈಗ ಫೆಬ್ರವರಿನಲ್ಲಿ ಸಿಂಗಾಪುರ್ ಮಲೇಷಿಯಾ ಹೋಗಿದ್ವಿ. ಮಲೇಷಿಯಾದಲ್ಲಿ ಮೊಬೈಲ್ ಬಿಟ್ಬಿಟ್ಟು ಬಂದ್ಬಿಟ್ರು ಒಬ್ರು, ಕಾಸ್ಟ್ಲಿ ಮೊಬೈಲ್ ಶಾಪಿಂಗ್ ಮಾಡ್ತಾ ಇದಾರೆ. ಆ ಶಾಪಿಂಗ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅದು ಎಲ್ಲಿ ಮೇಲ್ ಹೋಗ್ಬೇಕು, ಜೆಂಟಿಂಗ್ ಐಲ್ಯಾಂಡ್ ಅಂತ ಇದ್ದಾರೆ, ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಹೋಗಕ್ ಯಾರಿಗೂ ಆಗೋದಿಲ್ಲ, ಅಷ್ಟು ದೂರ ಇರುತ್ತೆ. ಅದನ್ನ ಆಮೇಲೆ ಸರಿ ನಾನ್ ಗೈಡ್ಗೆ ಫೋನ್ ಮಾಡಿ ಈ ತರ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ, ನೆಕ್ಸ್ಟ್ ಹೋದಾಗ ನೀವ್ ಅವ್ರು ಫೋನ್ ಮಾಡಿ ಹೇಳಿ ಈ ತರ ಈ ತೀರ ಕೇಳಿ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಫೋನ್ ಮಾಡಿ ಮೊಬೈಲ್ ಸಿಕ್ಕಿದ್ರು, ಎತ್ತಿಟ್ಟಿದ್ದಾರೆ, ನಾವ್ ನೆಕ್ಸ್ಟ್ ಹೋದಾಗ ತಂದು ಕೊಡ್ತೀವಿ ಅಂತ.
0: ಏನೇನೋ ಮ್ಯಾಜಿಕ್ ಗಳೆಲ್ಲ ಮಾಡ್ತೀರಪ್ಪ ನೀವೆಲ್ಲ ಸೇರ್ಕೊಂಡು
1: ತಗೊಂಡು ಅವ್ರಿಗೆ ತಲುಪಿಸ್ದೆ.
0: ಸುಜಾತ ಅವರೇ ನಿಜವಾಗ್ಲೂ ತುಂಬಾ ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಈ ತರ ಅನುಭವ ಅಂತೂ ನಿಜವಾಗ್ಲೂ ಯಾರಿಗೂ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಇನ್ನೊಂದ್ಸಲ ಇನ್ನೊಂದ್ ರೌಂಡ್ ಅಲ್ಲಿ ನಾವು ಮಾತಾಡೋಣ, ಕೇಳ್ತಾನೆ ಇರಿ ನಮ್ ಜೊತೆಯಾಗಿರಿ. ಸುಜಾತ ಅವ್ರಿ ತುಂಬಾ ಚೆನ್ನಾಗಿದೆ ನಿಮ್ಮ ಅನುಭವಗಳೆಲ್ಲವೂ ಕೂಡ, ಒಂದಕ್ಕಿಂತ ಒಂದು ವಿಶೇಷ ಅಂತ ಅನ್ಸುತ್ತೆ. ಒಂದ್ ಚಂದದ ಹಾಡಿನ ನಂತರ ನಾವು ಮತ್ತೆ ಭೇಟಿಯಾಗೋಣ, ಕೇಳ್ತಾರೆ.
1: ಸರಿ.

0: ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಹಾಡು ಪ್ರಸಾರ ಇತ್ತು. ಚಿವುದೇ ಶಂಕರ್ ಅವರು ಬರೆದಿದ್ರು. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು. ಸುಜಾತ ಅವರೇ, ನಮ್ ಜೊತೆಗಿದ್ದೀರಲ್ಲ?
1: ಇದ್ದೀನಿ.
0: ಈಗ ಸಾಕಷ್ಟು ಪ್ರವಾಸಗಳನ್ನ ಮಾಡಿದ್ದೀರಾ. ನಮ್ಮ ಮೋದಿಜಿ ಅವರು ಕೂಡ ಹೇಳ್ತಾ ಇರ್ತಾರೆ, ಫಸ್ಟ್ ನಮ್ಮ ದೇಶದಲ್ಲಿರುವಂತಹ ನಮ್ಮ ಊರಿನ ಸುತ್ತಮುತ್ತ, ನಮ್ಮ ಲೋಕಲ್, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಆಮೇಲೆ ಅಕ್ಕಪಕ್ಕದ ರಾಜ್ಯ, ಅದೆಲ್ಲ ನೋಡಿದ್ಮೇಲೆ ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ. ನೀವು ಎಲ್ಲ ಕಡೆಗಳಲ್ಲಿ ಇಲ್ಲಿವರೆಗೂ ಎಷ್ಟು ಊರುಗಳಿಗೆ ಭೇಟಿ ಕೊಟ್ಟಿದ್ದೀರಾ ಸುಜಾತ? ನೀವು
1: ನೀವ್ ಹೇಳ್ದಂಗ, ಮೋದಿಜಿ ಹೇಳ್ದಂಗೆ ಇಡೀ ನಮ್ ಕರ್ನಾಟಕ ಫಸ್ಟ್, ಅದಾದ್ಮೇಲೆ ನಾರ್ತ್ ಇಂಡಿಯಾ, ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಅದ್ರಲ್ಲಿ ನಾರ್ತ್ ಇಂಡಿಯಾ ಕಡೆ ಆಗ್ಲಿ, ಅಲಹಾಬಾದ್, ಗುಜರಾತ್, ಅಹಮದಾಬಾದ್, ಆಮೇಲೆ ರಾಜಸ್ಥಾನ, ಮಧ್ಯಪ್ರದೇಶ, ಖಜುರಾಹು, ಎಲ್ಲಾ ಕಡೆ
0: ನಾನು ಹೇಳಿ ಒಂದು ಅಂದಾಜು ಎಷ್ಟು ಊರ್ಗಳಿಗೆ ಹೋಗಿದ್ದೀರಾ ಅಂತ.
1: ನಾ ಒಂದು ಇರ್ಬೇಕು ಮೇಡಮ್, 30-40 ಊರು. ಇಡೀ ಎಲ್ಲ ಏನೇನ್ ಇದೆಯೋ, ಅಸ್ಸಾಂ ಆಗ್ಲಿ, ಮೇಘಾಲಯ, ಚಿರಾಪುಂಜಿ, ಆ ಕಡೆಗೆ ಕಾಮಾಖ್ಯ ದೇವಸ್ಥಾನ ಆಗ್ಲಿ.
0: ಅಂದ್ರೆ ನೀವು ಹೆಚ್ಚು ಹೋಗಿದ್ದೀರಾ, ಜಾಸ್ತಿ ಊರುಗಳಿಗೆ ಭೇಟಿ ಕೊಟ್ಟಿದ್ರಿ 25 ವರ್ಷದಿಂದ ಅಂತ ಹೇಳಿದ್ರೆ, ಒಂದ್ ವರ್ಷಕ್ಕೂ ಎಷ್ಟ್ ಸಲ ಹೋಗ್ತೀರಾ? ಒಂದು ವರ್ಷದಲ್ಲಿ ಎಷ್ಟ್ ಸಲ ಪ್ರವಾಸ ಮಾಡ್ತೀರಾ?
1: ಸ್ಟಾರ್ಟಿಂಗ್ ಅಲ್ಲಿ 3 ತಿಂಗಳಿಗೆ ಒಂದ್ಸಲ.
0: ಅಂದ್ರೆ ಜಾಸ್ತಿ ಮಾಡಿದ್ದೀರಾ ನೀವು, ಒಂದ್ 200-300 ಕಡೆ ಹೋಗಿರ್ಬಹುದಾ? ಅಂದ್ರೆ ಈ ತರ ಟೂರ್ ಮಾಡೋದ್ರಿಂದ, ಒಂದು ಪ್ರವಾಸ ಕೈಗೊಳ್ಳೋದ್ರಿಂದ ನಮ್ಗೆ ಒಂದು ಬೇರೆ ಪ್ರದೇಶದ ಒಂದು ಜನಜೀವನ, ಆಚಾರ ವಿಚಾರ, ಊಟ, ಅಲ್ಲಿನ ಜೀವನ ಶೈಲಿ ಇವೆಲ್ಲ ಗೊತ್ತಾಗುತ್ತೆ. ಮತ್ತೆ ಹಣ, ನಾವು ಟೂರ್ ಹೋಗಕ್ಕೆ ಅಂತ ಒಂದಷ್ಟು ದುಡ್ಡು ಖರ್ಚು ಮಾಡ್ತೀವಲ್ಲ, ಅದು ಎಲ್ಲ ಕಡೆ ಹರಿದು ಹಂಚು ಹೋಗುತ್ತೆ, ಒಂದ್ ರೀತಿ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಒಂಥರ ನಮ್ಗೆ ಧೈರ್ಯ ಬರುತ್ತೆ, ಓಹೋ ಇಂಥ ಕಡೆಗಳಲ್ಲಿ ಹಿಂಗಿದೆ ಹೀಗಿದೆ, ನಮ್ಗೊಂದು ನಾಲೆಡ್ಜ್ ಕೂಡ ಬರುತ್ತೆ ಈ ತರ ಪ್ರವಾಸ ಮಾಡೋದ್ರಿಂದ. ಹಾಗಾಗಿ ಒಂದಷ್ಟು ಜನ ನಮ್ಗೆ ಸಂದೇಶವನ್ನ ಕಳಿಸಿದರೆ, ಚೆನ್ನಾಗಿದೆ ಸುಜಾತ ಅವರ ಪ್ರವಾಸದ ಸಂದರ್ಶನ ಅಂತ ಹೇಳ್ತಾ ಇದ್ರೆ, ಮತ್ತೆ ಒಂದಿಷ್ಟು ಜನ ಕೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ, ಈ ರೀತಿಯ ಒಂದು ಪ್ರವಾಸ ಮಾಡೋದ್ರಿಂದ

0: ಒಂದಷ್ಟು ಸಂತೋಷ, ನೆಮ್ಮದಿ, ಖುಷಿ ಎಲ್ಲ ಆಗುತ್ತೆ. ಉತ್ತರ ಕರ್ನಾಟಕದವ್ರನ್ನು ಕೂಡ ಈ ಸುಜಾತಾ ಅವರು ಕರ್ಕೊಂಡು ಹೋಗ್ತಾರಾ, ಅವ್ರ ನಂಬರ್ ಸಿಗಬಹುದಾ ಅಂತ ಕೇಳ್ತಾ ಇದ್ದಾರೆ.
1: ಹೌದು ಮೇಡಮ್, ಕರ್ಕೊಂಡು ಹೋಗ್ತೀನಿ. ಎಲ್ಲಾರನು ಸಹ, ಸಿಂಗಲ್ ಯಾರು ಸೋಲೋ ಇದ್ರು, ಜೆಂಟ್ಸ್ ಇದ್ರು ಕರ್ಕೊಂಡು ಹೋಗ್ತೀವಿ, ಗಂಡಸರು ಇದ್ರು ಕರ್ಕೊಂಡು ಹೋಗ್ತೀವಿ, ಹೆಂಗಸರಿದ್ರು ಕರ್ಕೊಂಡು ಹೋಗ್ತೀವಿ. ನನ್ನ ನಂಬರ್ ಬೇಕಾದ್ರೆ ಹೇಳ್ತೀನಿ, ನೋಟ್ ಮಾಡ್ಕೊಳಕ್ ಹೇಳಿ.
0: ಸುಜಾತ ಅವ್ರು ಇವಾಗ ನಿಮ್ಮ ನಂಬರ್ನ ಕೊಡ್ತಾ ಇದ್ದೀರಾ, ಯಾರು ಬೇಕಾದ್ರೂ ನಿಮ್ಮನ್ನ ಭೇಟಿ ಮಾಡಿ ನೀವು ಅವ್ರನ್ನ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಬರಬಹುದು.
1: ಹೌದು ಮೇಡಮ್,
0: ಹೇಳಿ ನಿಮ್ಮ ನಂಬರ್ ಹೇಳಿ.
1: 9 1 6 5 7 4 0 8 9.
0: ಅಂದ್ರೆ 9 1 6 5 7 4 0 8 9.
1: ಹೌದು,
0: ನಾನು ಇನ್ನೊಂದ್ಸಲ ಹೇಳ್ಬಿಡ್ಲಾ?
1: ಹೇಳಿ ಮೇಡಮ್.
0: 9 1 6 5 7 4 0 8 9 ಅಲ್ವಾ? ಈ ನಂಬರ್ಗೆ ನಿಮ್ಗೆ ಕರೆ ಮಾಡಿ ಮಾತಾಡಬಹುದು. ನೀವು ಹೋಗುವಾಗ ಅವ್ರು ಬಂದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಆಯ್ತು ಸುಜಾತ ಅವ್ರೆ, ನಿಮ್ಮ ಪ್ರವಾಸದ ಅನುಭವ, ಬೇರೆ ಬೇರೆ ವಿಚಾರಗಳನ್ನ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ವಿವಿಧ ಭಾರತೀಯ ಈ ಒಂದು ಕಾರ್ಯಕ್ರಮ ಪರಿಮಳದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತಾಡಿದ್ದು ನಮ್ಗಂತೂ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸುಜಾತ ಶಿವಾನಂದ್ ಅವ್ರಿಗೆ.
1: ಥ್ಯಾಂಕ್ ಯು ಮೇಡಮ್. ಹಾಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ.
0: ಹೇಳಿ.
1: ಒಂದೇ ಒಂದು ಇದು ನಾನು ಹೇಳ್ಕೊಂಡಿಲ್ಲ, ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ಅದಂತೂ ನಾನು ಸಿಕ್ಕಾಪಟ್ಟೆ ಕರ್ಕೊಂಡೋಗಿದ್ದೆ. ಸುಮಾರು 7-8 ಬ್ಯಾಚ್ ಎಲ್ಲಾರ್ಗೂ ದರ್ಶನ ಮಾಡಿಸಿದೀನಿ. ಕಾಶಿ ದರ್ಶನ ಆಗ್ಬೋದು, ಅಯೋಧ್ಯ ದರ್ಶನ ಆಗ್ಬೋದು, ಹಾಗೆ ಗಂಗಾ ಸ್ನಾನ ಆಗ್ಬೋದು ಪ್ರಯಾಗ್ರಾಜ್ ಅಲ್ಲಿ. ಎಲ್ಲಾರು ನನ್ ಬಂದ 70 ಜನ ಬಂದಿದ್ರು, ಎಲ್ಲಾರ್ಗೂ ದರ್ಶನ ಮಾಡಿಸಿ ಸೇಫ್ ಆಗಿ ಬೆಂಗಳೂರು ತಲುಪಿಸಿದೀನಿ. 7-8 ಬ್ಯಾಚ್ ಮಾಡಿದೆ. ಪ್ರತಿ ತಿಂಗಳು ನಾನು ತಿಂಗಳಾಗಟ್ಲೆ ಅಲ್ಲೇ ಉಳ್ಕೊಂಡು ಇದ್ ಮಾಡ್ಕೊಂಡು ಎಲ್ಲಾರನ್ನೂ ಕರ್ಕೊಂಡೋಗಿ ದರ್ಶನ ಮಾಡ್ತಿದ್ದೀನಿ.
0: ಸುಜಾತ ಅವ್ರೆ, ನೀವು ಹೇಳಿದ ಬಹಳ ಖುಷಿ ವಿಷಯ. ಇನ್ನೊಬ್ರು ನಮ್ಮ ಕೇಳುಗರೊಬ್ರು ಅವರದ್ದು ಅನಿಸಿಕೆ ಅಭಿಪ್ರಾಯ ಹೇಳ್ತಾ ಇದ್ರೆ, ನಾನು ಇವ್ರ ಜೊತೆ ಹೋಗಿದ್ದೇನೆ ಪ್ರವಾಸಕ್ಕೆ ಅಂತ ಹೇಳಿ, ಶ್ರೀಲಂಕಾಕ್ಕೆ ಹೋಗಿದ್ದೆ. ತುಂಬಾ ಕಾಳಜಿ ಮಾಡ್ತಾರೆ, ಒಳ್ಳೆ ಸೌಲಭ್ಯಗಳನ್ನು ಕೂಡ ಕೊಡಿಸ್ಕೊಡ್ತಾರೆ. ಇವರ ಧೈರ್ಯ ಮತ್ತೆ ಸಾಧನೆ ನಾವು ಮೆಚ್ಕೊಳ್ಬೇಕು. ಸರಳ ವ್ಯಕ್ತಿತ್ವ, ಸಹಕಾರದ ಗುಣ ಇದೆ, ಸಜ್ಜನಿಕೆಯ ವ್ಯಕ್ತಿ ಸುಜಾತ ಮೇಡಮ್ ಅವರು. ನೀವು ಇವ್ರನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ.
1: ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಅವ್ರಿಗೂ ಥ್ಯಾಂಕ್ಸ್ ಹೇಳಿ, ಧನ್ಯವಾದ ಹೇಳ್ಬಿಡಿ. ಯಾರೇ ಧೈರ್ಯವಾಗಿ ಬನ್ನಿ, ನಾನು ಅಷ್ಟೇ ಧೈರ್ಯವಾಗಿ. ಇವಾಗ ಒಬ್ರು ನಮ್ಮ ಯಾರೇ ಆಗ್ಲಿ, ಜೆಂಟ್ಸ್ ಆಗ್ಲಿ, ಅವ್ರ ಹೆಂಡತಿ ದಿನ ನನ್ ಜೊತೆ ಕಳ್ಸಕ್ಕೆ ತುಂಬಾ ಖುಷಿ ಪಡ್ತಾರೆ. ತುಂಬಾ ಸೇಫ್ ಆಗಿ ಕರ್ಕೊಂಡೋಗ್ತಾರೆ ಅವರು, ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬರ್ತಾರೆ ಅಂತ ಅಂದ್ಬಿಟ್ಟು ನನ್ ಜೊತೆ ಕಳ್ಸಕ್ಕೆ ಎಲ್ಲಾರ್ಗೂ ಧೈರ್ಯ ಒಂಥರ. ಇದನ್ನ ನಾನು ಉಳಿಸ್ಕೊತೀನಿ.
0: ಖಂಡಿತವಾಗಿ
1: ನನ್ ಮಕ್ಕಳ ತರ ನಾನ್ ನೋಡ್ಕೊಂಡು ಅವ್ರನ್ನ ಕರ್ಕೊಂಬಂದು ನಾನು ಬೆಂಗಳೂರು ಸೇರಿಸ್ತೀನಿ. ಹಾಗೆ ನನ್ಗೆ ನನ್ ಜೊತೆ ನನ್ನ ಇಡೀ ನನ್ ನಂದಿನಿ ಲೇಟ್ ಫ್ರೆಂಡ್ಸ್ ಸಹಕಾರ ಕೊಟ್ಟಿದ್ದಾರೆ. ಕಸ್ತೂರಿ ಜಾಧವ್ ಅಂತ ಒಬ್ರು ಇದ್ದಾರೆ, ಶಾರದಾ ಅಂತ, ಸುಧಾ ಅಂತ, ಅವ್ರೆಲ್ಲಾರ ಸಹಕಾರ ನನಗ್ ತುಂಬಾ ಚೆನ್ನಾಗಿರೋದ್ರಿಂದಾನೆ ನಾನು ಇಷ್ಟು ಇವಾಗ ಇದು ಈ ಲೆವೆಲ್ಗೆ ಬೆಳ್ಕೊಂಡ್ ಬಂದಿದ್ದೀನಿ. ನಾನು ಅಷ್ಟೇನೆ, ಅದೇ ರೀತಿ ನನ್ ಮಕ್ಕಳ ಸಹಾಯ ಇದೆ. ಇವಾಗ ನನ್ ಮಗ, ನಮ್ ಸೊಸೆ ಆಗ್ಲಿ, ಇಬ್ಬರು ಸಹಕಾರನು ಇದೆ, ನಮ್ಮ ಯಜಮಾನರ ಸಹಕಾರ ಇದೆ, ಜೊತೆಗೆ ನಮ್ಗೆ ಕನ್ನಡ ಗೈಡ್ಗಳು ಇದಾರೆ
0: ಜೊತೆಗೆ. ಸುಜಾತ ಅವ್ರೆ, ಈಗ ನೀವು ಆಗ್ಲಿ ನಿಮ್ಮ ಸಂದರ್ಶನ ಮಾತಾಡಿದ್ದು, ನಿಮ್ ಜೊತೆ ಮಾತಾಡಿದ್ದು ನಿಮ್ಗೆ ಒಳ್ಳೆಯದಾಗ್ಲಿ. ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿರ್ಲಿ.
1: ಖಂಡಿತವಾಗ್ಲೂ
0: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು, ತುಂಬಾ ಸಂತೋಷ. ನಮಸ್ತೆ.
1: ನಮಸ್ತೆ ಮೇಡಮ್, ಧನ್ಯವಾದಗಳು.

ಇನ್ನಷ್ಟು ಜನ ನಮಗೆ ಸುಜಾತ ಅವರ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ, ಅವರನ್ನ ಸಂಖ್ಯೆಯನ್ನ ನೀವು ನೋಟ್ ಮಾಡ್ಕೊಳ್ಬಹುದು. ಸುಜಾತ ಶಿವಾನಂದ್ ಅವರ ಸಂಖ್ಯೆ 9916574089. 9916574089 ಇದು ಸುಜಾತ ಅವರ ಸಂಖ್ಯೆ. ನಿಮಗೆ ಬೇಕಾಗಿದ್ರೆ ಖಂಡಿತ ನೀವು ಅವ್ರ ಜೊತೆ ಮಾತಾಡಬಹುದು.

ವಸಂತ ಲಕ್ಷ್ಮಿ ಚಿತ್ರದ ಗೀತೆ ನೀವು ಕೇಳಿದ್ದು. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಿತ್ತು. ಚಿವುದಯಶಂಕರ್ ಅವರ ಸಾಹಿತ್ಯ ಇತ್ತು. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು, ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರಪ್ಪ ಅಂದರೆ ಮಾಹಿತಿಯ ಜೊತೆಗೆ ಹಾಡುಗಳು ಇಷ್ಟ ಆಯಿತು ಅಂತ ರಾಮಚಂದ್ರಪ್ಪ ಅವರು ಸಂಡೂರ್ನಿಂದ. ನಾಗರಾಜ್ ಶರ್ಮ ಅವರು, ನಮಸ್ತೆ, ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಸುಜಾತ ಶಿವಾನಂದ್ ಅವರಿಗೆ ಅವರ ಜೊತೆಗಿನ ಸಂವಾದ ಸೊಗಸಾಗಿದೆ. ಇವರ ಸಾಧನೆ ಅನುಕರಣೀಯ. ಕುಟುಂಬದ ಸದಸ್ಯರ ಸಪೋರ್ಟ್ ಇದ್ದಾಗ ನಮ್ಮ ಸಾಧನೆ ಗುರಿ ಮುಟ್ಟಬಹುದು. ಸುಜಾತ ಅವರಿಗೆ ಬಾನುಲಿಗೆ ನಮಸ್ಕಾರಗಳು, ಧನ್ಯವಾದ ಅಂತ ಹೇಳ್ತಾರೆ. ಅಕ್ಕಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಗೌರಮ್ಮ ಪುಷ್ಪಾರತ್ನ ಮಹಾಲಕ್ಷ್ಮಿ ಲೇಔಟ್ನಿಂದ, ಪರಿಮಳ ಕಾರ್ಯಕ್ರಮದಲ್ಲಿ ಸುಜಾತ ಅವರ ಪ್ರವಾಸದ ಅನುಭವ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿದ್ರೆ, ಯಾರಿದು, ಲೀಲಾವತಿ ಕದರೇನಹಳ್ಳಿಯಿಂದ, ಎಲೆಮರೆ ಕಾಯಿ ಹಾಗೆ ಸುಜಾತ ಅವರು ಮರೆಯಾಗಿದ್ದರು, ಆಕಾಶವಾಣಿಯಲ್ಲಿ ಪರಿಚಯ ಮಾಡಿಸ್ತಾ ಇರೋದು ಖುಷಿ ಆಗ್ತಾ ಇದೆ. ನಾನು ಅವ್ರನ್ನ ಹತ್ತಿರದಿಂದ ಕಂಡಿದ್ದೇನೆ, ತುಂಬ ಕಾಳಜಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ, ನಿಮ್ಮ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ, ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರ್ಘಟ್ಟ ರೋಡ್ನಿಂದ, ಪರಿಮಳ ತುಂಬ ಚೆನ್ನಾಗಿದೆ, ಸುಜಾತ ಅವರ ಪ್ರವಾಸ ಸೂಪರು ಸೂಪರು, ಹಾಡುಗಳು ಇನ್ನೂ ಸೂಪರು ಅಂತ ಹೇಳ್ತಾರೆ. ಮತ್ತೊಬ್ಬರು, ನಾನು ಕೂಡ ಇವ್ರ ಜೊತೆ ಪ್ರವಾಸಕ್ಕೆ ಹೋಗಿ ಬಂದಿದ್ದೇನೆ, ಬಹಳ ಸೊಗಸಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ನಾಗೇಶ್ವರ ರಾವ್ ಉತ್ತರ ಮೈಸೂರು ವಿದ್ಯಾರಣ್ಯಪುರಂ ರಾಮ್ಪ್ರಸಾದ್ ಅವರು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅವರ ಆಲೋಚನೆ ವಿಚಾರಗಳಿಗೆ ನನ್ನ ಧನ್ಯವಾದಗಳು, ನನಗೂ ಕೂಡ ಅವ್ರ ಸಂಖ್ಯೆ ಬೇಕು ಅಂತ ಕೇಳ್ತಾ ಇದ್ದೀರಾ. ನಾಗರತ್ನ ಅವರು ರಾಜಾಜಿನಗರದಿಂದ, ಕಾರ್ಯಕ್ರಮ ಸೂಪರ್ ಆಗಿದೆ, ಹಾಡುಗಳು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಹರಿಶಾಂತಿ ಅಂತ ಹೇಳಿ, ಅವರು ಕೂಡ ಒಳ್ಳೆಯ ಪ್ರವಾಸಗಳನ್ನು ಮಾಡಬಹುದು ಇವರ ಜೊತೆಗೆ ಹೋದ್ರಿ ಅಂತ ಹೇಳಿದ್ರೆ, ಮಹಾಲಿಂಗಪ್ಪ ಜಾಲವಾದಿ ಇವರು ಹೇಳ್ತಾ ಇದ್ರೆ, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ವಿಶ್ವ ಕುಟುಂಬ ದಿನಾಚರಣೆ ಸಂದರ್ಭದಲ್ಲಿ ಸುಜಾತ ಶಿವಾನಂದ್ ಅವರ ಪರಿಚಯ ಸಮಾಜಕ್ಕೆ ಮಾದರಿಯಾಗುವಂತಹ ಒಂದು ಕೆಲಸ ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಛಲದ ಈ ಮಹಿಳೆಯೇ ಸಾಕ್ಷಿಯಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಹೇಳ್ತಾ ಇದ್ದಾರೆ, ಒಂದು ಅನುಭವ, ಒಂದು ಸಂತೋಷ, ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅಂದರೆ ಒಂದು ಒಳ್ಳೆಯ ಪ್ರವಾಸ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಒಳ್ಳೆಯದು, ಅವ್ರ ನಂಬರ್ ಕೊಟ್ರಿ ಅಂತ ಹೇಳಿ ಕೂಡ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ನಿಮ್ಮ ಎಲ್ಲರ ಪ್ರತಿಕ್ರಿಯೆಗಳಿಗೆ ಧನ್ಯವಾದಗಳು. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶ ಕಳಿಸಿದವ್ರಿಗೆ ಪರವಾಗಿಲ್ಲ, ಆದರೂ ಕೂಡ ಕಾರ್ಯಕ್ರಮವನ್ನು ಕೇಳಿ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲೇ ಇಟ್ಕೊಳ್ಳುವಂಥ ಎಲ್ಲ ಪ್ರೀತಿಯ ಕೇಳುಗ ಬಾಂಧವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಷ್ಟು ಹೊತ್ತು ಬೆಳಗಿನಿಂದ 11 ಗಂಟೆಯಿಂದ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಜೊತೆಯಲ್ಲಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಸಮಯ 4:58:30. ಇನ್ನೇನು ಕೆಲವೇ ನಿಮಿಷಗಳಲ್ಲಿ FM ಸುದ್ದಿ ಪ್ರಸಾರವಾಗುತ್ತೆ. ಅದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂತೋಷ್ ಅವರು ನಿಮ್ಮ ಜೊತೆ ಆಗ್ತಾ ಇದ್ದಾರೆ. ನಾನು ಸದ್ಯಕ್ಕೆ ಹೊರಡ್ತಾ ಇದ್ದೀನಿ, ಟಾಟಾ ಬಾಬಾಯ್ ಅಂತ ಹೇಳ್ತಾ ಕೇಳಿ ಇದೊಂದು ಚಂದದ ಹಾಡು. ಈ ಹಾಡಿನ ಜೊತೆಗೆ ಪರಿಮಳ ಕಾರ್ಯಕ್ರಮ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಿ ವಿಶ್ವವಿದ್ಯಾಲಯಗಳು ರೂಪುಗೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದ್ಯೋಗೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆ ಜೂನ್ 30 ರಿಂದ ಜುಲೈ 29 ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹ್ಯಾನ್ ಅವರೊಂದಿಗೆ ಸಭೆ ನಡೆಸಿ ಸಭೆಯಲ್ಲಿ ಪಶ್ಚಿಮ ಏಷ್ಯಾ ಸಂಘರ್ಷ, ಇಂಧನ, ವ್ಯಾಪಾರ ಮತ್ತು ಹೂಡಿಕೆ ತಂತ್ರಜ್ಞಾನ, ರಕ್ಷಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿಂದು ಮಲೇಷ್ಯಾ, ಉಗಾಂಡ, ಕ್ಯೂಬಾದ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಭಾರತದ ದೇಶೀಯ ರಕ್ಷಣಾ ಉತ್ಪಾದನೆಯು 2014ರಲ್ಲಿದ್ದ 46,000 ಕೋಟಿ ರೂಪಾಯಿಯಿಂದ 1.5 ಲಕ್ಷ ಕೋಟಿ ರೂಪಾಯಿಗಳಿಗೆ ದಾಖಲೆಯ ಗರಿಷ್ಠ ಮಟ್ಟ ತಲುಪಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತದ ಸಿದ್ಧತೆಗಳನ್ನು ಪರಿಶೀಲಿಸಲು ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಿತು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:03. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆ ನಂತರ 5:05 to 8:00 ಕಾರ್ಯಕ್ರಮಗಳು. ಮೊದಲಿಗೆ ಮೊದಲಿಗೆ ಓಲ್ಡೀಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟೇಜ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಆಕಾಶವಾಣಿಗೆ 90 ಸಂಭ್ರಮ, ವಂದೇ ಮಾತರಂರ 150 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ವಾಟ್ಸಪ್ ಸಂದೇಶ ಆಧಾರಿತ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್. 2:40 ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 to 8:00 ಸೇಫ್ ಟ್ರೈನ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟೇಜ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 to 8:00 ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಸಿನಿಮಾ ನಟ ಬಿರಹದಾರ್ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಮತ್ತು ಪ್ರಸ್ತುತಿ ಚೆಂದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಧೈರ್ಯಲಕ್ಷ್ಮಿ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ? ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90

0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
1: ಜೀವನವೆಲ್ಲವೂ

97.9 FM. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:20:20. ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತೆ ಅಲ್ಲ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್. ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೀನಿ ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ನವತಾರೆ ಚಿತ್ರದ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಸೂರ್ಯವಂಶ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಎಸ್ ನಾರಾಯಣ ಅವರ ರಚನೆ, ವಿ ಮನೋಹರ್ ಅವರ ಸಂಗೀತ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ, ಹಾಗೆ ಮೆಚ್ಚುಗೆಯ ಸಂದೇಶಗಳಂತೂ ಬರ್ತಾನೆ ಇದೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಸಂಭ್ರಮ ಚಿತ್ರದ್ದು, SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ನಾಗಮಂಡಲ ಚಿತ್ರದ್ದು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ವಿಷಯದಲ್ಲಿ ಅನೇಕ ತಿಳುವಳಿಕೆಗಳನ್ನು ಈ ಕಾರ್ಯಕ್ರಮದ ಮೂಲಕ ಕೊಡಲಾಗ್ತಾ ಇದೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಶಿರೀಶ ಬಿ ರೆಡ್ಡಿ ಅವರು, ವಕೀಲರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಕಷ್ಟು ಬಾರಿ ಈ ಭ್ರೂಣ ಹತ್ಯೆ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಅನೇಕ ಸುದ್ದಿಗಳು ಬರ್ತಿರ್ತದೆ. ಇದು ಒಂಥರ ಕಾನೂನು ಬಾಹಿರ ಅಂತ ಹೇಳಿ ಗೊತ್ತಿರುತ್ತೆ, ಆದರೂ ಕೂಡ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತವೆ. ಇದ್ರ ಬಗ್ಗೆ ಕಾನೂನು ಏನು ಹೇಳ್ತದೆ ಅಂತ ಅನ್ನೋದನ್ನ ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಶಿಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
3: ಖಂಡಿತ ಸರ್. ಭ್ರೂಣ ಹತ್ಯೆ, ಅದರಲ್ಲೂ ಹೆಚ್ಚಾಗಿ ಸ್ತ್ರೀ ಭ್ರೂಣ ಹತ್ಯೆಗಳು ನಡೀತಾನೆ ಇರ್ತವೆ, ಪ್ರಕರಣಗಳು ಓದ್ತಾನೆ ಇರ್ತೀವಿ. ಇದು ಕಾನೂನು ಬಾಹಿರ, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ರೂ ನಡೀತಾ ಇರುತ್ತೆ. ಬಟ್ ಭ್ರೂಣ ಹತ್ಯೆಗಿಂತ ಮುಂಚೆ ಸೆಕ್ಸ್ ಸೆಲೆಕ್ಷನ್ ಟೆಸ್ಟ್ ಏನಂತ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗಿರತ್ತೆ. ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಅಂತ. ಇದರಡಿ ಈಗ ಲಿಂಗ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದೇ ಟೆಸ್ಟ್ ಆಗಿರ್ಬೋದು, ವಿಧಾನ, ತಂತ್ರ, ಪರೀಕ್ಷೆ, ಇದ್ಯಾವುದು ಮಾಡೋದು ಕಾನೂನು ಬಾಹಿರ. ಈಗ ಈ ಕಾಯ್ದೆ ಏನಕ್ಕಿದೆ ಅಂತಂದ್ರೆ, ಅಕಸ್ಮಾತ್ ಹುಟ್ಟತಾ ಇರೋ ಮಗುವಿಗೆ ಏನಾದ್ರೂ ಕಾಯಿಲೆ ಇರೋ ಸಾಧ್ಯತೆ ಇದೆಯಾ, ಅಥವಾ ಆನುವಂಶಿಕವಾಗಿ ಏನಾದ್ರೂ ತೊಂದರೆಗಳಾಗತ್ತಾ ಈ ಮಗುವಿಗೆ, ಅದನ್ನ ತಡೆಯೋದಕ್ಕೆ ಅಂತ ಈ ಟೆಸ್ಟ್ಗಳು ಪ್ರೊಸೀಜರ್ಸ್ ಇರುತ್ತೆ. ಹೌದು. ಆದ್ರೆ ಜನ ಅದನ್ನ ದುರುಪಯೋಗ ಪಡಿಸ್ಕೊಂಡು ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇದರಲ್ಲಿ ಬರೀ ಮಹಿಳೆ ಅಲ್ಲ, ಪತ್ತೆ ಹಚ್ಚೋದಕ್ಕೆ ಯಾರು ಅವರ ಸಂಬಂಧಿಕರಾಗಿರ್ಬೋದು, ಗಂಡ ಆಗಿರ್ಬೋದು, ಇನ್ನು ವ್ಯವಸ್ಥೆಯಲ್ಲಿ ವೈದ್ಯರೇ ಆಗಿರ್ಬೋದು, ಯಾರೇ ಕೂಡ ಈ ರೀತಿ ಪ್ರೇರಣೆ ನೀಡ್ತಾ ಇದ್ದಾರೆ ಅದಕ್ಕೆ, ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಥವಾ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಅವರೆಲ್ಲರೂ ಕಾನೂನಿನಡಿ ಅಪರಾಧಿಗಳೇ ಅಂತಾನೆ ಪರಿಗಣಿಸಬಹುದಾಗಿರತ್ತೆ. ಇನ್ನು ಕೆಲವರೇನು ವೈದ್ಯರು ಏನ್ ಹೇಳ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ ಇದೇ ಲಿಂಗ ಅಂತ, ಇಂಡೈರೆಕ್ಟ್ ಆಗಿ ಪೇಡ ಬಂದ್ರೆ ಗಂಡ್ಮಗು ಹುಟ್ಟಿದೆ, ಇನ್ನೇನೋ ಬಂದ್ರೆ ಹೆಣ್ಮಗು ಹುಟ್ಟಿದೆ, ಆ ರೀತಿ ಇಂಡೈರೆಕ್ಟ್ ಆಗಿ ಹೇಳೋದು ಕೂಡ
2: ಮೂಲಕವಾಗಿ ತಿಳಿಸಬಹುದು. ಒಟ್ಟಾರೆ ಏನೋ ಒಂದು ಸಾಕ್ಷಿ ಸಿಗಬಹುದು ಅಂತೇಳಿ ಬೇರೆ ಬೇರೆ ಚಿಹ್ನೆಗಳ ಮೂಲಕವಾಗಿ ಆ ಸಂದೇಹಗಳ ಮೂಲಕವಾಗಿ ಅದನ್ನ ಪಾಸ್ ಆನ್ ಮಾಡ್ತಾರೆ ವಿಷಯವನ್ನ. ಒಟ್ಟಾರೆ ಈ ರೀತಿಯಾಗಿ ಅನೇಕ ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಬಹುದು ಅಥವಾ ಇಲ್ಲಿ ನಡೆಯುವಂತಹ ಭ್ರೂಣ ಹತ್ಯೆ ಬಹಳ ಕಾನೂನಿನ ಮೂಲಕವಾಗಿ ಅಪರಾಧ ಅಂತ ಹೇಳಿ ಬರೆದಿರ್ತಾರೆ ಬೋರ್ಡ್, ಯಾವುದೇ ರೀತಿ ಲಿಂಗ ಪತ್ತೆಯನ್ನು ಇಲ್ಲಿ ಮಾಡಲಾಗುವುದಿಲ್ಲ ಅಂತೇಳಿ, ಆದರೂ ಕೂಡ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಕೆಲವು ಕೆಲವು ವಿಚಿತ್ರ ಪ್ರಕರಣಗಳು ಇವತ್ತು ನಾವು ವಿದ್ಯಮಾನಗಳಲ್ಲಿ ಓದ್ತಾ ಇದ್ದೀವಿ. ಆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಮಾಡದೇ ಇದ್ರೂ ಬೇರೆ ಕಡೆ ಹೋಗಿ ಮಾಡೋದು, ಅವರು ಸಿಕ್ಕಿದ್ರೆ ಕಾನೂನಿನ ಮೂಲಕವಾಗಿ ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ.
3: ಹೌದು, ನೀವ್ ಹೇಳ್ದಂಗೆ ಲೀಗಲ್ ಆಗಿ ತೊಂದರೆಗಳನ್ನ ಗುರುತಿಸೋದಕ್ಕೆ ಮಾಡೋದು ಬೇರೆ, ಅವರು ಕೂಡ ಬರೀ ನಿರ್ದಿಷ್ಟ ಮತ್ತು ನೋಂದಾಯಿತ ವೈದ್ಯರಾಗಿರ್ಬೋದು, ಆಸ್ಪತ್ರೆಗಳು ಮಾತ್ರ ಈ ಸ್ಕ್ಯಾನಿಂಗು ಅಥವಾ ಏನಾದ್ರೂ ಮಾಡಬಹುದಾಗಿರತ್ತೆ. ಅದನ್ನ ಬಿಟ್ಟು ಇನ್ ಹೊರಗಡೆ ಮಾಡಿದ್ರೆ ಅದು ಇನ್ನೂ ದೊಡ್ಡ ಅಪರಾಧ ಆಗತ್ತೆ. ಸೊ ಅವ್ರಿಗೂ ಕೂಡ ಶಿಕ್ಷೆ ಇರುತ್ತೆ, ಕನಿಷ್ಠ 3 ವರ್ಷ ಜೈಲ್ ಶಿಕ್ಷೆ, 50,000 ದಂಡದ ತನಕನೂ ಬೇರೆ ಬೇರೆ ಅಪರಾಧಕ್ಕೆ ಬೇರೆ ಬೇರೆ ಶಿಕ್ಷೆಗಳನ್ನ ವಿಧಿಸಬಹುದಾಗಿರತ್ತೆ. ಆದ್ರಿಂದ ಇದು ಬರೀ ಶಿಕ್ಷೆ ಇದೆ ಅನ್ನೋದೇ ಅಲ್ಲದೆ ಸಾಮಾಜಿಕವಾಗಿನೂ ಭ್ರೂಣ ಹತ್ಯೆ ಮಾಡೋದು ಒಂದು ಮಾರಲ್ ಅಪರಾಧ ಅಂತ ಕೂಡ ಹೇಳ್ಬೋದಾಗಿರತ್ತೆ. ಆದ್ರಿಂದ ಅದನ್ನ ತಡೆಯೋದು ಉತ್ತಮ.
2: ಜನ ಜಾಗೃತಿ ಆಗ್ತಾ ಇದೆ, ಅವರಿಗೆ ಗಂಡಿರಲಿ ಹೆಣ್ಣಿರಲಿ 2 ಮಕ್ಕಳು ಅಂತ ಹೇಳ್ತಿರ್ತಾರೆ, ಮತ್ತೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ತಾರೆ, ನಾವು ಮಕ್ಕಳನ್ನ ಯಾವ ರೀತಿ ಸಾಕಬಹುದು ಅಂತ ನಿರ್ಧಾರದ ಮೇಲೆ ಅವರು ಕೆಲವು ಸಲ ಒಂದೇ ಮಗುವನ್ನ ಪಡಿತಾರೆ, ಅದು ಗಂಡಿರಲಿ ಹೆಣ್ಣಿರಲಿ. ಎಷ್ಟೋ ಸಲ ವಿಪರೀತ ಶ್ರೀಮಂತ ಇದ್ದಂತಹ ವ್ಯಕ್ತಿಗಳಿಗೆ ಒಬ್ಬೊಬ್ಬರೇ ಹೆಣ್ಮಕ್ಕಳಾಗಿರ್ತಾರೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಅದಕ್ಕೆ ಪರೀಕ್ಷಾ ಕೇಂದ್ರಗಳನ್ನ ಬಹಳ ಜಾಗರೂಕತೆಯಿಂದ ಸರ್ಕಾರ ನೋಡಬೇಕಾಗತ್ತೆ, ಅದಕ್ಕೆ ಏನು ಶಿಕ್ಷೆ ಇದೆ ಅಂತ ಅನ್ನೋದನ್ನ. ಈ ರೀತಿ ಅಕಸ್ಮಾತ್ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು.

0: ಈ ಭ್ರೂಣ ಹತ್ಯೆ ಬಹಳ ಮಹಾಪಾಪ ಅಂತ ಹೇಳಿ ನಾವು ಅಂದ್ಕೊಂಡು ಇದಕ್ಕೆ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿಗಾಗಿ ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರೆ ಸ್ನೇಹಿತರೆ,
3: ವಿವಿಧ ಭಾರತಿ 102.9 ಎಫ್ಎಂ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮುಂದಿನ ಗೀತೆ ನನ್ನಾಸೆಯ ಹೂವೆ ಚಿತ್ರದಲ್ಲಿ ರಾಜೇಶ್ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.
4: ನನ್ನಾಸೆಯ
5: ಆಸೆಗೂ ಸಾಗರದಲ್ಲಿಗೂ

0: ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
1: ಚಚಾ, ಅದಲ್ಲ ದ್ವಾಪರ ಯುಗಕ್ಕೆ.
2: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
0: ನನ್ನೂ ನೋಡಲ್ವಾ?
1: ನೋಡ್ತಾನೆ ಇದೀನಲ್ಲ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಗ್ಯಾಂಗ್ಟಕ್ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನವದೆಹಲಿಯಲ್ಲಿಂದು ಪ್ರಶ್ನಿಸಿದ್ದಾರೆ. ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದರು. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ನಾಳೆಯಿಂದ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಜಿಲ್ಲೆಯ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದೆ. ಈ ಶಿಬಿರದ ಸದುಪಯೋಗವನ್ನು ಎಂಡೋಸಲ್ಫಾನ್ ಸಂತ್ರಸ್ತರು ಪಡೆದುಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿ ಬಿದ್ದು ಇಂದು 6 ಜನರು ಮೃತಪಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಡೂರು ತಾಲೂಕಿನ ಯಶವಂತನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 161 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 75,238 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 46 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,644 ಅಂಕಗಳು ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಯುಚಿ ಶಿಮೊಗ್ಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:38 ಈಗ ಕೇಳಿ ವಂದೇ ಮಾತರಂರ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇಶಕ್ಕೆ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆಯ ಮೂಲಕ ಸೇವೆ ಸಲ್ಲಿಸಿದಂಥ ವೀರಯೋಧರನ್ನ ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮೊಂದಿಗೆ 22 ವರ್ಷಗಳ ಕಾಲ ದೇಶಕ್ಕೆ ಸೈನ್ಯದ ಮೂಲಕ ಸೇವೆ ಸಲ್ಲಿಸಿದಂತಹ ಸುಬೇದಾರ್ ನಾಗರಾಜು ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ನಾಗರಾಜು ಅವರೇ.
3: ಜೈ ಹಿಂದ್ ಮೇಡಮ್.
2: ತುಂಬಾ ಸಂತೋಷ ಆಗುತ್ತೆ, ನೀವು ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ಒಂದು ಸಾಲಾಗಿ ಇರುವಂತಹ ಮೆಡಲ್ಗಳನ್ನ ಹಾಕೊಂಡಿದ್ದೀರಾ. ಅದನ್ನು ನೋಡಿದಾಗ ಯಾರಿಗೆ ಆದರೂ ತಲೆ ಬಾಗ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಈ ಮೆಡಲ್ಗಳೆಲ್ಲ ನಿಮ್ಮ ಶೌರ್ಯದ ಸಂಕೇತವಾಗಿ ನಮ್ಗೆ ಕಾಣಿಸುತ್ತೆ. ನೀವು ಯಾವ ರೆಜಿಮೆಂಟ್ ಮೂಲಕ ನಿಮ್ಮ ಸೇವೆಯನ್ನ ಆರಂಭ ಮಾಡಿದ್ರಿ ಹೇಳಿ.
3: ಮೇಡಮ್, ನಾನು ಭಾರತದ ತುಂಬಾ ಹಳೆಯ ರೆಜಿಮೆಂಟ್ ಆದ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ನಾನು 1976 ಮದ್ರಾಸ್ ರೆಜಿಮೆಂಟ್ಗೆ ಎನ್ರೋಲ್ಮೆಂಟ್ ಆದೆ. ಅದಾದ ನಂತರ ನನಗೆ 1 ವರ್ಷ ಕಠಿಣ ಶ್ರಮದ ಟ್ರೈನಿಂಗ್ ಆದ ನಂತರ ನನಗೆ 6 ಮದ್ರಾಸ್ ರೆಜಿಮೆಂಟ್ ನಮ್ಮ ಬೆಟಾಲಿಯನ್ಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ನಮ್ಮ ಬೆಟಾಲಿಯನ್ ಆಗ ನಾಗಾಲ್ಯಾಂಡ್ ಮಣಿಪುರಲ್ಲಿತ್ತು. ಸೊ ಅಲ್ಲಿ ಆಜಿ ಸಿಪಾಯಿಯಾಗಿ ನಾನು ಹೋದೆ. ನಾಗಾಲ್ಯಾಂಡ್ ಮಣಿಪುರಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ನಾಗಾ ಕುಕ್ಕಿ ಜಗಳ ಜಾಸ್ತಿ.
2: ಯಾವ ವರ್ಷ ಅದು?
3: 1977. ಸೊ ಅಲ್ಲಿಂದ ನಾವು 1 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಮತ್ತೆ ನೇಫಾಕ್ ಬಂದು 1 ವರ್ಷ 78 ಅಲ್ಲಿ. ಅದೊಂದು ವರ್ಷ ಸರ್ವಿಸ್ ಆದ ನಂತರ ಸಿಪಾಯಿ ರ್ಯಾಂಕು, ಸಿಪಾಯಲ್ಲೇ ಇದ್ದೆ. ನನಗೆ ನಾಗಾಲ್ಯಾಂಡ್ ಮಣಿಪುರಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನಾನು ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿ ನನಗೆ ಗೈಡ್ ಅಂತ ಡಿಟೇಲ್ ಮಾಡ್ತಾ ಇದ್ರು. ಯಾವುದೇ ಆಪರೇಷನ್ ಆದರೂ ನಾವು ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋಗ್ಬೇಕಾದ್ರೆ ನಾವು ತುಂಬಾ ಮುನ್ನೆಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಟ್ರೂಪ್ಸು, ಕಂಪ್ಲೀಟ್ ಟ್ರೂಪ್ಸು ನನ್ನ ಫಾಲೋ ಮಾಡುತ್ತೆ. ಮುಂದೆ ಏನಾಗ್ತಿದೆ ಅಂತ ನಾನು ಕಮಾಂಡರ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಆ ಇನ್ಫಾರ್ಮೇಶನ್ ಮೇಲೆ ಕಮಾಂಡರ್ ಆಪರೇಷನ್ ಪ್ಲಾನ್ ಮಾಡ್ಕೋತಾರೆ ಮೇಡಮ್. ಸೊ ಹಾಗಾಗಿ ಎಲ್ಲ ಆಪರೇಷನಲ್ಲೂ ನನ್ನ ಗೈಡ್ ಮಾಡ್ತಾ ಇದ್ರು. ನಾನು 6 ಮದ್ರಾಸ್ ರೆಜಿಮೆಂಟಲ್ಲಿ ಅಲ್ಫಾ ಕಂಪ್ನಿ 3 ಪ್ಲಟೂನ್ ಜವಾನ್ ಆಗಿದ್ದೆ. ಯಾವುದೇ ಆಪರೇಷನ್ ಆದರೂ ನಮಗೆ ಅಲ್ಫಾ ಕಂಪ್ನಿ ಮತ್ತು ಡೆಲ್ಟಾ ಕಂಪ್ನಿ ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಲ್ಲಿ ನನಗೆ ಗೈಡ್ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅದೇ ಥರ ಟ್ರೈನಿಂಗ್ಗಳಲ್ಲಿ ಯಾವುದೇ ಟ್ರೈನಿಂಗ್ ಆದರೂ ತುಂಬ ಉತ್ಸುಕತೆಯಿಂದ ಮಾಡ್ತಾ ಇದ್ವಿ.
2: ನೇಫಾನಲ್ಲಿ ಮೊದಲೇ ಅಲ್ಲಿ ಹೋಗ್ಬಿಟ್ರಿ. ಆಗಾಗಲೇ ಅಲ್ಲಿ ಅರುಣಾಚಲ್ ಪ್ರದೇಶ್ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಚೈನಾದ ಇನ್ಫಿಲ್ಟ್ರೇಷನ್, ಚೈನಾ ಕಡೆಯಿಂದ ಭಾರತಕ್ಕೆ ಒಳನುಸುಳುವಿಕೆ ನಡೀತಾ ಇತ್ತು. ಸುಮಾರು ನೀವೇ ಹೇಳಿದ್ರಿ 77, 78, 79ರವರೆಗೂ ಅದು ಹಾಗೇನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಹೋದ್ರಿ. ಮೊದಲೇ ತರಬೇತಿ ನಡೀತಾ ಇದ್ದಾಗ ನಿಮ್ಗೆ ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಎಲ್ಲ ಸೈನ್ಯ ವಿಭಾಗದಲ್ಲೂ ಹಾಗೆ ಒಂದ್ ಕಡೆ ಪೋಸ್ಟಿಂಗ್ ಆಗುತ್ತೆ. ಒಂದ್ ಕುತೂಹಲ ಇರುತ್ತೆ, ಅದರಲ್ಲೂ ನೀವು ಅಲ್ಫಾ ಹೇಳಿದ್ರಿ. ಈಗ ಮದ್ರಾಸ್ ರೆಜಿಮೆಂಟ್ 6 ಬೆಟಾಲಿಯನ್ ಬಹಳ ಪ್ರಸಿದ್ಧವಾದದ್ದು, ಇವತ್ತಿಗೂ ಕೂಡ ಶೌರ್ಯದಲ್ಲಿ ದೊಡ್ಡ ಹೆಸರು ಮದ್ರಾಸ್ ರೆಜಿಮೆಂಟ್.

0: ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್. ನಾನು 1966 ಮಿಲಿಟ್ರಿಗೆ ಸೇರ್ಬೇಕು ಅಂತ ಅಲ್ಲಿ ಯೂನಿಫಾರ್ಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಸೇರ್ಬೇಕು ಮಿಲಿಟ್ರಿಗೆ, ನಾನು ಏನ್ ಮಾಡ್ಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ತುಂಬಾ ಸಣ್ಣ ಹುಡುಗಪ್ಪ, ಇನ್ನ 8-9 ವರ್ಷ ಇದ್ದಂಗೆ ಇದೆ, ನೀನು ದೊಡ್ಡವನಾದ್ಮೇಲೆ ಸೇರ್ಕೋ ಹಂಗೆ ಅಂತ. ಸೊ ಅಲ್ಲಿಂದ ನನಗೇನೋ ಒಂಥರ ಉತ್ಸಾಹ ಮೇಡಮ್, ನಾನು ಮಿಲಿಟ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ ನನಗೆ ಮೊದಲಿಂದನೇ ಹೆಂಗಾದ್ರೂ ಆಗಲಿ ಆರ್ಮಿಗೆ ಹೋಗ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು.
1: ಬೆಂಗಳೂರಿನವ್ರೆ?
0: ಹೌದು ಮೇಡಮ್, ಮೂಲತಃ ಬೆಂಗಳೂರಿನವ್ರೆ. ನಾನು ಇಲ್ಲೇ ಮೇಡಮ್, ಹೊಸನ್ ನಗರ ಈಗ ಅಂತಾರೆ, ಅದಕ್ಕೆ ಉಪ್ಪರಳ್ಳಿ ಅಂತ ಮೊದಲು ಹೇಳ್ತಾ ಇದ್ರು.
1: ಹಾಗಾದ್ರೆ ಕಂಟೋನ್ಮೆಂಟ್ ಬಹಳ ಹತ್ರ.
0: ಹೌದು, ನಮ್ಗೆ ತುಂಬಾ ಹತ್ರ ಮೇಡಮ್.
1: ಕಂಟೋನ್ಮೆಂಟ್ ಕೂಡ ಯುದ್ಧದ ಭಾಗವಾಗಿಯೇ ಬರುವ
0: ನಿಜ ಮೇಡಮ್, ಅವಾಗ ಇತ್ತು ಮೇಡಮ್. ಅದಾದ ನಂತರ ಮೈಸೂರು ಲ್ಯಾನ್ಸಸ್ ಅಲ್ಲಿ, ಅದು ಮುಂಡಡಿ ಪಾಳ್ಯದಲ್ಲಿ, ನಾವು ವಾಕಬಲ್ ಡಿಸ್ಟೆನ್ಸ್ ಓಡೋಗಿ ಓಡ್ ಬರ್ತಾ ಇದ್ವಿ, ಅಲ್ಲೂ ಸಹ ಹೋಗ್ತಾ ಇದ್ದೆ ನಾನು. ಅವಾಗೆಲ್ಲ ದೊಡ್ಡ ದೊಡ್ಡ ಲಾಳಗಳು, ಕುದುರೆಗಳೆಲ್ಲ ಕಟ್ತಾ ಇರೋರು, ಕುದುರೆಗಳನ್ನ ನೋಡ್ತಾ ಇದ್ವಿ. ಲ್ಯಾನ್ಸರ್ಸ್ ಇರೋರು, ಅವಾಗ ಮೈಸೂರು ಲ್ಯಾನ್ಸರ್ ಅಂತ ಹೆಸರಿತ್ತು ಮೇಡಮ್, ಆಗ ಮೈಸೂರು ಮಹಾರಾಜರದು. ಸೊ ಮೈಸೂರು ಮಹಾರಾಜರದು ದೊಡ್ಡ ಹಿಸ್ಟ್ರಿನೇ ಇದೆ ಮೇಡಮ್, ಮೈಸೂರು ಲ್ಯಾನ್ಸರ್ಸು. ಅದು ನಮ್ಮ ಭೋಪಾಲ್ ಮಹಾರಾಜ ಆಗಲಿ, ಜೈಪುರ್ ಮಹಾರಾಜ ಆಗಲಿ, ರಾಜಸ್ಥಾನ್ ಆಗಲಿ, ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ ಸೇರಿ ಒಂದು ಟ್ರೂಪ್ಸ್ ಕಳ್ಸಿಕೊಡ್ತಾರೆ ಐಫಾ ಸಿಟಿಗೆ. ಯಾಕಂದ್ರೆ ಜರ್ಮನ್ಸ್ ಐಫಾ ಸಿಟಿನ ಇಟ್ಕೊಂಡ್ಬಿಟ್ಟಿದ್ರು. ಸೊ ಆಗ ನಮ್ಮ ಆರ್ಮಿ ಮೈಸೂರು ಲ್ಯಾನ್ಸರ್ಸ್ ಕಡೆಯಿಂದ ಹೋಗಿ ಗೆದ್ದು, ಈಗಲೂ ನಾವು 23 ಸೆಪ್ಟೆಂಬರ್ ಐಫಾ ಡೇ ಅಂತ ಮಾಡ್ತೀವಿ ಮೇಡಮ್. ಅದು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ, ಆ ವಾರ್ ಮೆಮೋರಿಯಲ್ ಹತ್ರನೇ ಪ್ರೋಗ್ರಾಮ್ ನಡೆಯುತ್ತೆ, ಪ್ರತಿ ವರ್ಷ ಇದು ಮಾಡ್ತಾರೆ. ಹೌದು ಮೇಡಮ್, ಅವಾಗ ನಾವು ವಾರ್ ಮೆಮೋರಿಯಲ್ ಆಟ ಆಡ್ತಾ ಇದ್ವಿ ಮೇಡಮ್, ನಮ್ಗೆ ಗೊತ್ತಿರ್ಲಿಲ್ಲ ಇದು ರಾಜ್ಪೂತ್ ಮರಾಠಿ ಅವ್ರ ಸಮಾಜ ಇದೆ. ಅದರಲ್ಲಿ ಉದಯ್ ಅಂತ ನನ್ನ ಫ್ರೆಂಡು, ಅವನು ಸಹ ಅದರಲ್ಲಿ ಇನ್ವಾಲ್ವ್. ಯಾಕಂದ್ರೆ ಅವ್ರ ಅಜ್ಜರು 2nd World War ಅಟೆಂಡ್ ಮಾಡಿದ್ರು, ಅವ್ರ ಅಜ್ಜಾಜಿ ಇಬ್ಬರೇ ಇರ್ತಾ ಇದ್ರು, ಅವ್ರಿಗೆಲ್ಲ ನಾನು ತುಂಬಾ ಸಹಾಯ ಮಾಡ್ತಾ ಇದ್ದೆ. ಸಹಾಯದಿಂದ ಸ್ವಲ್ಪ ಏನಂದ್ರೆ ಅವ್ರಿಗೇನಾದ್ರೂ ಹಾಲು ತರಬೇಕು, ತರಕಾರಿ ತರಬೇಕು, ಪಾಪ ವಯಸ್ಸಾಗಿತ್ತು, ಆಗ್ಲೇ ಪ್ರತಿಯೊಂದು ಕೆಲಸ ನಾನು
1: ಮಾಡ್ಕೊಡ್ತಾ
0: ಇದ್ದೆ ಮೇಡಮ್. ನಾವು ಅಲ್ಲಿಂದ ಮುನ್ನಡಿ ಪಡಕ್ ಹೋದೆ ಮೇಡಮ್, ಮಿಡಲ್ ಸ್ಕೂಲ್ಗೆ ಹೊಸನರದಿಂದ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನ್ಯೂ ಸವರ್ ಲೈನ್ ಸ್ಕೂಲ್ ಅಲ್ಲೇ ಓದ್ದೆ ನಾನು 5-6, ಮತ್ತೆ ನಾನು ಉಪ್ಪರಳ್ಳಿ ಮತ್ತೆ ಹೊಸನ್ ನಗರಕ್ಕೆ ಬಂದೆ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಅಲ್ಲಿ ಮುಂಡೇಡಿಪಾಳ್ಯದಲ್ಲಿ ಸ್ವಲ್ಪ ಜಾಸ್ತಿ ಮರಾಠಿಗಳು, ಅವರು ಮಿಲಿಟರಿಯಲ್ಲಿ ಇದ್ದವರು. ಸೊ ಅವ್ರದೆಲ್ಲ ನನಗೆ ತುಂಬಾ
1: ಮರಾಠ ರೆಜಿಮೆಂಟ್ ಕೂಡ ಅಷ್ಟೇ.
0: ಹೌದು ಮೇಡಮ್,
1: ಫೇಮಸ್.
0: ಇವರು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು, ಸುಮಾರು ಜನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು, ತುಂಬಾ ಹಿರಿಯರು. ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗೋದು, ಅವರು ಇದೇ ತರ ಮೆಡಲ್ ಎಲ್ಲ ಹಾಕೊಳ್ಳೋರು, ನಮ್ಗೆ ಸಿಗುತ್ತೆ ಹಾಕೋಬೇಕು ಅನ್ನೋದು ತುಂಬಾ ಖುಷಿ ಇತ್ತು. ಹೀಗಾಗಿ ಮೈಸೂರು ಮಹಾರಾಜರದು ಕೊಡುಗೆ ತುಂಬಾ ಜಾಸ್ತಿ ಇದೆ ಮೇಡಮ್. ಈಗ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು, ಇಲ್ಲಿಂದ ಐಪಾಗ್ ಹೋಗ್ಬೇಕಾದ್ರೆ ಒಂದು ಪೂಜೆ ಮಾಡ್ತಾರಂತೆ, ಅವಾಗ ದಸರಾ ವೈಭವ ಪೂಜೆ ಮಾಡಿ ನಾವು ಅಲ್ಲಿಂದ ಗೆದ್ದು ಬಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಸರಾ ಮಾಡ್ತೀವಿ ಅಂತೇಳಿ ಹೇಳಿದ್ರಂತೆ ಮೇಡಮ್. ಅದು ಈ ನಡುವೆ ಕೇಳ್ಕೊಂಡಿದ್ ನಾನು, ಅದು ಒಂದು ಚರಿತ್ರೆ ಇದೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ಗೆ ಮುಂಡಡಿ ಪಾಳ್ಯಕ್ಕೆ.
1: ಹಾಗಾಗಿ ದಸರಾ ಈಗಲೂ ಅಲ್ಲಿ
0: ಮೈಸೂರು ಬಿಟ್ಟರೆ ನಮ್ಮ ಮುಂಡಡಿ ಪಾಳ್ಯದಲ್ಲೇ
1: ನಡೆಯುತ್ತೆ,
0: ತುಂಬಾ ಚೆನ್ನಾಗಿ
1: ನಡೆಯುತ್ತೆ. ನಿಮ್ಮ ಬಾಲ್ಯದಿಂದ ಈ ಸೈನ್ಯಕ್ಕೆ ಸೇರೋದು ಹೇಗೆ ಒಂದು ಪರಂಪರೆ ನಡ್ಕೊಂಬಂದಿದೆ ಅಂತ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಕರ್ಕೊಂಡೋಗಿ ಕೊನೆಗೆ ಸೈನ್ಯಕ್ಕೆ ಸೇರಿಸಿದೆ, ಇದೆಲ್ಲ ಅನುಭವಗಳು ಅಲ್ವಾ. ನೀವು ಮೈಸೂರು ಮಹಾರಾಜರ ವಿಷಯ ಹೇಳಿದ್ರಿ, ಅರಮನೆಯಲ್ಲಿ ನಿಮ್ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹೀಗೆ ಬಹಳಷ್ಟು ಕಾರಣಗಳಿಂದ ನೀವು ಸೈನ್ಯಕ್ಕೆ ಅನಿವಾರ್ಯವಾದ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ನೀವು ಸೈನ್ಯಕ್ಕೆ ಸೇರೋದು ನಿರ್ಧಾರ ಆಗ್ಬಿಟ್ಟಿತ್ತು.
0: ಹೌದು ಮೇಡಮ್, ನಾನು ಮನೇಲಿ ಇದ್ರು ಸಹ ಶನಿವಾರ ಭಾನುವಾರ ಸುಮ್ಮನೆ ಕೂತ್ಕೋತಾ ಇರ್ಲಿಲ್ಲ. ಜೈಮಲ್ ಎಕ್ಸ್ಟೆನ್ಷನ್ ಅಲ್ಲಿ ಡಾಕ್ಟರ್ ಸುಂದರ್ ರಾವ್ ಅಂತ ಇದ್ರು ಮೇಡಮ್, ಕಣ್ಣಿನ ಡಾಕ್ಟರ್. ಆಗ ಅವ್ರು ತುಂಬಾ ಸರ್ಜನ್ ಅವರು, ಸ್ಟೇಟ್ ಗೌರ್ಮೆಂಟ್ ಡಾಕ್ಟರ್ ಅವರು. ಅವ್ರ ಮನೆಗೆ ಕಾರ್ ತೊಳಿಕ್ ಹೋಗ್ತಾ ಇದ್ದೆ ನಾನು, ಡಾಕ್ಟರ್ ನಾಗಪ್ಪಾಳು ಅಂತ ಮಿನಿಸ್ಟರ್ ಸಹ ಇದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಕಾರ್ ತೊಳಿಯಕ್ ಹೋಗಿ ಕಾರ್ ತೊಳೆದು ಅಲ್ಲಿ ತಿಂಡಿ ಎಲ್ಲ ಮಾಡಿ ಅವರು 2 ಅಣಿ 3 ಅಣಿ ಕೊಡೋರು, ಅದನ್ನು ನಮ್ಮ ತಾಯಿ ಕೇಳಿ ಕೊಡ್ತಾ ಇದ್ದೆ ಮೇಡಮ್. ಆಗ್ಲಿಂದ ನನ್ಗೇನೋ ಒಂಥರ ಕೆಲಸ ಮಾಡಬೇಕು, ಸುಮ್ಮನೆ ಕೂರ್ಬಾರ್ದು. ಒಂದ್ಸಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಾಯ್ಸ್ಗೆ ಹೋಗ್ಬಿಟ್ಟಿದೆ ಮೇಡಮ್, ನಾನು ಡಾಕ್ಯುಮೆಂಟ್ ಇಲ್ಲದೆ ನನಗೆ ಸೇರಿಸ್ಕೊಳ್ಳಿಲ್ಲ, ನಮ್ಮ ತಾಯಿ ಗೊತ್ತಾಗ್ಬಿಡ್ತು, ನಮ್ಮ ತಾಯಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನಗೆ ಮೊದಲಿಂದನೇ ಏನೋ ಒಂಥರ ಖುಷಿ, ಸೇರಬೇಕು, ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಂಗಾಗಿ ಮೇಲಕ್ಕೆ ಬಂದು ಅವಾಗ ನಾನು ಹೇಳಿದ್ರು, ಇಲ್ಲ ನೀನು ಅಂಡ್ರೇಜ್ ಅಪ್ಪ ಸಿಗಲ್ಲ, ನಿನ್ನ ಬಾಯ್ಸು ಇದಾಗಿದೆ, ನೀನು ಇದಾದ್ಮೇಲೆ 18
1: ವರ್ಷ
0: 18 ವರ್ಷ ಬರಬೇಕು.
1: ಬಾಯ್ಸ್ ಅಂದ್ರೆ ಯಾವ ವರ್ಷಕ್ಕೆ ಸೇರಿಸ್ಕೊತಾ ಇದ್ರು?
0: 7ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಮೇಡಮ್, 14-15 ವರ್ಷ ಆದ್ರೆ ಸಾಕು. ಬಟ್ ನನ್ಗೆ ಸೆಲೆಕ್ಟ್
1: ಆಗಿಲ್ಲ.
0: ಈಗಿಲ್ಲ ಮೇಡಮ್, ಈಗ ಸೈನಿಕ್ ಸ್ಕೂಲ್ ಇದೆ, ಈಗ ಆತರ ಯಾವ್ದು
1: ಸೇರಿಸ್ಕೊಡಲ್ಲ
0: ಮೇಡಮ್ ಈಗ. ಸೊ ಹಂಗಾಗಿ

0: ನನ್ಗೆ ಮೊದಲಿಂದನು ತುಂಬಾ ಆಸೆ ಸೇವೆ ಮಾಡಬೇಕು, ಏನಾದರೂ ಮಾಡಬೇಕು. ನಮ್ಮ ಗಣೇಶ ಹಬ್ಬದಲ್ಲಿ ಅವೆಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ವಿ.
1: 18 ವರ್ಷ ಆಯ್ತು, ಅವಾಗ ಮತ್ತೆ
0: ನಾನು ಹೋದೆ,
1: ಪ್ರಯತ್ನ ಮಾಡಿದೆ.
0: ಹೌದು ಮೇಡಮ್, ಮೇಲ್ಗೆ ಹೋದೆ. ಅಲ್ಲಿ ತುಂಬಾ ಚೆನ್ನಾಗಿ ಮೆಡಿಕಲ್ ಎಲ್ಲ ಆಯ್ತು. ಅವಾಗೇನು ರನ್ನಿಂಗ್ ಗಿನಿಂಗ್ ಏನು ಇರಲಿಲ್ಲ, ರಿಟರ್ನ್ ಟೆಸ್ಟ್ ಆ ಥರ ಏನು ಇರಲಿಲ್ಲ. ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಇದ್ರೆ ಹಂಗೆ ಮಾಡಬಾರ್ದು. ನನಗೆ ಎನ್ರೋಲ್ಮೆಂಟ್ ಮಾಡಿಬಿಟ್ರು. ಮಾಡಾದ್ಮೇಲೆ ನಾನು ಮನೆಗೆ ಹೇಳಲಿಲ್ಲ ಮೇಡಮ್, ಅಮ್ಮ ಬಿಡಲ್ಲ, ತಂದೆನೂ ಬಿಡಲ್ಲ, ನಮ್ಮ ಅಣ್ಣನೂ ಸಹ ಬಿಡಲ್ಲ. ಅವನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ಮೇಡಮ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅವನ ಜೊತೆ, ಗ್ರೌಂಡಿಂಗ್ ಆಗಿದ್ದು, ಕೇಬಲ್ ಆಗಿದ್ದು, ಯಾರನ್ನು ಕೆಲಸದೋನು ಇಟ್ಕೋತಾ ಇರಲಿಲ್ಲ, ನಾನೇ ಮಾಡ್ತಾ ಇದ್ದೆ. ನನಗೇನು ಹುಚ್ಚು, ನನಗೆ ಆಟ ಆಡೋಕ್ಕೆ ಬಿಡಬೇಕು, ನಮ್ಮ ಅಣ್ಣನಿಗೆ ಅದು ಬಿಡಲ್ಲ ಅವನು. ಸೊ ಹೀಗಾಗಿ ನಾನು ಕಬಡ್ಡಿಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ. ಇದೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು ಮಿಲಿಟರಿಲಿ ಟ್ರೈನಿಂಗ್ ಮಾಡಕ್ಕೆ. ಬೆಳಗ್ಗೆ 4 ಗಂಟೆಗೆ ಎದ್ದೊಳೋದು, ಓಡೋದು, ರನ್ನಿಂಗ್ ಮಾಡೋದು.
1: ಸೆಲೆಕ್ಷನ್ ಆಯ್ತಲ್ಲ,
0: ಸೆಲೆಕ್ಷನ್ ಆಯ್ತು.
1: ಎಲ್ಲಿಗೆ ಟ್ರೈನಿಂಗ್ ಎಲ್ಲಿ ಕಳಿಸಿದ್ರು?
0: ಫಸ್ಟ್ ಮೇಡಮ್ ನನಗೆ ಎಂಇಜಿ ಸೆಂಟರ್ಗೆ ಹೋಗು ಅಂದ್ರು ಮೇಡಮ್.
1: ಎಂಇಜಿ ಸೆಂಟರ್ ಕೂಡ ಬಹಳ ಹಳೆಯದು, ಬಹಳ.
0: ಆಮೇಲೆ ನಾನು ಎಂಇಜಿ ಸೆಂಟರ್ ಅಂದ್ರೆ ಬೆಂಗಳೂರಲ್ಲೇ ಇದೆ, ನಮ್ಮ ತಂದೆ ತಾಯಿಯನ್ನು ಬಂದು ನನ್ನ ಕರ್ದ್ಬಿಟ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಲ್ಲ ಸರ್, ನಾನು ಬೆಂಗಳೂರು ಬೇಡ ಸರ್, ಬೇರೆ ಎಲ್ಲಾದರೂ ಕಲ್ಸಿ. ವೆಲ್ಲಿಂಗ್ಟನ್ ಹೋಗ್ತೀಯಾ ಅಂದರು. ಇದೇನಪ್ಪ ಹೊಸ ಕೇಳ್ತಾ ಇದ್ದೀನಿ. ಆ ಹೋಗ್ತೀನಿ ಸರ್.
1: ಎಲ್ಲಿದೆ ಅಂತ ಗೊತ್ತಿಲ್ಲ,
0: ವೆಲ್ಲಿಂಗ್ಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮೇಡಮ್. ಅವಾಗ ಓಕೆ, ನನ್ನ ಜೊತೆ 14 ಜನ ಸೆಲೆಕ್ಟ್ ಆದರು ಮೇಡಮ್. 14 ಜನ ಸೆಲೆಕ್ಟ್ ಆದರೆ 14 ಜನದಲ್ಲಿ ಯಾರೂ ಬರಲಿಲ್ಲ ಮೇಡಮ್, ನಾನೊಬ್ಬನೇ. ನಾನೇನು ಮಾಡಿದೆ, ಬಂದು ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲೇ ಇದ್ಬಿಟ್ಟೆ. ಆಮೇಲೆ ನನಗೆ 12 ಪೈಸೆ ಕೊಟ್ಟರು ಮೇಡಮ್ ಖರ್ಚಿಗೆ. ನಾನು ಊಟ ಗಿಟ ಏನೂ ಮಾಡಿಲ್ಲ, ಹೊಟ್ಟೆ ಸಿಗ್ತಾ ಇತ್ತು.
1: ಖರ್ಚಿಗೆ ಕೊಟ್ಟವ್ರು ಯಾರು?
0: ರಿಕ್ರೂಟಿಂಗ್ ಆಫೀಸಲ್ಲಿ ಕೊಡ್ತಾರೆ ಮೇಡಮ್, ವಾರೆಂಟು ಹೋಗ್ಲಿಕ್ಕೆ ಖರ್ಚು ಅಂತ ಕೊಡ್ತಾರೆ.
1: ಸೊ ನಾನೇ
0: ಅಲ್ಲಿಗೆ ಹೋಗ್ಲಿಕ್ಕೆ ಖರ್ಚು ಅಷ್ಟು ಕೊಟ್ಟರು ಮೇಡಮ್. ಸೊ ನಾನೇನು ಮಾಡಿದೆ, ನಾನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಸಿಗ್ತಾ ಇತ್ತು. ತುಂಬ ಹಳೇ ಒಂದು ಹೋಟ್ಲು ಇದೆ ಮೇಡಮ್, ರೆಕ್ಸ್ ಹೋಟ್ಲು, ಅಲ್ಲೋಗಿ ಹಣ ನಂತರ ಇಷ್ಟು ದುಡ್ಡಿದೆ, ನನಗೇನು ಕೊಡ್ತೀಯಾ ಅಂದರೆ, ಹೇಗೆ ಕುತ್ಕೊಳ್ಳೋ, ಏನು ಬೇಕು ನಿನಗೆ, ಪರೋಟ ಇದೆ ಅಂದರೆ ಕೊಡೋಣ. ಕೊಟ್ಟ ಅವನು, ಹೊಟ್ಟೆ ತುಂಬ ತಿಂದೆ. ಅಲ್ಲಿಂದ ಇನ್ನೂ
1: ದುಡ್ಡು ಖಾಲಿ ಆಗೋಯ್ತು,
0: ಎಲ್ಲ ಖಾಲಿ ಆಗಿತ್ತು ಮೇಡಮ್. ಮತ್ತೆ ಅವ್ನು ಬಂದು, ನಾನು ಇನ್ನು ಮೆಜೆಸ್ಟಿಕ್ ಹೋಗಬೇಕು, ಯಾರೋ ಹೇಳಿದ್ರು ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡಪ್ಪ ಸಿಕ್ತೈತಿ ಅಂತ.
1: ಅದುವರೆಗೆ ಮೆಜೆಸ್ಟಿಕ್
0: ನೋಡಿರಲಿಲ್ಲ ಮೇಡಮ್ ನಾವು. ಆಮೇಲೆ ಏನು ಮಾಡಿದೆ ನಾನು, 8:30 ಐಲ್ಯಾಂಡ್ ಎಕ್ಸ್ಪ್ರೆಸ್ಸು ಬೆಳಗ್ಗೆ ನಂದು 11:30 ಎಲ್ಲ ಆಗೋಗಿದೆ, ಮತ್ತೆ ಏನು ಮಾಡೋದು, ತಿಂಡಿ ತಿಂದು ಕಬ್ಬನ್ ಪಾರ್ಕಲ್ಲಿ ಮಲಗಿಬಿಟ್ಟೆ ಮೇಡಮ್. ನನಗೆ ಒಳ್ಳೆ ನಿದ್ರೆ ಬಂತು, ಯಾಕಂದರೆ ನಿದ್ದೆ ಇರಲಿಲ್ಲ. ಸಾಯಂಕಾಲ 4:45 ಚಳಿ ಆಯ್ತಾ, ಎದ್ದು ನಡ್ಕೊಂಡೇ ಹೋದೆ 6:30-7 ಅಲ್ಲಿ ರೈಲ್ವೆ ಸ್ಟೇಷನ್. ಅಲ್ಲಿ MCO ಅಂತ ಒಂದು ನಮ್ಮದು ಮಿಲಿಟ್ರಿ ಕಂಟ್ರೋಲ್ ಆಫೀಸಿಂದ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೇಳಿದರು. ನಾನು ರಿಪೋರ್ಟ್ ಮಾಡಿದೆ ಈ ಥರ. ಇನ್ನೂ ಎಲ್ಲಪ್ಪ ಬರಲಿಲ್ಲ ಯಾರು ಅಂತಂದರು, ಗೊತ್ತಿಲ್ಲ ಸರ್ ನಾನು ಬಂದಿದ್ದೀನಿ ಅಂತ. ಅವರೆಲ್ಲ ನೋಡಿ ವಾರೆಂಟ್ ಎಲ್ಲ ಚೇಂಜ್ ಮಾಡಿ, ಅವಾಗ ರಿಸರ್ವೇಷನ್ ಏನೂ ಇಲ್ಲ ಮೇಡಮ್, ಗಾಡಿ ಬರುತ್ತೆ ಅಲ್ಲಿ ಕುತ್ಕೊಂಡು ಹೋಗೋಡಪ್ಪ ಅಂತಂದರು. ಸರಿ, ಒಂದು ಬ್ಯಾಗ್ ಇತ್ತು, ಒಂದು ಬ್ಯಾಗು ಇಟ್ಕೊಂಡು ನಾನು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಏನಾಯಿತು, ನನ್ನ ಸ್ನೇಹಿತ ಬಂದಿದ್ದ, ಅವನಿಗೆ ಹೇಳಿದೆ, ನೀನು 8 ಗಂಟೆ ಮೇಲ್ಗಡೆ ಹೋಗಿ ನಮ್ಮ ತಾಯಿಗೆ ಹೇಳು, ಮಿಲಿಟ್ರಿಗೆ ಹೋಗ್ಬಿಡವನೆ ಅಂತ, ಅಲ್ಲಿವರೆಗೂ ಹೇಳಬೇಡ ಅಂತ. ಅವನೇನು ಮಾಡಿದಾನೆ, ಅಲ್ಲಿಂದ ಹೋಗಿ ಅವನು ನನ್ನ ಜೊತೆನೇ ಇದ್ದ, ತಿಂಡಿ ಎಲ್ಲ ತಿನ್ಬಿಟ್ಟು ಅವನು ಹೋಗಿ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಹೋಗ್ತಾ ಇದ್ದಾನೆ, ಇಷ್ಟೊತ್ತಿಗೆ ಗಾಡಿ ಇದೆಯಂತೆ, ಹಂಗೆ ಹಿಂಗೆ ಅಂತ. ಅಷ್ಟೊತ್ತು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ
1: ರೈಲ್ವೆ
0: ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಾನು ಗಾಡೀಲಿ ಕೂತಿದ್ದೀನಿ, ನಮಗೇನು ಸ್ಥಳ, ಅವಾಗ ಟಾಯ್ಲೆಟ್ ಪಕ್ಕದಲ್ಲೇ ಸ್ಥಳ ಇದ್ದಿದ್ದು, ಅಲ್ಲಿ ಕುತ್ಕೊಂಡೆ. ನೋಡಿದೆ ಕಿಟಕಿಯಿಂದ ಎಲ್ಲ ಬಂದಿದ್ದಾರೆ, ನಾನು ಹೋಗಿ ಒಳಗಡೆ ಟಾಯ್ಲೆಟ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟೆ ಮೇಡಮ್. ಬಾಗಿಲು ಹಾಕ್ಕೊಂಡು ಟ್ರೈನ್ ಮೂವ್ ಆಗೋವರೆಗೂ ಬರಲಿಲ್ಲ ಮೇಡಮ್. ಟ್ರೈನ್ ಮೂವ್ ಆಯಿತು, ಮೂವ್ ಆದಮೇಲೆ ಅಲ್ಲಿಂದ ನೋಡಿದೆ, ನಮ್ಮ ತಾಯಿ ಅಲ್ಲಿ ಇಲ್ಲೇ ನೋಡ್ತಾರೆ, ನಮ್ಮ ಅಣ್ಣ ಓಡಾಡ್ತಾ ಅವನೇ. ಸೊ ನಾನೇನು ಮಾಡಿದೆ, ಇನ್ನು ಸಿಕ್ಕಾಕೊಂಡ್ರೆ ಬಿಡಲ್ಲ ಇವರು ಅಂತೇಳಿ ಟಾಯ್ಲೆಟ್ ಒಳಗೆ ಕುತ್ಕೊಂಡು ಕಂಟೋನ್ಮೆಂಟ್ಗೆ ಫಸ್ಟ್ ಆಲ್ಟು, ಅದಾದ್ಮೇಲೆ ಈಸ್ಟ್. ಅಲ್ಲಿವರೆಗೂ ನಾನು ಹೊರಗಡೆನೆ ಬರಲಿಲ್ಲ. ಅದಾದ್ಮೇಲೆ KR ಪುರಂ ಬಂತು ಟ್ರೈನು, ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗಲೂ ನೋಡಿದೆ ಯಾರನ್ನ ಇದಾರ ಅಂತ, ಯಾರೂ ಇರಲಿಲ್ಲ. ಮತ್ತೆ ಅಲ್ಲೇ ಕುತ್ಕೊಂಡೆ. ಜೋಲಾರ್ಪೇಟೆಗೆ ಹೋದ್ಮೇಲೆ ಹೊರಗಡೆ ಬಂದೆ ಮೇಡಮ್. ಆ ಥರ ನನ್ನ ಹಿಸ್ಟ್ರಿ ಆಯಿತು.
1: ಹೀಗೆ ವೆಲ್ಲಿಂಗ್ಟನ್ಗೆ ಹೋದ್ರೆ,
0: ವೆಲ್ಲಿಂಗ್ಟನ್ಗೆ ಹೋದೆ. ಅದನ್ನು ಕೊಯಮತ್ತೂರಿಗೂ ಇಡಿಸಿದ್ರು. ಕೊಯಮತ್ತೂರಿಂದ ಅಲ್ಲಿಂದ ಮತ್ತೆ ಒಂದು ಟ್ರೈನ್ ಇರುತ್ತೆ, ಆ ಟ್ರೈನ್ಗೆ ಎತ್ತಿ ಕುತ್ಕೊಂಡು ತಿನ್ನ ಊಟ ಗೀಟ ಏನೂ ಇರಲಿಲ್ಲ. ನಾನು ಒಂದು ಸೀಟ್ ಕೆಳಗಡೆನೆ ಮಲಗಿದ್ದೆ. ಅಲ್ಲಿ ಯಾರೋ ಟೂರಿಸ್ಟು ಹೊರಗಡೆ ದೇಶದವರು, ಅವ್ರೇನು ಮಾಡಿದ್ರು, ನನ್ನ ನೋಟಿಸ್ ಮಾಡಿದರು, ಏನು ಹುಡುಗ ಏನು ತಿಂದಿಲ್ಲ ಏನೂ ಮಾಡಿಲ್ಲ. ಅವರು ನನಗೆ 2 ವಡೆ ಕೊಟ್ಟರು ಮೇಡಮ್, ಆಮೇಲೆ ನೀರು. ನಾನು ವಡೆ ತಿಂದ್ಬಿಟ್ಟು ಹೋಗಿ ಅಲ್ಲೇ ನೀರು, ಘಟ ಘಟ ಅಂತ ಕುಡಿದೆ. ಒಂಥರ ಸಮಾಧಾನ ಆಯಿತು.

0: ನಂತರ ನಾನು ಅಲ್ಲಿ ಊಟ ಮಾಡಿದ್ದು ಅಷ್ಟೇ, ಊಟ ಗೀಟ ಏನೂ ಇಲ್ಲ ಹೊಟ್ಟೆಗೆ. ಆ ನಂತರ ಏನಾಯಿತು ನನಗೆ, ನಮ್ಮ ಕುನೂರು ರೈಲ್ವೆ ಸ್ಟೇಷನ್, ಅದಾದಮೇಲೆ ವೆಲ್ಲಿಂಗ್ಟನ್ ರೈಲ್ವೆ, ಚಿಕ್ಕ ಗಾಡಿ, ಆ ಗಾಡಿಯಲ್ಲಿ ಕೂತ್ಕೊಂಡು ಇಳಿಸಿ, ನಮ್ಗೇನೋ ಒಂದು ದೊಡ್ಡ ಸಂತೋಷ. ಅಲ್ಲೆಲ್ಲ ನಿಂತಿದ್ರು ದೊಡ್ಡ ದೊಡ್ಡ ಮೀಸೆ ಗೀಸೆ ಇಟ್ಕೊಂಡು. ಅವಾಗ ನನಗೆ ಎಲ್ಲ ಭಾಷೆ ಬರೋದು ಮೇಡಮ್, ನಾನು ಬೆಂಗಳೂರಾಗಿದ್ದರಿಂದ ನಾನು ತಮಿಳು, ತೆಲುಗು, ಮಲಯಾಳಂ ಎಲ್ಲ ಫ್ರೆಂಡ್ಸ್ ಇರೋರೆಲ್ಲ ಭಾಷೆ ಕಲ್ತಿದ್ದೆ ನಾನು, ಅದರಿಂದ ನಂಗೆ ತುಂಬ ಉಪಯೋಗ ಆಯಿತು. ಅವ್ರು ಬಂದು ಕರ್ಕೊಂಡೋಗಿ ನನಗೆ ಸೆಂಟ್ರಿಗೆ ಬಿಟ್ಟರು ಮೇಡಮ್. ಸೆಂಟ್ರಿಗೆ ಬಿಟ್ಟಮೇಲೆ ನಾನು ಹೇಳೋದು, ಸರ್ ಊಟ ಗಿಟ್ಟ ಎಲ್ಲ ಸಿಗುತ್ತೆ, ಹೊಟ್ಟೆ ಸಾಯಿದ್ರು ಊಟ ಎಲ್ಲ ಸಿಗ. ಅವತ್ತು ಒಂದು ಬಡ ಕಾಣ ಪ್ರೋಗ್ರಾಮ್ ಆಗಿದೆ, ನಂಗೆ ಗೊತ್ತಿಲ್ಲ ಏನು ಬಡ ಕಾಣ ಇದು ಅಂತ. ಅಲ್ಲಿ ಹೋದ್ವಿ, ಹೋದಾಗ ಅಲ್ಲಿ ಸಿ ಎಚ್ ಎಂ ಇದ್ರು, ದೊಡ್ಡ ಮೀಸೆ
1: ಸುಮಾರು
0: ತುಂಬ ದೊಡ್ಡ ದೊಡ್ಡ ಮೀಸೆ. ಹೌದು ಮೇಡಮ್. ಯಾರಡ ಅಂದ, ಸರ್ ಬೆಂಗಳೂರು ಸರ್. ಹಾ ಬೆಂಗಳೂರು, ಎಲ್ಲ ಖಾಲಿ ಮಾಡಿದ್ದು ದೊಡ್ಡ ಟಿ ಎಂ ಬಿ ಗಾಡಿ, ಅದು ಗಾಡಿಲಿ ಫುಲ್ ಸೌದೆ ಇತ್ತು ಮೇಡಮ್, ಎಲ್ಲ ಎತ್ತು ಬಿಸಾಕು ಅಂದೆ. ನಾನೇ ಎತ್ತಿ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟೆ. ಅವನಿಗೆ ತುಂಬ ಸಂತೋಷ. ಇಲ್ಲ ಮೇಡಮ್, ಹೋಗಿ ರಿಪೋರ್ಟ್ ಮಾಡಿದ ದಿವಸನೇ ನನಗೆ ಶುರು ಆಗಿದ್ದು, ಎಲ್ಲ ಖಾಲಿ ಮಾಡು ಆಮೇಲೆ ಊಟ ಕೊಡೋದು ನಿನಗೆ ಅಂದರು. ಓಕೆ ಸರ್ ಅಂತ ಅವ್ನು ಹೇಳ್ಬಿಟ್ಟು ಹೋಗಿ ಬರೋಷ್ಟ್ರೋಲ್ ನಾನು ಎಲ್ಲ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟಿನಿ ಮೇಡಮ್. ಅವನಿಗೆ ಆಶ್ಚರ್ಯ ಆಗೋಯ್ತು, ಇಷ್ಟೇ ಮಾಡ್ಬಿಟ್ಟ ನೀನು, ವೆರಿ ಗುಡ್, ನೀನು ತುಂಬ ಮುಂದುವರಿತ ಮಿಲಿಟರಿಯಲ್ಲಿ ಜೀವನದಲ್ಲಿ, ಇದೇ ಥರ ಇದ್ರೆ ಸೋಮಿರತನ ಮಾಡ ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಅವಾಗಲೇ ಪುಣ್ಯದ ಮುಂದೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಈಗ ಬಡಕಾನ ಅಂತಂದ್ರು, ನನಗೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಹಪ್ಪಳ ಇದೆ, ಪಾಯಸ ಇದೆ, ಮೊಟ್ಟೆ ಇದೆ, ಎಲ್ಲ ಕೊಟ್ಟು
1: ನೋಡಿಲ್ಲ
0: ಮೇಡಮ್. ಒಂದು ನಾಲ್ಕು ಕಂಬಳಿ ಕೊಟ್ರು, ಆಮೇಲೆ ಈ ಡ್ರೆಸ್ ಎಲ್ಲ ಬಿಚ್ಚಾಕಿ ಕಟಿಂಗ್ ಮಾಡಿಸ್ಬಿಟ್ರು. ಒಂದು ಮಸರಿ ಡ್ರೆಸ್ ಅಂತ ಇದೆ,
1: ಮಿಲಿಟರಿ ಕಟ್ ಮಾಡಿದ್ರು,
0: ಮಿಲಿಟರಿ ಫುಲ್ ಮೆಸ್ಟಿನ್ ಕಟ್ ಮಾಡ್ಬಿಟ್ಟು. ನಾನು ಇನ್ನು ಹೆಂಗನ ಮಾಡಪ್ಪ, ನಾನು ಮಿಲ್ಟ್ರಿಗೆ ಹೋಗ್ಬೇಕು, ನಾನು ಇಲ್ಲಿರಬೇಕು ಅಂತ. ಆಮೇಲೆ ಏನಾಯ್ತು, ಸರಿ ಅಂತ ಮಾಡಿ ಈಗ ರೆಸ್ಟ್ ಮಾಡು, ನಾಳೆ ಬೆಳಗ್ಗೆ ಬರಬೇಕು ಅಂತ. ಅದು ಯಾವುದೋ ರೂಮ್ ಇತ್ತು ಮೇಡಮ್, ಅಲ್ಲಿ ಮಲಗಿಸಿದ್ರು, ನಾಲ್ಕೈದು ಕಂಬಳಿ ಕೊಟ್ಟಿದ್ರು, ಊಟಿ ಕ್ಲೈಮೆಂಟು,
1: ಚಳಿ,
0: ಚೆನ್ನಾಗಿ ನಿದ್ರೆ ಮಾಡೋ. ಬೆಳಗ್ಗೆ 4 ಗಂಟೆಗೆ ಎದ್ದಿವಿ, 4 ಗಂಟೆಗೆ ಎದ್ದಾಗ ಅವರು ಹೋಗಿ ಅಲ್ಲಿ ಟೀ ಕುಡ್ಕೊಂಬನ್ನಿ ಅಂತ. ಅಲ್ಲಿ ಹೋದ್ವಿ, ನೀರು ಮುಟ್ಟಿದ್ರೆ 5 ಥರ ನೀರು, ಅದರಲ್ಲೇ ಮಕ್ಕ ತೊಳೆದು. ಅವಾಗ ಶೇವಿಂಗ್ ಏನಿಲ್ಲ ಮಕ್ಕಳು, ನಾವು ಶೇವಿಂಗ್ ಗಿವಿಂಗ್ ಏನೂ ಇಲ್ಲ. ಊಟ ಮಾಡಿದ್ವಿ, ಮತ್ತೆ ಟೀ ಕುಡಿದ್ವಿ, ಟೀ ಕುಡ್ಕೊಂಡು ಮತ್ತೆ ಅವ್ರು ಹೇಳಿದ್ರು, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿ ಅಡುಗೆ ಮನೆಗೆ ಸಹಾಯ ಮಾಡಬೇಕು ಅಂತ. ಅವ್ರು ಮಾಡ್ತೀನಿ ಸರ್ ಅಂದ. ಹಂಗೆ ಹಂಗೆ
1: ಅಂತೂ ಮಿಲಿಟರಿಯಲ್ಲಿ ಸೇರಿದಾಗ ಹೊಟ್ಟೆ ತುಂಬ, ನಿಮ್ಗೆ
0: ಹೊಟ್ಟೆ ತುಂಬ. ಆಮೇಲೆ ಒಳ್ಳೊಳ್ಳೆ ಟೇಸ್ಟ್ ಫುಡ್ ನೋಡಿದ್ವಿ. ಮತ್ತೆ ಅಲ್ಲಿ ಎಲ್ಲರೂ ಬಂದು ಸೇರೋವರೆಗೂ ಒಂದು ವಾರ ಆಗುತ್ತೆ, ಒಂದು ವಾರ 15 ದಿವಸ ಆಗುತ್ತೆ. ನಾವು ಇದೇ
1: ಟ್ರೈನಿಂಗ್ ಶುರು ಆಗಲ್ಲ,
0: ಇಲ್ಲ ಮೇಡಮ್, ಇದೇ ಕೆಲಸಗಳೇ
1: ಅವ್ರೇನು ಹೇಳಿದ್ರು ಅದನ್ನ ಮಾಡ್ಬೇಕು
0: ಮಾಡೋದು. ಆಮೇಲೆ ಸಿ ಎಚ್ ಎಂ ಬಂದ್ರು, ಸಿ ಎಚ್ ಎಂ ಬಂದ್ರೆ ನೆಕ್ಸ್ಟ್ ಡೇ ವಾರ್ ಮೆಮೋರಿಯಲ್ ಪೆರೇಡ್ ಅಂತ ನಡೀತಾ ಇತ್ತು ಮೇಡಮ್. ನಮ್ಗೆ ಗೊತ್ತಿಲ್ಲ, ಏ ಅಲ್ಲಿ ಕಳಿಸಿ ಹುಡುಗನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ನನಗೆ ಅಲ್ಲಿ ಕಳಿಸಿದ್ರು ಮೇಡಮ್, ಅಲ್ಲೂ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿತ್ತು,
1: ಕಟ್ ಮಾಡಬೇಕು,
0: ಅದು ಕಟ್ ಮಾಡಬೇಕು. ಅವಾಗ ನಾವು ಚೆನ್ಕೇಲ್ ಮಾಡಿ ಅಭ್ಯಾಸ, ಅಲ್ಲಿ ಶವಲ್ ಅಂತ ಇಷ್ಟು ಶುದ್ಧ ಕೊಟ್ಬಿಟ್ಟು ಅವ್ರೆ, ಹೆಂಗೆ ಮಾಡೋದು ಹೆಂಗೋ ಅವ್ರು ಹೇಳಿ. ಅವ್ರು ಹೇಳ್ದಂಗೆ, ಸರ್ ನನಗೆ ಚೆನ್ಕೆ ಕೊಡಿ ಸರ್, ಇದೆಲ್ಲ ಆಗಲ್ಲ ಅಂದ. ಆ ಮನುಷ್ಯನ ಇವನು ಇಷ್ಟೊಂದು ಇದಾಗಿ ಕೇಳ್ತಾನಲ್ಲ, ಚೆನ್ಕೆ ತಂದುಕೊಟ್ರ, ಎಲ್ಲಿಯವನು ನೀನು ಅಂದ. ಸರ್ ನಾನು ಬೆಂಗಳೂರು ಕರ್ನಾಟಕ ಸರ್. ಅವರು ಬಡಗಾಸ್ ಅವರು, ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಇದು ಮಾತಾಡೋರು. ಸೊ ನಮಗೊಂಥರ ಖುಷಿ ಆಗೋದು. ಅಲ್ಲಿ ಕೆಲಸ ಮಾಡಿದ್ರು, ಕೆಲಸ ಮಾಡಿದಾಗ ತುಂಬ ಖುಷಿ ಪಟ್ಟರು ಅದೆಲ್ಲ ಮಾಡಿದ್ದಕ್ಕೆ. ಮತ್ತೆ ನನಗೆ ಪರ್ಮನೆಂಟ್ ಆಗಿ ವಾರ್ ಮೆಮೋರಿಯಲ್ ಮೇಂಟೆನೆನ್ಸ್ ಅಂತ ಒಂದು ವಾರ ದಿವಸ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಳ್ಸಿಕೊಟ್ರು ನನಗೆ. ಹಂಗಾಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. 35 ಜನ ಬರ್ತಾರೆ ಮೇಡಮ್ ಪ್ಲಟೂನ್ ಅಂತ, ಅದಕ್ಕೆ ಅದರಲ್ಲಿ 3 ಸೆಕ್ಷನ್ ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ತಾರೆ. ನನಗೆ ಪ್ಲಟೂನ್ ಅಂತ ಮಾಡಿದ್ರು, 35 ಜನ ಸೇರಿದ್ರು, ನನ್ನೇ ಪ್ಲಟೂನ್ ಸೀನಿಯರ್ ಆಗಿ ಮಾಡಿದ್ರು. ಯಾಕೆ ಅಂದ್ರೆ ಅಡ್ವಾಂಟೇಜು, ನನಗೆ ತೆಲುಗು ಬರೋದು,
1: ಭಾಷೆ
0: ಎಲ್ಲ ಬರೋದು,
1: ನಮ್ಮನೆ
0: ಮಾತು ಕನ್ನಡ. ಸೊ ಪ್ಲಟೂನ್ ಎಲ್ಲಾರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೆ ಮೇಡಮ್. ಅಲ್ಲಿ ನಾವು 3:30ಗೆಲ್ಲ ಎದ್ಬಿಡ್ಬೇಕು ಮೇಡಮ್,
1: ಬೆಳಗ್ಗೆ
0: 3:30ಗೆಲ್ಲ ಒಂದು ವಿಷಯ ಆಗೋದು, ಎದ್ಬಿಡೋದು, ಎದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಮುಗಿಸಿ ರೆಡಿ ಆಗಿರ್ಬೇಕು 3:30ಗೆ. ಅವಾಗ ಪ್ಲಟೂನ್ ಅವಲ್ದಾರ್ ಬರೋರು ಮೇಡಮ್, ಅವ್ರು ಬಂದು ಫಾಲೋಇನ್ ಮಾಡಿ ನಮ್ಗೆ ಅವತ್ತಿನ ಕೆಲಸ ಎಲ್ಲ ಡಿಟೇಲ್ ಮಾಡಿ, ನೆಕ್ಸ್ಟ್ ಟ್ರೈನಿಂಗ್ ಏನೆಲ್ಲ ಇರುತ್ತೆ ಅಂತೇಳಿ ಡಿಟೇಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ನಾವೇನ್ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ವೆಪನ್ಸ್ ತೆಗಿಬೇಕು, ವೆಪನ್ ತರಬೇಕು, ಅದು ತಗೊಂಡೋಗಿ ಇಡಬೇಕು, ಮತ್ತೆ ನೆಕ್ಸ್ಟ್ ಪೀರಿಯಡ್ಗೆಲ್ಲ ರೆಡಿ ಆಗಬೇಕು, ಡ್ರಿಲ್ ಪೀರಿಯಡ್ ರೆಡಿ ಆಗಬೇಕು. ಈ ಥರ ರೊಟೀನ್ ಕೆಲಸ ಮಾಡಿಕೊಂಡು ನನ್ನ ಟ್ರೈನಿಂಗ್ ಎಲ್ಲ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಒಂದು ಪ್ರೈಸು ಬಂತು.
1: ಇಲ್ಲಿ ಮನೆ ಬಿಟ್ಟು ಹೋಗಿದ್ರಲ್ಲ, ಅದು ಕತೆ ಏನಾಯ್ತು?
0: ಅದು ಹೇಳ್ತೀನಿ ಮೇಡಮ್. ನಾನು ನನ್ನ ಸ್ನೇಹಿತ ಹೋಗಿ ಹೇಳ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನಗೆ ಪೋಸ್ಟ್ ಕಾರ್ಡ್ ತಂದು ಕೊಟ್ರು, ನಾನು ಬರೆಯೋಣ ಅಂತ ತಗೊಂಡೆ. ಇನ್ನು ಬರೆದು ನಾನು ಹೋಗಿ ಅಡ್ರೆಸ್ ಗೊತ್ತಾಗಿ ಮತ್ತೆ ಬಂದು ನಾನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತೇಳಿ ಬರೀಲಿಲ್ಲ ಮೇಡಮ್. 6 ತಿಂಗಳು ಆದಮೇಲೆ ನನಗೆ ಮನಸ್ಸು ತಡೀಲಿಲ್ಲ, ನಾನು ಬರೆದೆ, ಅಮ್ಮ ಈ ಥರ ನಾನು ಬಂದಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡ, ದಯವಿಟ್ಟು ನಾನು ವಾಪಸ್ ಕರಿಬೇಡಿ, ಈ ಲೆಟ್ರ್ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡಿದ್ರೆ ಸಂಬಳದಲ್ಲಿ ಅಲಾಟ್ಮೆಂಟ್ ಮಾಡಿಸಿದೆ ಮೇಡಮ್ ನಮ್ಮ ತಾಯಿಗೆ, ಅವರಿಗೆ ಅವಾಗಲೇ, ಹೌದು ಮೇಡಮ್, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ನಮ್ಮ ತಾಯಿಗೆ, ಎಲ್ರಿಗೂ ದುಡ್ಡು ಬರೋದು. ಆಮೇಲೆ ಈ ಥರ ದುಡ್ಡು ಬರ್ತಾ ಇದೆ, ಅದೆಲ್ಲ ನಿಂತೋಗ್ಬಿಡುತ್ತೆ, ನಾನು ಕರಿಬೇಡಿ, ಆಮೇಲೆ ತಗೊಂಡಿದ್ದೆಲ್ಲ ವಾಪಸ್
1: ಕೊಡ್ಬೇಕಾಗುತ್ತೆ,
0: ಇದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ, ಆ ಥರ ಹೇಳ್ತಾರೆ ಇಲ್ಲಿ, ಯಾರೋ ಓಡೋಗಿದ್ರು ಅಂತ ಅವ್ರದೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅದೆಲ್ಲ ಅವಮಾನ ಬೇಡ ಅಂತ ನಾನು ಹೇಳಿದೆ ಮೇಡಮ್. ಆಮೇಲೆ ಏನಂತ ಮೇಡಮ್, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ
1: ವೆಲಿಂಗ್ಟನ್ಗೆ
0: ಬಂದ್ಬಿಟ್ಟಿದ್ದಾರೆ ಮೇಡಮ್.
1: ಪತ್ರ ನೋಡಿದ ತಕ್ಷಣ ಬಂದರು,
0: ಬಂದ್ಬಿಟ್ರು ಮೇಡಮ್. ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ, ಅವತ್ತು ಬಯನೆಟ್ ಟ್ರೈನಿಂಗ್ ನಡೀತಾ, ಬಯನೆಟ್ ಟ್ರೈನಿಂಗಲ್ಲಿ ತುಂಬ ಜೋಶ್, ಫೇಸ್ ಟು ಫೇಸ್ ಯುದ್ಧ ಮಾಡೋದು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ಅದು ಟ್ರೈನಿಂಗ್ ಮಾಡ್ತಾ ಇದ್ವಿ, ಟ್ರೈನಿಂಗ್ ಮುಗೀತು, ಮುಗಿದ್ಮೇಲೆ ನನ್ನ ಇನ್ಸ್ಟ್ರಕ್ಟರ್ ಕರೆದ್ರು, ಆಮೇಲೆ ನನಗೆ ಇನ್ಫಾರ್ಮೇಶನ್ ಸಿಕ್ತು ಈ ಥರ ಬಂದಿದ್ದಾರೆ ಅಂತ. ಇದೇನಾಗಿದೆ ಅಂದರೆ, ನಮ್ಮ ಅಣ್ಣ ಬಿ ಎಲ್ ಅಲ್ಲಿ ಇದ್ರು ಮೇಡಮ್, ಅಲ್ಲಿ ಕ್ಯಾಪ್ಟಲ್ ಪ್ರಫುಲ್ಲ ಅಂತಿದ್ರು. ಅವ್ರ ಕೋರ್ಸ್ ಮೇಟು ಕರ್ನಲ್ ಶಾಸ್ತ್ರಿ ಅಂತ, ಅವರು ನಮ್ಮ ಸೆಂಟ್ರ್ ಕಮಾಂಡೆಂಟ್. ಅವ್ರಿಗೆ ಏನು ಹೇಳಿದ್ದಾರೆ, ಇವರು ಪ್ರಫುಲ್ ಹೇಳಿದ್ದಾರೆ ಈ ಥರ ಬಂದ್ಬಿಟ್ಟಿದ್ದಾನೆ, ಅವ್ರಿಗೆ ಇಷ್ಟ ಇಲ್ಲ ಅಂತ, ನೋಡಪ್ಪ ಸ್ವಲ್ಪ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಅಣ್ಣನಿಗೆ ಹೇಳಿದ್ದಾರೆ, ನಾನೆಲ್ಲ ಮಾತಾಡಿದ್ದೀನಿ, ಹೋಗಿ ಕರ್ಕೊಂಬಂದ್ಬಿಡಿ ಅಂತ. ನನಗೆ ಕಾಲ್ ಮಾಡಿದ್ರು, ನಾನು ಕಾಲ್ ಮಾಡಿದ್ರೆ ನೀನು ಕಮಾಂಡೆಂಟ್ ನೋಡ್ಬೇಕಂತ. ಸರಿ, 2-3 ಮೆಸೇಜ್ ಬಂದ್ಬಿಡ್ತು, ಯಾಕಂದ್ರೆ ಹೈಯರ್ ಅಥಾರಿಟಿ ಹೇಳಿದ ಮೇಲೆ ಯಾರೂ ಇದು ಮಾಡಲ್ಲ ಮೇಡಮ್, ಎಲ್ಲ ನನ್ನ ಕರೆದ್ರು ಓಡೋದೆ. ನಾನು ಮೊದಲನೇ ಸಲ ಆಫೀಸರು, ಕಮಾಂಡಿಂಗ್ ಆಫೀಸರ್ ಕೂತಿರೋ ಜಾಗ ನೋಡಿದ್ರು ನನ್ನ ಜನ ಮೊದಲನೇ ಸಲ ಮೇಡಮ್. ತಾಯಿ, ತಂದೆ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡೆ, ಓ ಇವ್ರು ನನ್ನ ಕರ್ಕೊಂಡು ಹೋಗ್ಬೇ ಅಂತ. ತಕ್ಷಣ ನನ್ನ ಕೇಳಿದ್ರು, ಆರ್ ಯು ರೆಡಿ ಟು ಗೋ ಅಂತಂದ್ರು. ನೋ ಸರ್ ಅಂದೆ ನಾನು, ನೋ ಸಾರಿ ಸರ್. ನಾನು ಹೇಳಿದೆ, ನೀವು ರೈಫಲ್ ತಗೊಂಡು ನಾನು ಶೂಟ್ ಮಾಡಿಬಿಡಿ, ನಾನು ಇಲ್ಲೇ ಸುತ್ತೋಗ್ತೀನಿ, ನಾನು ಮನೆಗೆ ಹೋಗಲ್ಲ. ನಮ್ಮ ತಾಯಿಗೆ ತಂದೆಗೆ ತುಂಬ ದುಃಖ ಬಂದ್ಬಿಡ್ತು, ನಾವೇನು ಆ ಥರ ಕಷ್ಟ ಕೊಟ್ಟಿದ್ದೀವಪ್ಪ, ನೀನು ಹಿಂಗೆ ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ, ಅಣ್ಣ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ನೀನು ಬಿ ಎಲ್ ಕಂಪ್ನೀಲಿ ಇದೆಯಾ, ಚಿಕ್ಕಣ್ಣ ಐ ಟಿ ಐ ಕಂಪ್ನೀಲಿ ಇದ್ದಾನೆ, ನಾನು ಮನೇಲಿ ಇದ್ಕೊಂಡು ನಾನು ಏನು ಮಾಡಬೇಕು, ನಂದು ಏನೋ ಜೀವನ, ನಂಗೆ ತುಂಬ ಇಂಟ್ರೆಸ್ಟು, ದಯವಿಟ್ಟು ಅದನ್ನು ತಪ್ಪು ಕೆಲಸ ಮಾಡಬೇಡ ಅಂತ ನಾನು ಹತ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ತಾಯಿಗೆ ಹೇಳಿದೆ, ಇಲ್ಲಿ ತುಂಬ ಜನ ಊಟ ಇದೆ, ನನಗೆ ತುಂಬ ಇಂಟ್ರೆಸ್ಟು ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು. ಅಲ್ಲಿ ನಮ್ಮ ತಾಯಿಗೆ ಹೇಳಿದೆ, ಹೇಳಮ್ಮ ಈಗ ಅಣ್ಣನೂ ಇರ್ತಾನೆ, ಇವಾಗ ನಾನು ಅಲ್ಲಿ ಬಂದು ಸೋತೋದ್ರೆ ಏನು ಮಾಡ್ತೀಯ, ನಾನು ಇಲ್ಲಿ ಸತ್ತರೆ ನನ್ನ ಮೇಲೆ ಒಂದು ಧ್ವಜ ಹಾಕ್ತಾರೆ, ಒಬ್ಬ ಸೋಲ್ಜರ್ ಸತ್ತ ಅಂತ. ಅಲ್ಲಿ ಸತ್ತರೆ ಬರೀ ಪಂಚೆ ಒದಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನನಗೆ ತುಂಬ ಇಷ್ಟ ಇದು, ಸತ್ತರೆ ನಾನು ಇಲ್ಲೇ ಸಾಯ್ಬೇಕು, ನನ್ನ ನೀವು ದಯವಿಟ್ಟು ಕರಿಬೇಡಿ. ಆಮೇಲೆ ಏನೋ ದೇವ್ರ ದಯ, ಅಲ್ಲಿ ನಮ್ಮ ನೆಂಟರಿದ್ರು ಮೇಡಮ್, ಅವ್ರ ಮನೇಲಿದ್ರು, ಒಂದು ದಿವಸ ಕರ್ಕೊಂಡು ಹೋದ್ರು ಅಲ್ಲಿಗೆ, ಪಾಸ್ ತೊಗೋಬೇಕು ಮೇಡಮ್. ನಾನು ಹೇಳಿದೆ, ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕು, ಅಲ್ಲಿ ಮನೇಲಿ ಮಾಡ್ಕೊಳ್ಳಲ್ಲ ನಾನು, ಬಂದ್ಬಿಡ್ತೀನಿ ಹೇಳಿದೆ, ಬೆಳಿಗ್ಗೆ ಹೋಗಿ ಬಂದ್ಬಿಡ್ತೀನಿ. ನಾನೇನು ಮಾಡಿದೆ, ಊಟಿಗೆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಂಟ್ರ ಮನೆಗೆ ತಿಂಡಿ ಇಂಡಿ ಎಲ್ಲ ತಿಂದರು. ಆಮೇಲೆ ನಾನೇನು ಮಾಡಿದೆ, ಯಾರಿಗೂ ಹೇಳಿದೆ, ಮತ್ತೆ ಓಡೋನು ಹೋಟೆಲ್ ಮೇಡಮ್. ಅಲ್ಲಿಂದ ಹೊರಗಡೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಸೆಂಟ್ರಲ್ಲಿ ಇಳಿದ್ಬಿಟ್ಟು ಮತ್ತೆ ಹೋಗ್ಬಿಟ್ಟೆ ನಾನು 4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ಟೆ. ಏ ನಿನಗೆ ನಾಳೆವರೆಗೂ ಕೊಟ್ಟಿದ್ದಲ್ಲಪ್ಪ, ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ. ಇಲ್ಲ ಸರ್, ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾಡಲಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟೆ ಮೇಡಮ್.
2: ಶ್ರೋತೃಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ಶುಕ್ರವಾರ ಇದೇ ಹೊತ್ತಿಗೆ ಕೇಳೋಣ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೆಲವು ಗೀತೆಗಳನ್ನು ಕೇಳುವಂತಹ ಸಮಯ. ಮಾನ್ಸೂನ್ ರಾಗ ಚಿತ್ರದ ಗೀತೆ ಇದು. ಅರವಿಂದ್ ವೇಣುಗೋಪಾಲ್ ಅವರ ಗಾಯನ, ಕೆ ಕಲ್ಯಾಣ್ ಅವರ ರಚನೆ, ಅನೂಪ್ ಸಿಂಗ್ಲಿನ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50% ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5269 ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
5: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ ಶೇಕಡ 50% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35

92.9 FM. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಒಂದು ಚಿತ್ರಗೀತೆಯನ್ನು ಕೇಳುವಂತಹ ಸಮಯ ಸ್ನೇಹಿತರೆ. ಒಂದು ಸರಳ ಅಥವಾ ವಿರಳ ಪ್ರೇಮ ಕಥೆ ಚಿತ್ರದ್ದು. ಅರ್ಮಾನ್ ಮಲಿಕ್ ಅವರ ಗಾಯನ, ಸಿದ್ದು ಕೋಡಿಪುರ ಮತ್ತು ಸುನಿಯವರ ರಚನೆ, ವೀರ್ ಸಮರ್ಥ್ ಅವರ ಸಂಗೀತ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 6:55. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ರಾಜೀವ್ ತಾರಾನಾಥ್ ಸ್ವರಗಳ ಸನ್ಮಿತ್ರ, ಸರೋದ್ ಮಾಂತ್ರಿಕ, ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಸಂಗೀತಕ್ಕೆ ಅರ್ಪಿಸಿಕೊಂಡವರು. ಅವರ ಪರಂಪರೆಯ ಆಳವಾದ ಜ್ಞಾನ, ಸೃಜನಶೀಲತೆ ನಮ್ಮ ಚಿಂತನೆಗಳನ್ನು ವಿಸ್ತರಿಸಿದವು. ಭಾಷೆಯ ಪ್ರಭುತ್ವ, ಸಂಗೀತದ ಜ್ಞಾನ, ಬರಹಗಳು, ಅವರ ನುಡಿಸುವ ಕ್ರಮ, ಅವರ ಆಲ್ಬಮ್ಗಳು, ಅವರ ವಿವರಣೆಯ ಶೈಲಿ ಎಲ್ಲವೂ ವಿಸ್ಮಯವೇ. ಅವರ ಮಾತುಗಳನ್ನ ಕೇಳೋಣ.
2: ನೀವು ಯಾವುದೇ ಕಲೆಯಲ್ಲಿ ನೋಡಿದ್ರು ಅದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಆಯಾಮ ಇರುತ್ತೆ. ಎಷ್ಟೋ ಆಯಾಮಗಳಿರುತ್ತೆ. ಜನಪ್ರಿಯ ಆಯಾಮ ಒಂದು, ಔತ್ತಮ್ಯದ ಆಯಾಮ ಇನ್ನೊಂದು. ಔತ್ತಮ್ಯ ಯಾವ ಕಲೆಯಲ್ಲಿ ಮೂಡಿ ಬರ್ತದೋ, ಅದು ಸಂಗೀತವಾಗ್ಬೋದು, ನೃತ್ಯವಾಗ್ಬೋದು, ಅದು ಸುಮ್ಮನೆ ಮನಮೆಚ್ಚೋದು ಒಂದೇ ಅಲ್ಲ, ಅದರಲ್ಲಿ ಕೆಲವು ಜಟಿಲವಾದ ಕಲಾತ್ಮಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಗೆಲ್ಲುವ ಒಂದು ಧೀರ ಪ್ರಯತ್ನ ಇರ್ತದೆ. ಅಭಿಜಾತ ಸಂಗೀತ, ಅಭಿಜಾತ ಕಲೆ ಒಟ್ಟಿನಲ್ಲಿ ಅಂಥ ಕಲೆಯನ್ನು ನಾವು ಗ್ರಹಿಸುವಾಗ ಅದಕ್ಕೆ ನಮ್ಮಿಂದಲೂ ಕೊಡಬೇಕಾದದ್ದಿರ್ತದೆ. ಆ ಕೊಡಬೇಕಾಗಿರುವುದರಲ್ಲಿ ಶಿಸ್ತು ಇರ್ತದೆ. ಇನ್ನೊಂದು, ಈ ಜನಪ್ರಿಯವಾದ ಯಾವುದೇ ಕಲೆಯ ಒಂದು ಆಯಾಮವು ಒಂದು ಅಂಶವಿದೆ. ಅಲ್ಲಿ ನಾವು ಬಾಲ್ಟಿಯಾಗಿದ್ದರೆ ಸಾಕು, ಅದು ಬಂದು ನಮ್ಮಲ್ಲಿ ಬೀಳ್ತದೆ. ಅಂತರ್ಮುಖಿ ಆದಿಗಳಿಗೆ ಇನ್ನೆರಡು ಮಾತು. ಧ್ಯಾನಶೀಲ, ಶರಣಾಗತಿ, ನಾನು ದೇವರಲ್ಲಿ ನಂಬೋದಿಲ್ಲ, ಅದರಿಂದ ಅದು ಶರಣಾಗತಿ ಹೌದು ಅಲ್ಲೋ, ಆದರೆ ಸಂಗೀತಕ್ಕೇ ಅದರಲ್ಲಿ ನಾವು ಲೀನರಾಗಿ ಐಕ್ಯರಾಗಿ ಆ ಸಂಗೀತಕ್ಕೆ ಶರಣ ಹೋಗ್ತೀವಲ್ಲ, ಅದರಿಂದ ಬಿಡಿಸ್ಕೊಳ್ಳೋದಾಗಲ್ಲ. ಇದು ಮೂಲಭೂತವಾಗಿ ಅದು ತಾತ್ವಿಕವಾಗಿದೆ. ಭಾರತೀಯ ಬಂಧುಗಳು ಯಾರು ಬೇರೆ ರಾಜ್ಯಕ್ಕೆ, ಬೇರೆ ದೇಶಗಳಿಗೆ ವಲಸೆ ಹೋಗಿರ್ತಾರೆ, ಅವರು ಈ ಪ್ರಶ್ನೆಯನ್ನು ಹೆಚ್ಚು ಕೇಳ್ತಾರೆ. ಹೌ ಹ್ಯಾಸ್ ಯುವರ್ ಮ್ಯೂಸಿಕ್ ಚೇಂಜ್ಡ್ ಅಕಾರ್ಡಿಂಗ್ ಟು ಟೈಮ್ಸ್ ಅಂತ. ಏನಂದರೆ ಅವ ಇಲ್ಲಿ ಟಾಂಗಾದೊಳಗೆ ಹೋಗ್ತಿದ್ದ, ಅಲ್ಲಿ ಹೋಗಿ ಕಾರ್ ಕೊಂಡ್ಕೊಂಡು ಆರಾಮಿದ್ದಾನವ. ಅಲ್ಲಿಯ ಸೀರಿಯಸ್ ಸಂಗೀತ ಶ್ರೋತೃಗಳು ಅವರು ಈ ಮಾತು ಕೇಳೋದಿಲ್ಲ. ಈಗ ಒಂದು ಮಾತು ಬಂದಿದೆ, ಒಂದು ಫೆಲೇಶ್ ಸುಳ್ಳು ಮಾತು, ಅದು ದಿ ಪ್ರಿಸೈಡಿಂಗ್ ಡ್ಯೂಟಿ ಆಫ್ ದ ಮಾಡರ್ನ್ ಟೈಮ್ಸ್ ಇಸ್ ಸ್ಪೀಡ್, ಸೋ ಮ್ಯೂಸಿಕ್ ಹ್ಯಾಸ್ ಟು ಬಿ ಫಾಸ್ಟ್ ಅಂತ. ನ ದಿಸ್ ಈಸ್ ನಾಟ್ ಟ್ರೂ, ದಿಸ್ ಈಸ್ ನಾಟ್ ಟ್ರೂ. ಪಾಶ್ಚಾತ್ಯ ದೇಶಗಳಲ್ಲಿ ನಮಕ್ಕಿಂತಲೂ ಸ್ಪೀಡ್ ಬಹಳ ಜಾಸ್ತಿ. ಅಲ್ಲಿಯೂ ಬೇಥೋವಿನ್ ಮೋಟ್ಸಾರ್ಟಿನ ಸಂಗೀತ ಈಗಲೂ ಅದನ್ನು ಸ್ಪೀಡ್ ಮಾಡೋದಿಲ್ಲ. ಸ್ಪೀಡ್ ಮಾಡಬೇಕಂತೂ ಕೂಡ ಅಲ್ಲಿಯ ಶಾಸ್ತ್ರೀಯ ಸಂಗೀತದ ಶ್ರೋತೃಗಳು ಕೇಳೋದಿಲ್ಲ, ಬೇಡೋದಿಲ್ಲ. ಫಿಲ್ಮ್ ಸಂಗೀತ ಫಾಸ್ಟ್ ಆಯಿತು, ಪಾಪ್ ಮ್ಯೂಸಿಕ್ ಬಂತು, ಆ್ಯಸಿಡ್ ರಾಕ್ ಬಂತು, ಅವನ್ನೆಲ್ಲ ನಾವು ಎರವಲು ತೊಗೊಂಡು ಬಂದವು. ನಮ್ಮ ಫಿಲ್ಮ್ನಲ್ಲೂ ನಾವು ಕುಣಿತೀವಿ ಮಾಡ್ತೀವಿ. ಆದರೆ ಶಾಸ್ತ್ರೀಯ ಸಂಗೀತ ಅದರ ಸ್ಟ್ರಕ್ಚರು ಎಪಿಫ್ಯಾನಿಕ್ ಹೀಗಂದ ಮಾತ್ರಕ್ಕೆ ಅದು ಬದಲಾಗೋದಿಲ್ಲ ಅಂತಲ್ಲ. ಬದಲಾವಣೆಗಳಲ್ಲಿ ಎರಡು ತರಹದ ಬದಲಾವಣೆ ಆಗಿದೆ. ಪ್ರಜ್ಞಾಪೂರ್ವಕ ಕಾನ್ಷಿಯಸ್ ಬದಲಾವಣೆ ಒಂದಿದೆ. ಸರಳ ಉದಾಹರಣೆ ನಿಮ್ಗೆ ಕೊಡಬೇಕಂತಂದರೆ ಫ್ಯಾಷನ್, ಅವ ಏನು ಬಟ್ಟೆ ಹಾಕ್ಕೊಡ್ತಾನೆ ಅದು ನೋಡ್ಕೊಂಡು ನಾನು ಹಾಕೋದು. ಇನ್ನೊಂದು ಬದಲಾವಣೆ ಕಾಲ, ದೇಶಕಾಲದ ಪ್ರಭಾವಕ್ಕೆ ನಾವೆಲ್ಲರೂ ಒಳಗಾಗ್ತೀವಿ. ನಮಗೆ ಗೊತ್ತಿಲ್ಲದೆ ಬದಲಾವಣೆಗಳಾಗ್ತಾ ಇರುತ್ತೆ. ನಾವು ಬದಲಾದರೆ ಆ ಸಂಗೀತವು ಬದಲಾಗುತ್ತೆ. ತಂತಿಗಳು ಬದಲಾಗಿವೆ. ಸರೋದಿಗೆ ಆ ತಂತಿ ಇರಲಿಲ್ಲ ಮೊದಲು, ಸ್ಟೀಲ್ ಸ್ಟ್ರಿಂಗ್ಸ್ ಇರ್ತಾ ಇರಲಿಲ್ಲ. ಮುಂದೆ ಈಗ ಮೈಕ್ರೋಫೋನ್ ಬಂದಾಗಿಂದ ಆದರೆ ಅದ್ರ ಬಾರಿಸೋ ಟೆಕ್ನಿಕ್ಸು ಬದಲಾಗಿದೆ. ಇವೆಲ್ಲ ಚೇಂಜಸ್ ರೀ, ಇವೆಲ್ಲ ಚೇಂಜ್. ಭಾಳ ಸೀರಿಯಸ್ ಆಗಿ ನಾವು ಕೇಳ್ಕೊಳ್ಬೇಕು. ಸೊ ವಿದ್ ಏನೋ ಅಂದು ಎಲ್ಲರಂತರ ಮಾತು ನಾವು ಅಂದ್ಬಿಡ್ತೀವಿ. ಒಟ್ಟಿನಲ್ಲಿ ಹೇಳೋದಾದರೆ ಇವತ್ತಿನ ದಿವಸ ವಾದ್ಯ ಸಂಗೀತ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಿಮ್ಮ ಸ್ಪೀಡ್ನಲ್ಲೂ ಆಗಲಿ, ಮೇಲೆ ಸೊಫಿಸ್ಟಿಕೇಷನ್ನಲ್ಲಿ, ಅದರ ಸಂಕೀರ್ಣತೆಯಲ್ಲಿ, ಬೇರೆ ಬೇರೆ ಬೇರೆ ಬೇರೆ ಅಂಗಗಳನ್ನು ತೊಗೊಂಡು ಮೇಲೆ ವೋಕಲ್ ಮ್ಯೂಸಿಕ್ ಏನಿದೆ, ವೋಕಲ್ ಮ್ಯೂಸಿಕ್ ಏನಾಗಿದೆ, ಅದರಲ್ಲಿಯೂ ಸಾಫಿಸ್ಟಿಕೇಷನ್ ಹೆಚ್ಚು ಬಂದ್ಬಿಟ್ಟಿದೆ. ನಿಮಗೆ ಹಿಡಿಸ್ತದೋ ಇಲ್ಲೋ, ಒಂದು ರೀತಿ ಖಯಾಲ್ ಗಜಲಿನ ಕಡೆಗೆ ಹೋಗ್ತಾ ಇದೆ, ಗಜಲ್ ಖಯಾಲಿನ ಕಡೆಗೆ ಬರ್ತಾ ಇದೆ.

0: ಎರಡರದ್ದು ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಇದು ಗಮನಿಸಬೇಕಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಕೇಳಿದ ಧ್ವನಿ ಸರೋದ್ ಮಾಂತ್ರಿಕ ಡಾಕ್ಟರ್ ರಾಜೀವ್ ತಾರಾನಾಥ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶ ಹೈಕೋರ್ಟ್ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷಿಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷಿಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಅಡ್ವಾನ್ಸ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಉಡುಪಿ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಜೂನ್ 28 ನಡೆಯಲಿದ್ದು 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೈಸೂರಿನ ಹಾರ್ಡಿಂಜ್ ವೃತ್ತದ ಬಳಿ ಇರುವ ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರತಿ ವರ್ಷದಂತೆ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳ ಮಾರಾಟ ಮತ್ತು ಪ್ರದರ್ಶನ ಹಣ್ಣು ಪ್ರಿಯರನ್ನು ಆಕರ್ಷಿಸುತ್ತಿದೆ. ಮುಖ್ಯಮಂತ್ರಿ ಅವರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಯೋಜನೆಯಡಿ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ 2.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗೆ ಇಂದು ಶಾಸಕ ಡಾ ಮಂಥರ್ಗೌಡ ಭೂಮಿಪೂಜೆ ನೆರವೇರಿಸಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸಪ್ತಸಾಗರದ ಚೆಲ್ಲೋ ಸೈಡ್ ಬಿ ಚಿತ್ರದ ಗೀತೆ ಇದು. ಶ್ರೀಲಕ್ಷ್ಮಿ ಬೆಳ್ಮಣ್ಣ ಅವರ ಗಾಯನ, ಸುವರ್ಣ ಶರ್ಮಾ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 7:07. ಈಗ ಕೇಳಿ ಆಕಾಶವಾಣಿಯ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
3: ಓದು ಮತ್ತು ನಮ್ಮ ಸಾಮರ್ಥ್ಯ ತಕ್ಕಂಗೆ ಏನಾದರೂ ಒಂದು ಅವಕಾಶ ಸಿಗಬೇಕಂತಂದ್ರೆ ಅದಕ್ಕೂ ಒಂದು ಪುಣ್ಯನೇ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನಂತಾರೆ, ಆಕಾಶವಾಣಿ ಇಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತ ಹೇಳ್ತಾರೆ.
4: ಹೌದು ಹೌದು, ಅದು ಇಲ್ಲಿ ಕೆಲಸ ಮಾಡೋ ಎಲ್ಲರ ವಿಷಯಕ್ಕೂ ನಿಜ. ಇದನ್ನ ಯಾವುದೇ ತರ್ಕದಿಂದ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಂದೇ ಅನುಭವ ಹೇಳೋದಾದ್ರೆ, ನಾನು ಮೂಲಭೂತವಾಗಿ ಸೈನ್ಸ್ ಓದಿದವನು, ಆದರೆ ನನಗೆ ನನ್ನ ಆಸಕ್ತಿ ಸಿನಿಮಾ, ಸಾಹಿತ್ಯ ಮತ್ತೆ ನಾಟಕ, ಕ್ರಿಕೆಟ್ ಇವುಗಳಲ್ಲಿ ಹೆಚ್ಚಿಗೆ ಇರ್ತಲ್ಲ.
3: ವಾಚಕರಾದ್ರಲ್ಲ, ಇಂಗ್ಲಿಷ್ ವಿಭಾಗಕ್ಕೆ ಹೋದ್ರಲ್ಲ, ಏನು ಅದಕ್ಕೆ ಹಿನ್ನೆಲೆಯಾಗಿ ಅಂದ್ರೆ ನೀವು ಇಂಗ್ಲಿಷ್?
4: ಒಂದು, ನಾನು ಅಷ್ಟೊತ್ತಿಗೆ ನಾನು MA ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಅದನ್ನ ಮಾಡ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅದೊಂದು
3: ಸಮರ್ಥವಾಗಿ ನಿರ್ವಹಿಸಿದ್ರೆ ಆಯ್ತು ಅಲ್ವಾ.
4: ಮತ್ತೆ ಅಲ್ಲಿದ ಇವುಗಳೇ ಅಗತ್ಯಗಳು ಬೇರೆ, ಕೆಲಸ ಮಾಡೋ ರೀತಿ ಬೇರೆ, ಸಂಪೂರ್ಣವಾಗಿ ಅದು ನ್ಯೂಸ್ ಸರ್ವಿಸಸ್ ಡಿವಿಷನ್ ಕೆಲಸ ಮಾಡೋದು ಬೇರೆ, ನಿಮಗೆ ಗೊತ್ತಿದೆ. ಬಟ್ ನನಗೆ ಪ್ರೈಮರಿ ಚಾನಲ್ ಆಗ್ಲಿ ಇದಾಗ್ಲಿ ಕಾರ್ಯಕ್ರಮಗಳ ದೃಷ್ಟಿಯಿಂದ ನಿಲಯಕ್ಕೆ ಅದರ ಏನೋ ಶ್ರೇಯಸ್ಸು ಸಲ್ಲಬೇಕು. ನಮ್ದೆಲ್ಲ ಸುಮ್ಮನೆ ಒಂಥರ ಒಂದು ಅಳಿಲ ಇದು ಕೆಲಸ ಅಂತಾರಲ್ಲ ಆ ಥರದ್ದು. ಬಟ್ ಮುಖ್ಯವಾಗಿ ನನಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ಕಾರ್ಯಕ್ರಮಗಳು ತುಂಬಾನೇ ನೆರವಾದವು ಅಂತ ಅನ್ಸುತ್ತೆ. ಆ ರೀತಿಲಿ ನೀವು ಪುಣ್ಯ ಅಂದ್ರಲ್ಲ, ಅದನ್ನ ನಾನು ಅದೃಷ್ಟ ಅಂತಲೂ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡುವಂತಹ ಇದು ಬಹಳ ದೊಡ್ಡ ದೊಡ್ಡ ಕಲಾವಿದರು, ಸಾಧಕರು, ಅವ್ರ ಜೊತೆಗೆ ಮಾತಾಡುವಂತ ಅವರ ಕೆಲಸನ ಬಗ್ಗೆ ಕೇಳಿ ತಿಳ್ಕೊಳ್ಳುವಂತ ಒಂದು ಅವಕಾಶ ತುಂಬಾ.
3: ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೊರಗಡೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡು ನಾವು ಇನ್ನಷ್ಟು ಬೆಳಿತೀವಿ ಅಂದ್ರೆ ಬೆಳಿತೀವಿ ಅಂತಂದ್ರೆ ನಮ್ಮ ಸ್ವಭಾವನೇ ಹೇಗಿರುತ್ತೆ ಅನ್ಕೋಬೇಕು. ಈಗ ನಿಮ್ಮ ಸ್ವಭಾವ ನನಗನ್ಸಿ ಮಟ್ಟಿಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋದ್ರಿ, ಆಮೇಲೆ ಇಲ್ಲಿ ಕ್ಯಾಜುವಲ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಬೆರಿತಾ ಬೆರಿತಾ ಬಂದವರ್ತಾವ. ಮತ್ತೆ ಉತ್ತಮ ಕಂಚಿನ ಕಂಠ ನಿಮ್ದು,

0: ಹೆಚ್ಚು ಕಡಿಮೆ ಒಂದು ಸಮಗ್ರವಾಗಿ ಒಂದು ಮೂಲಭೂತವಾದ ತಿಳುವಳಿಕೆ ಎಲ್ಲಾ ವಿಷಯಗಳಲ್ಲೂ ಬಂದಿರುತ್ತೆ. ಅದೊಂದು ಬಹಳ ದೊಡ್ಡ ಅನುಕೂಲ ಉದ್ಘೋಷಕರಾಗಿ ಕೆಲಸ ಮಾಡೋದ್ರಿಂದ. ಒಂದು ಸಮಯ ಪ್ರಜ್ಞೆ ಇರುತ್ತೆ. ಸವಾಲು ಅಂತ ಹೇಳಿದಾಗ ನನಗೆ ಒಂದೆರಡು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಾನುಲಿ ವರದಿಗಳನ್ನು ಮಾಡೋದಕ್ಕೂ ಕೂಡ ಕಳಿಸ್ತಾ ಇದ್ರು. ರಾಷ್ಟ್ರಪತಿಗಳು ಬಂದಾಗ ಆ ರೀತಿ ಉಪರಾಷ್ಟ್ರಪತಿಗಳ ಇದು ಘಟಿಕೋತ್ಸವದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ನಾವು ಬಾನುಲಿ ವರದಿಗೆ ಹೋಗ್ತಾ ಇದ್ವಿ. ಆದರೆ ಒಂದೇನೆಂದರೆ ಅಷ್ಟೊತ್ತಿಗೆ ನಾನು ಜರ್ನಲಿಸಂ ಕೂಡ ಮಾಡಿದ್ದೆ ನಾನು, ಅದರಿಂದ ಸ್ವಲ್ಪ ಅವೆಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಯಿತು. ನಿಜವಾದ ಸವಾಲು ಯಾವುದು ಅಂತಂದ್ರೆ ನಮ್ಮ ನಮ್ಮ ತಿಳುವಳಿಕೆ ಮಟ್ಟನ ನಾವೇ ಮೀರ್ಕೊಂಡು ಅವಕಾಶಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿ ದೊಡ್ಡ ಸವಾಲು ಅನಿಸುತ್ತೆ ನನಗೆ. ಆ ಥರ ಅನಿಸಿದ್ದು ಒಂದು ಫೀಚರ್ ನನಗೆ ಮಾಡಕ್ಕೆ ಅವಕಾಶ ಆಯಿತು. ಅದರಲ್ಲಿ ಒಬ್ರು ಕವಿ ಅಣತಿ ಸತ್ಯನಾರಾಯಣ ರಾವ್ ಅಂತ, ಅವರದ್ದು ಪಂಚಭೂತಗಳ ಕವನ ಅದು ಖಂಡ ಕಾವ್ಯ ತರ ಇದೆ, ಐದಾರು ಭಾಗದಲ್ಲಿದೆ. ಅದರಲ್ಲಿ ಎಲ್ಲ ಪಂಚಭೂತಗಳನ್ನ ಆಧಾರ ಇಟ್ಟುಕೊಂಡು ಅದ್ರ ಬಗ್ಗೆ ಬರೆದಿರೋ ಇದು, ಮತ್ತೆ ಬಹಳ ತುಂಬಾ ಧ್ವನಿ ಪ್ರತಿಮೆಗಳು ಇವುಗಳೆಲ್ಲ ಇಟ್ಕೊಂಡು ತುಂಬಾ ಬಹಳ ಉತ್ತಮವಾದ ಇದು ಕವಿತಾ ಗುಚ್ಛ ಆಗಿತ್ತು ಅದು. ಅದನ್ನ ಅಲ್ಲಿರೋ ಧ್ವನ್ಯಾರ್ಥನ ನಾವು ಗ್ರಹಿಸಿ ಭೌತಿಕವಾಗಿ ಈ ಧ್ವನಿ ಮಾಧ್ಯಮ ಅದನ್ನ ಅಳವಡಿಸೋದಕ್ಕೆ ಒಂದು ಪ್ರತಿಮೆಗಳನ್ನ ಬಳಸ್ಕೊಂಡು ಅದರ ಸೌಂಡ್ ಅಥವಾ ಆಡಿಯೋ ವರ್ಷನ್ ಅನ್ನ ಕಾಂಟೆಕ್ಸ್ಟ್ ನ ಇಟ್ಕೊಂಡು ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನ ನಾನು ತುಂಬಾ ಖುಷಿಪಟ್ಟೆ ಅದನ್ನ ಮಾಡೋದು. ಅದು ಪ್ರತಿ ಹೆಜ್ಜೆಗೂ ಒಂಥರ ಸವಾಲ್ ಇರ್ತಾ ಇತ್ತು. ಸೊ ಅದು ಬೇರೆಯವ್ರಿಗೆ ಹೇಗೋಗುತ್ತೆ, ಇದು ಯಾರು ಮಾಡ್ತಾ ಇರ್ತಾರೆ
1: ಅವ್ರಿಗೆ ಸಿಗೋ
0: ಅನುಭವ ತುಂಬಾ ಆತ್ಮೀಯವಾದ ನಮ್ಮೊಳಗೆ ಆಗುವಂತ ಅನುಭವ.
1: ಆಮೇಲೆ ಈಗ ಒಂದು ಎಲ್ಲಾ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡ್ತಾ ಸಾಕಬೇಕಂತಂದಾಗ ಕೆಲವು ಜವಾಬ್ದಾರಿಗಳು ಇರ್ತವೆ. ಆಮೇಲೆ ಆಗ ತುಂಬಾನೇ ಅಧಿಕಾರಿಗಳು ವರ್ಗನು ಜಾಸ್ತಿ, ಮತ್ತೆ ಎಲ್ಲರ ಜೊತೆಗೆ ಸೇರ್ಕಿ ಕೆಲಸ ಮಾಡ್ಬೇಕಂತಂದ್ರೆ ಒಂದೇನೋ ಭಯ ಆತಂಕ ಎಲ್ಲವನ್ನು ನೀಗಿಸಿಕೊಂಡು ಹೋಗ್ಬೇಕು ಅಂತ ಇರ್ತಿತ್ತು. ಈಗ ಉದ್ಘೋಷಕ ವಲಯದಲ್ಲಿ ಕೆಲವು ಕೆಲಸಗಳು ತುಂಬಾ ತೊಡಕಿನದು, ಹೊಂದಾಣಿಕೆ ಮಾಡೋದು, ಕೆಲಸಕ್ಕೆ ಅವ್ರನ್ನ ಜೋಡಿಸೋದು ಮಾಡೋದು, ಅವೆಲ್ಲ ಏನಾರ ಅನುಭವ ಇದೆಯಾ ಹೆಂಗಿರ್ತಿತ್ತು ಅಂತ? ಈಗ ಎಲ್ಲರೂ ಈಗ ಶಿಫ್ಟ್ಗೆ ಬರ್ತಿರ್ತಿರಲ್ಲ, ಎಲ್ಲರೂ ಸರಿ ಮಾಡಬೇಕು, ಆ ಜವಾಬ್ದಾರಿ ನಿಮಗೆ ಸಿಕ್ಕಿರ್ತದೆ ಡ್ಯೂಟಿ ವಿಷಯದಲ್ಲಿ.
0: ಶಿಫ್ಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವರೆಲ್ಲ ಈ ಮುಂದಿನ ಶಿಫ್ಟ್ ಅಲ್ಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಇಂತಿಂತ ಕೆಲಸ ಮಾಡಬೇಕು ಅಂತ ಮುಂಚೆನೆ ಡ್ಯೂಟಿ ಚಾರ್ಟ್ ಹಾಕುವಂತ ಪರಿಪಾಠ ಬಹಳಷ್ಟು ಇಲಾಖೆಗಳಲ್ಲಿ ಹಾಗೆ ಆಕಾಶವಾಣಿಯಲ್ಲೂ ಕೂಡ ಇರ್ತಿತ್ತು. ನನಗೆ ಒಂದು ಆ ತರ ಡ್ಯೂಟಿ ಚಾರ್ಟ್ ಹಾಕುವಂತ ಒಂದು ಅವಕಾಶ ಇತ್ತು, ನನಗೆ ಬಹಳ ಕಡಿಮೆ ಇತ್ತು ಅದು. ಯಾಕಂದ್ರೆ ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗ್ಲೂ ನನ್ನ ಮೇಲೆ ಇಬ್ರು
1: ಇದ್ರು
0: ಹಿರಿಯ ಉದ್ಘೋಷಕರಿದ್ರು, ಅವ್ರು ಮಾಡ್ತಾ ಇದ್ರು, ನಾನು ಮಧ್ಯಮ, ಆಮೇಲೆ ನನಗಿಂತ ಜೂನಿಯರ್ಸ್ ಇಬ್ರು ಇದ್ರು. ಸೊ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಹಾಕುವಂತ ಪಡಿಪಾಟು ಇರ್ತಾ ಇರ್ಲಿಲ್ಲ.
1: ಅದು ಈಗ ಅಂದ್ರೆ ಈಗ ನಾವು ಈಗ ನಮ್ಮ ಮಾತಿನ ಮಧ್ಯೆ ಈಗ ನಗು ಯಾಕೆ ಬರುತ್ತಂದ್ರೆ ಅದು ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ತಿದ್ವಿ ಆ ಮತ್ತೆ ಬೇರೆ. ಆದ್ರೆ ಯಾರ್ಯಾರದ್ದು ಏನೇನೋ ಕೆಲಸಗಳು ಅವಶ್ಯಕತೆಗಳು ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕು. ಅವರು ರಜೆ ಅಂದ್ರೆ ರಜೆ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ, ಇದನ್ನ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳು ಹೇಳಿ ಬಿಟ್ಬಿಡ್ತಾರೆ. ಈಗ ಆವಾಗ ನೀವು ಮೂರನೇ ವ್ಯಕ್ತಿಯಾಗಿ ಇದ್ದಾಗ ನಿಮ್ಗೆ ಅದು ಗೊತ್ತಿರಲಿಲ್ಲ, ಈಗ ನಿಮ್ ಕೈಗೆ ಬಂತು ಜವಾಬ್ದಾರಿ ಅಂದಾಗ ಇದ್ರದ್ದು ಕಷ್ಟ ಏನಪ್ಪ ಅಂತ ಈಗ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅನ್ಸಿರ್ಬೇಕು ನಿಮ್ಗೆ.
0: ನೋಡಿ, ಇದು ಈ ಡ್ಯೂಟಿ ಚಾರ್ಟ್ ಹಾಕುವಂತ ಇದು ಕಲ್ಚರ್ ಇರುವಂತ ಕಡೆಗೆ ಬಹುಶಃ ಯಾವತ್ತಿಗೂ ಯಾವ ಡ್ಯೂಟಿ ಚಾರ್ಟ್ ಕೂಡ ಸಮಗ್ರವಾಗಿ ತೃಪ್ತಿಕರವಾಗಿ ಮನ್ಸರಿ ನನ್ಗೆ ಸಿಕ್ಕಿದ್ದೆ ಅವಕಾಶದಲ್ಲಿ ನಾನು ಬರ್ದಿದ್ದು ನೋಡಿದೆ. ತುಂಬಾ ಎಲ್ಲಾರು ರಿಕ್ವೈರ್ಮೆಂಟ್ಗಳು ಬರ್ದಿದ್ರು. ಸೊ ಎಲ್ಲಾರದು ರಿಕ್ವೈರ್ಮೆಂಟ್ ಎಲ್ಲ ಹಾಕಿ ಆಮೇಲೆ ಲಘು ಹಾಸ್ಯವಾಗಿ ಕಿಚ್ಚಳೆ ಮಾಡಿ ಮಾತಾಡೋ ಅಭ್ಯಾಸ ಇರ್ತಿತ್ತು. ಹಾಗಾಗಿ ನೋಡಿ, ನಿಮ್ ಎಲ್ಲರ ಇದನ್ನು ಅವಶ್ಯಕತೆಗಳನ್ನು ಈ ಡ್ಯೂಟಿ ಚಾರ್ಟ್ ಪೂರೈಸಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಸಮಸ್ಯೆಗಳು ಕಂಪ್ಲೇಂಟ್ಗಳು ಇದ್ರೆ ಇದು ಸ್ವರ್ಗದಿಂದ ಇಳಿದು ಬಂದಿರೋ ಡ್ಯೂಟಿ ಚಾರ್ಟ್, ಸ್ವರ್ಗದಲ್ಲೇ ಸುಖ ಇಲ್ಲ ಅನ್ಕೊಳ್ಳಿ ಅಂತ ಒಂದು ಸುಮ್ಮನೆ
1: ಅಂದ್ರೆ ಇದ್ರ ಇತ್ಯರ್ಥ ಬೇಕಾದ್ರೆ ಸ್ವರ್ಗದಲ್ಲೇ ಆಗುತ್ತೆ ಅಲ್ಲಿಂದ ಬಂದಿರೋದ್ರಿಂದ ಅಂದ್ರೆ ತೊಡಕಿನ ಕೆಲಸ ಅಲ್ಲ ಅದು ಇರ್ಬೇಕು ನಿಜ.
0: ಆ ತರದೆಲ್ಲ ಏನು ಸಣ್ಣ ಪುಟ್ಟ ಇರ್ಸು ಮುರ್ಸುಗಳು ಎಲ್ಲ ಇರುತ್ತಲ್ಲ ಅವೆಲ್ಲ ಇರುತ್ತೆ
1: ಅಲ್ಲ. ನಮ್ಮ
0: ಮಧ್ಯೆ ಒಂದು ನಕ್ಕೊಂಡು ಹೋಗಕ್ಕೆ ಅವಕಾಶ.
1: ಬಾಲಸುಬ್ರಹ್ಮಣ್ಯ ಅವರೇ, ಈಗ ನಮ್ಮ ಮಧ್ಯೆ ಎಷ್ಟೆಲ್ಲ ಸೀರಿಯಸ್ನೆಸ್ ಇರುತ್ತೆ, ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. ಹೊರಗಡೆ ಕೇಳುಗರ ಜೊತೆಗೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದನ್ನು ಹೇಗೆ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ, ಅವ್ರಿಗೆ ಖುಷಿ ಪಡಿಸುವಂಥದ್ದು ಇರುತ್ತೆ. ಇದ್ರ ಮಧ್ಯೆ ಈ ಥರ ಇರ್ತದೆ ನಮ್ಮ ಒಳಗಿನ ಕೆಲಸಗಳು. ಉದಾಹರಣೆ, ನಾವು ಒಂದು ಕಾರ್ಯಕ್ರಮ ಪ್ರೊಡಕ್ಷನ್ ಮಾಡಬೇಕಂದ್ರೆ

0: ಜನ ಕರೆಕ್ಟ್ ಆಗಿ 15 ನಿಮಿಷ ಕಾರ್ಯಕ್ರಮವನ್ನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕೇಳ್ಬಿಟ್ಟಿರ್ತಾರೆ. ಅದ್ರ ಹಿಂದೆ ದಿನಗಟ್ಟಲೆ ಕೆಲಸ ಇರುತ್ತೆ. ಒಂದು 30 ಸೆಕೆಂಡಿನ ಒಂದು ಪ್ರೋಮೋ ಜಿಂಗಲ್ ಏನಾದ್ರೂ ಒಂದು ನಿರ್ಮಿಸಬೇಕಂತಂದ್ರೆ ದಿನಗಟ್ಟಲೆ ಟೈಮ್ ತಗೊಂಡಿರ್ತದೆ. ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿರ್ತೀವಿ. ಏನಿದ್ರು ಕೂಡ ನಾವು ಕೇಳುಗರಿಗಾಗಿ ಮಾಡ್ತೀವಿ, ಮತ್ತೆ ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸವೂ ಹೌದು, ಸ್ಪೆಷಾಲಿಟಿ ಇರ್ತದೆ. ಈಗ ಈ ಕೆಲಸ ಈ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಸಾಕಪ್ಪ, ಉದ್ಘೋಷಕರಾಗಿ ಕೆಲಸ ಮಾಡಿದ್ದು ಸಾಕಾಗಲಿ, ಅಥವಾ ಇನ್ನು ಅಧಿಕಾರಿಯಾಗಲಿ, ಸುಮಾರು ನಮ್ಮಲ್ಲಿ ಕೆಲವರು ಒಂದಿಷ್ಟು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ ಅಂಥೇಳಿ ಬಿಟ್ಟೋಗ್ತಾರೆ. ನಮ್ಮ ಆಕಾಶವಾಣಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸವನ್ನು ಕೆಲವರು ಒಂದೊಂದು ಹಂತದಲ್ಲಿ ಬಿಟ್ಟೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟೋಗ್ಬಿಟ್ರಲ್ಲ ಸರ್?
1: ಇಲ್ಲ, ನನಗೆ ಹೆಚ್ಚು ಕಡಿಮೆ ಅದೇ, ನಾನು ಸ್ವಯಂ ನಿವೃತ್ತಿ ತಗೊಂಡೆ. ನಾನು ಒಂಥರದಲ್ಲಿ ಅದು ನನಗೆ ಮಿಡ್ ಲೈಫ್ ಕ್ರೈಸಿಸ್, ನನಗೆ ಸಾಕಷ್ಟು ಒಂಥರ ಸ್ವಲ್ಪ ಅತೃಪ್ತಿ ಬೆಳೆಯಕ್ಕೆ ಶುರುವಾಗಿತ್ತು. ಏನೋ ಒಂಥರ ತುಂಬಾ ಏಕತಾನತೆ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಏನೋ ಕಾರ್ಯಕ್ರಮಗಳು ಇದೆಲ್ಲ ಮಾಡುವಂಥ ಅವಕಾಶಗಳು ಇದ್ದು ಮಧ್ಯ ಒಂದೊಂದು ಸರಿ ಹಾಗನ್ಸೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಧ್ಯಮಗಳಲ್ಲಿ ಏನಾದರೂ ಕೆಲಸ ಮಾಡಬಹುದಾ ಅಂತ ಅವಕಾಶಗಳನ್ನು ಹುಡ್ಕೋದಿಕ್ಕೆ ಅಂತ ತುಂಬ ಸರಿ ನನಗೆ ಅನಿಸ್ತಾ ಇತ್ತು. ಸೊ ಸ್ವಲ್ಪ ನನಗೆ ಮಾಧ್ಯಮದಲ್ಲಿ ಬರೆಯುವಂಥ ಅವಕಾಶಗಳು ಸಾಕಷ್ಟು ಇರ್ತಾ ಇರ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಅವಾಗ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡೆ.
0: ಆಕಾಶವಾಣಿಯಿಂದ ಬಹಳಷ್ಟು ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲ ಬಿಟ್ಟೋಗಿದ್ದಾರೆ. ಜವಾಬ್ದಾರಿಗಳು ಇರಬಹುದು, ಮತ್ತೆ ಸಂಸ್ಥೆ ಮೇಲಿನ ಮುನಿಸು ಅಂತಲ್ಲ, ನೀವು ಹೇಳಿದ್ರಲ್ಲ ಏಕತಾನತೆ ಕಾಡುತ್ತೆ ಅಂತ. ಮತ್ತೆ ಇನ್ನೊಂದು ಕಡೆ ಅವಕಾಶ ಇದ್ದಾಗ ಸಾಮಾನ್ಯವಾಗಿ ಇದಕ್ಕಿಂತ ಉತ್ತಮವಾಗಿ ಇದ್ದದ್ದು ಒಂದು, ಮತ್ತು ಮನೆ ಕೆಲಸ ಪ್ಲಸ್ ಅದನ್ನ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಏನಾದ್ರು ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಿತ್ತು ಅಂತ ಹೇಳೋ ಸಾಕಷ್ಟು ಕೆಲವು ನಮ್ಮ ಮಿತ್ರರು ಕೂಡ ಸಿಕ್ಕಿದ್ದಾರೆ. ಅದು ಬಹಳ ಕಡಿಮೆ. ಈಗ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯ ಇದ್ದಾಗ, ನಮಗೆ ತಿಳುವಳಿಕೆ ಇದ್ದಾಗ, ಜ್ಞಾನ ಇದ್ದಾಗ ಅದು ಎಲ್ಲಾದರೂ ಬೇರೆ ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ನೋಡಿ. ಅಲ್ಲಿ ಹೋದಾಗ ಎಷ್ಟು ವರ್ಷ ಮುಂಚೆ ಹೋದ್ರಿ ಅಂತ, ಇಲ್ಲಿ ಇನ್ನೂ ಸರ್ವಿಸ್ ಎಷ್ಟು ಉಳಿದಿತ್ತು ನಿಮಗೆ?
1: ಬಹುಶಃ 11 ವರ್ಷ.
0: 11 ವರ್ಷ ನೋಡಿ, 1-2 ವರ್ಷ ಮುಂಚೆ ಯಾರಾದರೂ ಬಿಟ್ಟು ಹೋಗ್ತಾರೆ, ನೀವು 11 ವರ್ಷ ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಕೇಳುಗರಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಹೌದು, ಯಾಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ನಡುವೆ ಈಗ ಬೇರೆಯವರೆಲ್ಲ ಮೆಸೇಜ್ಗಳನ್ನು ಮಾಡಬಹುದಾಗಿರ್ಬೋದು, ಸಿಗ್ತಾರೆ ಕೆಲವರು ನಮ್ಮ ಶ್ರೋತೃಗಳು ಬಂದಾಗ ನಿಮ್ಮನ್ನು ತುಂಬಾನೇ ನೆನಪಿಸ್ತಾರೆ. ಅದು ಉತ್ಪ್ರೇಕ್ಷೆ ಅಲ್ಲ, ನಾನು ಪ್ರತಿ ಬಾರಿ ನಾನು ಇಲ್ಲಿ ಬಂದು 1 ವರ್ಷ ಆದ್ರೂ ಸುಮಾರು ಜನ ನಿಮ್ಮನ್ನ ನಿಮ್ಮ ಧ್ವನಿಯನ್ನ ನೆನಪಿಸಿ ಮಾತಾಡಿದ್ದಾರೆ ಇದ್ದಾರೆ. ಹಾಗಾಗಿ
1: ಥ್ಯಾಂಕ್ ಯು. ಆಕ್ಚುಲಿ ನಾನು ಕೆಲಸ ಬೇರೆ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಅನ್ಕೊಂಡೆ, ಅಲ್ಲ ಆದರೆ ನಾನು ಬೇರೆ ಮಾಧ್ಯಮಕ್ಕೆ ಹೋಗಲಿಲ್ಲ. ಅದು ಹೆಂಗಾಯ್ತು ಅಂದರೆ, ಒಂದು ಎನ್ ಜಿ ಓ ಅಂತೀವಲ್ಲ, ನಾವು ಒಂದು ಎನ್ ಜಿ ಓನಲ್ಲಿ ಕಮ್ಯುನಿಕೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅದು ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುವಂಥ ಒಂದು
0: ಎನ್ ಜಿ ಓ,
1: ಕೆ ಎಚ್ ಪಿ ಟಿ ಅಂತ, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ, ಅಲ್ಲಿ ನಾನು ಸೇರಿಕೊಂಡೆ. ನನಗೆ ಆವಾಗ ಏಕತಾನತೆ ಏನು ಕಾಡ್ತಾ ಇತ್ತು ಇಲ್ಲಿ, ಒಂಥರದಲ್ಲಿ ಅದನ್ನು ತುಂಬಿಕೊಡ್ತು ಅಂತ ಅನ್ಬೋದು. ಅದು ಪಬ್ಲಿಕ್ ಹೆಲ್ತ್ ಕಮ್ಯುನಿಕೇಷನ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೆ ನನ್ನ ಹಳ್ಳಿಗಳು, ನನ್ನ ಸುತ್ತಮುತ್ತ ಊರಿನದು ಆ ಜೀವನ, ಅದನ್ನ ನಾನು ಮೈಸೂರಿಗೆ ಬಂದ ಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ.
0: ಜವಾಬ್ದಾರಿ ತಗೊಂಡು ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ.
1: ನೇರವಾಗಿ ಅವ್ರ ಜೊತೆಗೆ ಒಡನಾಟ ಸಿಕ್ಕೋದು, ಅವ್ರ ಕಷ್ಟ ಸುಖ ಆರೋಗ್ಯದ ಬಗ್ಗೆ ಅವ್ರಿಗಿರೋ ಆತಂಕಗಳು, ಅವಾಗ ಹೆಚ್ಚಿನ ಆರೋಗ್ಯದ ಸಂಕಷ್ಟ ಇದ್ದಿದ್ದು ಅಂತಂದ್ರೆ ಜಾಗತಿಕವಾಗಿ ಮತ್ತೆ ಇಂಡಿಯಾದಲ್ಲೂ ಇದ್ದಿದ್ದು ಎಚ್ ಐ ವಿ ಏಡ್ಸ್ ತುಂಬಾ ಕರ್ನಾಟಕದಲ್ಲಿ ಹೆಚ್ಚು ಹರಡಿದ ಕಾಲ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಸೇರ್ಕೊಂಡಿದ್ದು. ಸೊ 4-6 ಆ ತರ ಪಬ್ಲಿಕ್ ಹೆಲ್ತ್ ಇಶ್ಯೂಸ್, ಟಿ ಬಿ ಅನ್ನ ಕಡಿಮೆ ಮಾಡೋದಾಗಿರ್ಬಹುದು, ಸಮಾಜದಲ್ಲಿ ಅಂಚಲ್ಲಿರೋ ಸಮುದಾಯಕ್ಕೆ ಅವ್ರನ್ನ ಕಳಂಕ ತಾರತಮ್ಯ ಅವರ ಸಮಸ್ಯೆಗಳು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಂವಹನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ನನ್ನ ಕೆಲಸ ಆ ದಿಸೆಯಲ್ಲಿತ್ತು. ಸೊ ಅದರಿಂದಾಗಿ ನನಗೆ ಸಂಪೂರ್ಣ ಹೊಸ ಅನುಭವ
0: ಮತ್ತೆ ತೃಪ್ತಿ
1: ಸಂತೋಷ ಕೂಡ ಖಂಡಿತ. ಯಾಕೆಂದ್ರೆ ರೋಗ ರುಜಿನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಿಂದ ಕಳಂಕಿತರಾಗಿ ಅಂಚಿನಲ್ಲಿ ಅಂತ ನಿರ್ಲಕ್ಷಿಸಿದ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಅವರ ಜೀವನದ ಸಂಕೀರ್ಣತೆನೆ ಬೇರೆ, ಅದರ ಗಹನತೆಗಳೇ ಬೇರೆ. ಅವರ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸಿಕ್ಕ ಅನುಭವಗಳು ಸಾಕಷ್ಟು ಒಂಥರ ಗಾಢವಾದ ಅನುಭವಗಳು ಸಿಕ್ಕಿದೆ.
0: ಅದು ಅಂದ್ರೆ ಈಗ ಅನುಭವಗಳಿಗೆ ನಾವು ತೆರೆದುಕೊಳ್ಳೋದಿದೆಯಲ್ಲ, ಅವಕಾಶಗಳು ಸಿಕ್ಕಿದಾಗ ಪುಣ್ಯವಂತ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜನರ ಜೊತೆಗೆ ಧ್ವನಿ ಮೂಲಕನೇ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ರೂಮ್ ದೊಡ್ಡದಿರುತ್ತೆ, ಅಲ್ಲಿ ಯಾರು ಇರಲ್ಲ. ನಾವು ಜನರ ಜೊತೆಗೆ ಧ್ವನಿ ಮೂಲಕವಾಗಿ ಸಂಪರ್ಕದಾಗಿರ್ತೀವಿ, ಇಲ್ಲಿ ನೇರವಾಗಿರ್ತೀವಿ, ಮತ್ತೆ ಬೇರೆ ಬೇರೆ ಜನ ಸಿಗ್ತಾರೆ. ಅದು ಒಂಥರ ನಮ್ಮ ಸ್ವಭಾವ. ನಿಮ್ ಮನಸ್ಸಲ್ಲಿ ಇದ್ದದ್ದು ಎಲ್ಲೋ ಒಂದ್ ಕಡೆ ಅದು ಈಡೇರಿದೆ ಅಂತ ನಾವು ಭಾವಿಸ್ಕೊಂಡಿವಿ.
1: ಹೌದು,
0: ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆ ಮಾತಾಡಿದಿರಿ, ಮತ್ತು ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ ಧ್ವನಿಗಳನ್ನು ಮತ್ತೆ ಕೇಳಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮತ್ತು ನಾವು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾರೆ.
1: ಖಂಡಿತ, ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತೀವಿ. ಅವಾಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ
0: ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್. ಇದು ಇಂದಿನ ಆಕಾಶಪುಟ್ಟಿ ಕಾರ್ಯಕ್ರಮ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದ್ರಿ.
3: ಇದುವರೆಗೆ ಆಕಾಶಬುಟ್ಟಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಿತಿರೋಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ, ಮತಿಮನಂಗಳ ಕೃಷಿತ್ತಪಃ ಫಲವು ಮಂತೂ. ಕ್ಷಿತಿರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು, ಮತಿಮನಂಗಳ ಕೃಷಿ ತಪಃ ಫಲವು ಮಂತೂ. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ.

ಗಿಡ ಮರಗಳು ಬೆಳೆಯಲು, ಹೂ ಮತ್ತು ಹಣ್ಣುಗಳು ಬಿಡಲು ಯಾರಾದರೂ ಮುಹೂರ್ತ ಇಟ್ಟಿರುತ್ತಾರೇನು? ಇಲ್ಲ. ಕಾಲ ಬಂದಾಗ ಗಿಡ ಬೆಳೆಯುತ್ತದೆ, ಮರ ಹೂ ಮತ್ತು ಹಣ್ಣುಗಳನ್ನು ಕೊಡುತ್ತದೆ. ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗಳ ಕೃಷಿ

ಮತ್ತು ತಪಸ್ಸಿನ ಫಲಗಳು ಹಾಗೇ ಅವಿರತವಾದ ಕೆಲಸ, ಕಾನ್ಸ್ಟಂಟ್ ಕಲ್ಟಿವೇಷನ್, ಅದರ ಫಲಗಳು ಸಿಗುವುದು ಸಂತತ ಕೃಷಿಯಿಂದ, ಒಳ್ಳೆಯ ಪೋಷಣೆಯಿಂದ ಮತ್ತು ತಾಳ್ಮೆಯಿಂದ ಮಾತ್ರ. ಈಗ ಬೀಜ ಬಿತ್ತಿ ನಾಳೆ ಮರವಾಗಲು ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡಿ ಬಂದಾಗ ಪ್ರತಿಭೆ ಅರಳುತ್ತದೆ. ಸಂಕಲ್ಪ ಶಕ್ತಿಯು ಹೆಚ್ಚಿದಂತೆ ಮಾಡುವ ಕೆಲಸದಲ್ಲಿ, ಕಾರ್ಯದಲ್ಲಿ ಯೋಗ್ಯತೆಯು ನಮ್ಮಲ್ಲಿ ಬೆಳೆಯುತ್ತದೆ. ಯಾವುದೇ ಧ್ಯೇಯ ಸಾಧನೆಗೆ ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತು ಮಾಡುವ ಕೆಲಸಕ್ಕೆ ಅಲ್ಲಿಂದ ಸದಾ ಸ್ಫೂರ್ತಿ ದೊರೆಯುತ್ತಿರಬೇಕು. ಬರೀ ಸಂಕಲ್ಪ ಸಾಕಾಗದು, ಅದನ್ನು ಕಾರ್ಯಗತಗೊಳಿಸುವ ಕೌಶಲ್ಯವೂ ಜೊತೆಗಿರಬೇಕು ಮತ್ತು ತಾಳ್ಮೆ ಇರಬೇಕು. ಯಾವನು ಕಾರ್ಯ ಸಾಧನೆಯಲ್ಲಿ ಮೂರು ಅಂಶಗಳನ್ನು ತಪ್ಪದೇ ಅನುಸರಿಸುತ್ತಾನೋ ಅವನನ್ನು ಯಶಸ್ಸು ಹುಡುಕಿಕೊಂಡು ಬರುತ್ತದೆ. ಅವನು ಹಾಕಿದ್ದ ತಾಳದ ಹಾಗೆ, ಕಣ್ಣು ಮುಚ್ಚಿಕೊಂಡು ಹೇಳಿದ ಹಾಗೆ ಕುಣಿಯೋದೇ ರತ್ನನ ಪ್ರಪಂಚ, ಮಗುವು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ, ಮಿಗಚಿಂತೆ ತಲೆಹರಟೆ ಅಂಥೇಳಿ ಒಬ್ಬರು ಜ್ಞಾನಿ ಪುರುಷರು ಹೇಳುತ್ತಾರೆ.

ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲವು ಮಂಕುತಿಮ್ಮ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ.

ಸಾಧನೆಯಂತೆ ಸಿದ್ಧಿ, ಭಾವದಂತೆ ದೇವ. ಯಾವ ಮಹಾಪುರುಷರು ಒಮ್ಮೇಲೆ ಬೆಳಕಿಗೆ ಬಂದವರಲ್ಲ. ಗುರುಕರ್ಣೆ, ದೈವಕೃಪೆ, ಅವಿರತ ತಪಸ್ಸಿನ ಫಲವೇ ಅಂತ ಮಹಾನುಭಾವರು. ಅವರೇ ಪೂಜ್ಯರು. ಲೋಕೋ ಭಿನ್ನ ರುಚಿ ಹೇಳುವಂತೆ ಒಂದರಂತೆ ಒಂದಿಲ್ಲ. ಗುಣದಲ್ಲಿಯೂ ಶಕ್ತಿಯಲ್ಲಿಯೂ ಮನುಷ್ಯರಲ್ಲಿ ಹೆಚ್ಚು ಕಡಿಮೆಗಳಿರುವುದು ಪ್ರಕೃತಿ ಯಥಾರ್ಥ. ಎಲ್ಲರೂ ಸಮಾನರೆನ್ನುವುದು ಉತ್ಪ್ರೇಕ್ಷೆ. ತೇನ್ಸಿಂಗನಿಗೆ ತಾಯಿಯೇ ಗುರುವಾಗಿ ಪ್ರೇರಣೆ ನೀಡುತ್ತಾಳೆ. ದೈವವು ಸಹಾಯ ಹಸ್ತ ಚಾಚುತ್ತದೆ ಮತ್ತು ಅವನ ಸತತ ಕೃಷಿಯ ಫಲವೇ ಆತನು ಅತಿ ಎತ್ತರವಾದ ಎವರೆಸ್ಟ್ ಶಿಖರವನ್ನು ತಲುಪಿ ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಮೆರೆಯುತ್ತಾನೆ. ಎಲ್ಲರಿಗೂ ಮುಖವುಂಟು. ತೇಜಸ್ಸು ಇರತಕ್ಕವರು ಕೆಲವರೇ. ವಿಶ್ವಸುಂದರಿ, ಭುವನ ಸುಂದರಿ ಪಟ್ಟ ಕೆಲವರಿಗೆ ಒಲಿದು ಬರುತ್ತದೆ. ಎಲ್ಲರೂ ಯೋಗವನ್ನು ಬಲ್ಲವರಾದರೂ ಯೋಗ ಪಟುಗಳು ಆಗುವವರು ಕೆಲವರು. ಎಲ್ಲರಿಗೂ ಕೈಕಾಲುಗಳಿರುತ್ತವೆ, ಸ್ವಲ್ಪ ಶಕ್ತಿಯೂ ಇರುತ್ತದೆ. ಓಟದ ರಾಣಿ ಎಂದು ಅನಿಸಿಕೊಂಡವಳು PT ಉಷಾ ಮಾತ್ರ. ಹಾಗೆಯೇ ದ್ರೋಣಾಚಾರ್ಯರ ಬಳಿ ಕೌರವರು, ಪಾಂಡವರು ಎಲ್ಲರೂ ಧನುರ್ವಿದ್ಯೆಯನ್ನು ಕಲಿತರು. ಧನುರ್ವಿದ್ಯಾ ಪ್ರವೀಣ ಅನ್ನಿಸಿಕೊಂಡವನು ಅರ್ಜುನನು ಮಾತ್ರ. ಮಹತ್ತತ್ವವನ್ನು ತಿಳಿದವರೆಲ್ಲರೂ ಮಹಾತ್ಮರೇ. ದೇಹ ಎದೆಯೊಳು ಕುಳಿತು ಕಂಗೊಳಿಸಿತಪ್ಪ ಅಲ್ಲೆಲ್ಲೂ

0: ನಂದು ಹುಡುಕೋನವೆಪ್ಪ ಹಿಂದೆ ಹೇಳಿದ ಹಾಗೆ ಲೋಕದ ಚರಿತ್ರೆಯನ್ನು ಪ್ರಭಾವಗೊಳಿಸಿದವರು ಇಂಥ ಪ್ರಭಾವಶಾಲಿಗಳಾದ ಪ್ರಾತಃಸ್ಮರಣೀಯ ವ್ಯಕ್ತಿಗಳಾದ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಏಸು ಕ್ರಿಸ್ತ, ಪೈಗಂಬರ, ಅಲೆಕ್ಸಾಂಡರ್, ಅಶೋಕ, ಶ್ರೀಹರ್ಷ, ಅಕ್ಬರ್, ವಾಷಿಂಗ್ಟನ್, ಲಿಂಕನ್, ಶೇಕ್ಸ್ಪಿಯರ್, ಕಾಳಿದಾಸ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಐನ್ಸ್ಟೀನ್, ಡಾರ್ವಿನ್, ಗೆಲಿಲಿಯೋ ಮುಂತಾದ ಅನೇಕ ಮಹಾಪುರುಷರು ಲೋಕ ಚರಿತ್ರೆಯನ್ನೇ ಬದಲಾಯಿಸಿದ್ದಾರೆ. ಎಲ್ಲರಂತೆ ಇದ್ದರೂ ಅವರು ಮಹಾಪುರುಷರಾಗುವುದು ಅವರ ಅಸಾಮಾನ್ಯ ಕೃತಿಗಳಿಂದ, ಹೆಚ್ಚುಗಾರಿಕೆಯಿಂದ. ಅಂಥ ಮಹಾಪುರುಷರನ್ನು ಪೂರ್ತಿ ಹೆಸರಿಸುವುದು ಕಷ್ಟ. ಡಿ ವಿ ಜಿಯವರು ಹೇಳಿದಂತೆ, ಕಗ್ಗವಿದು ಬೆಳೆಯುತ್ತಿದೆ ಲಂಕೆಯಲ್ಲಿ ಹನುಮಂತ ಹಿಗ್ಗಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶಬುಟ್ಟಿ ಹಾಗೂ ಕಗ್ಗದ ಸೇರಿ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಮಿಲನ ಚಿತ್ರದ ಗೀತೆ ಇದು. ಸುರೇಶ್ ಪೀಟರ್, ಸ್ಟೀಫನ್ ಸೋನು ಕಕ್ಕರ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಮನೋಮೂರ್ತಿ ಅವರ ಸಂಗೀತ.

0: ಈಗ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ

0: ಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 154,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:45. ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳುವಂತ ಸಮಯ ಸ್ನೇಹಿತರೆ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶಬ್ದವೇದಿ ಚಿತ್ರದ ಈ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಮನೆದೇವರು ಚಿತ್ರದ ಗೀತೆ ಇದು. ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ವಿ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಕಾರ್ಯಕ್ರಮದ ಮೊದಲನೆಯ ಸಂದೇಶ ಯಾರಿದು? ನಂಬರ್ ಎಂಡಿಂಗ್ ವಿತ್ 5789 ಇವರ ಸಂದೇಶ ಬಂದಿದೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಗೆ ಯಾರಿದು? ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆಂಕಟೇಶ್ ಸುಕ್ಕದಕಟ್ಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರ ಮೆಚ್ಚುಗೆ ಸಂದೇಶ. ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೌಸಲ್ ಅವರು ಬನಶಂಕರಿಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಅರುಣಮೈತ್ರಿ ಜೇಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ಕುಡಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಭಿನ್ನ ರೀತಿಯ ಪ್ರೇಮಗೀತೆಯನ್ನು ಕೇಳಿಸಿದ್ರಿ, ತುಂಬ ಸಂತೋಷ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೋನಿಕಾ ಅವರು ಹಾಸನದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಆಕಾಶಬುಟ್ಟಿ ಕಾರ್ಯಕ್ರಮದ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಮತ್ತು ಹಿರಿಯ ಸೈನಿಕಾಧಿಕಾರಿ ನಾಗರಾಜು ತಮ್ಮ ವೃತ್ತಿಯ ಬಗ್ಗೆ ರೋಚಕ ಘಟನೆಗಳನ್ನು ವಿವರಿಸಿದ್ದು ಖುಷಿ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ. ಹಾಗೆ ವಾವ್ 90 ಸಂಭ್ರಮದಲ್ಲಿ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೆವಿ ಬಾಲಸುಬ್ರಹ್ಮಣ್ಯ ಅವರ ಮಾತುಗಳನ್ನು ಕೇಳಿ ಬಹಳ ಆನಂದ ಆಯಿತು, ಮಹದಾನಂದವಾಯಿತು, ಧನ್ಯವಾದಗಳು ಅಂತ ಎಸ್ ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಾಣಿಶ್ ಅವರು ಧಾರವಾಡದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ 5746 ಇವರ ಸಂದೇಶಗಳು ಬಂದಿದೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮದ ಎಲ್ಲ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು? ಮನು ಅವರು ಚಿತ್ರದುರ್ಗದಿಂದ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರ

ವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. 2014ರಲ್ಲಿ 600 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತದ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ನವದೆಹಲಿಯಲ್ಲಿಂದು ಹೇಳಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಚಿಕ್ಕಮಗಳೂರಿನಲ್ಲಿ ಒತ್ತಾಯಿಸಿದ್ದಾರೆ. ಆಲಮಟ್ಟಿ ಹಿನ್ನೀರಿನಲ್ಲಿ ಸಾಗರಮಾಲಾ ಯೋಜನೆಯಡಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಹಾಗೂ ಜಲಸಾಹಸ ಕ್ರೀಡಾ ಚಟುವಟಿಕೆಗಳ ಅಭಿವೃದ್ದಿಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಬಾಗಲಕೋಟೆ ಬೀಳಗಿ ಶಾಸಕ ಜಿಟಿ ಪಾಟೀಲ್ ತಿಳಿಸಿದ್ದಾರೆ. ಕೆಜಿಎಫ್ನಲ್ಲಿರುವ ಜಿಮ್ಖಾನಾ ಮೈದಾನವನ್ನು ಮುಂದಿನ ಒಂದು ತಿಂಗಳೊಳಗೆ ದುರಸ್ತಿಗೊಳಿಸಿ ಫುಟ್ಬಾಲ್ ಪಂದ್ಯವನ್ನು ಆಯೋಜಿಸುವ ಮೂಲಕ ಗತವೈಭವ ಮರುಕಳಿಸುವಂತೆ ಮಾಡಲಾಗುವುದು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತೀಚಿನ ವರದಿ ಬಂದಾಗ 5.2 ಓವರ್ಗಳಿಗೆ 1 ವಿಕೆಟ್ನಷ್ಟಕ್ಕೆ 36 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನೋ ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿತ್ತು ಸಸರಳ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:44 ಈ ಸಮಯ ಯುವಧ್ವನಿ ಕಾರ್ಯಕ್ರಮದ ಸಮಯ. ಯುವಧ್ವನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದ ವಿಷಯಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಯುವಕರ ಕುರಿತಾದ ಮಾಹಿತಿಗಳನ್ನೇ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಹಾಗೆ ಇವತ್ತು ಏನು ದಿನ ಹೇಳಿ, ಏನು ದಿನ ಅಂತ ನಿಮಗೆ ಗೊತ್ತಿರುತ್ತೆ, ಆ ದಿನ ಏನು ಅಂತ ತಿಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9489023094830910029. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಹಾಗೆ ಇಂದು ಯಾವ ದಿನ ಅಂತ ಹೇಳಿ, ಹಾಗೆ ಆ ದಿನಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ಮುಂದೆ ಮಾತನಾಡ್ತಾ ಸಾಗೋಣ ಒಂದು ಗೀತೆಯ ಕಾಲಾವಕಾಶದಲ್ಲಿ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ದಿನದ ವಿಶೇಷ ಏನು ಅಂತ ನಮ್ಮ ಸ್ನೇಹಿತರು ಕೇಳಿದೆ. ಸಾಕಷ್ಟು ಸ್ನೇಹಿತರು ಇಂದಿನ ದಿನದ ವಿಶೇಷ ಏನು ಅಂತ ತಿಳಿಸಿದ್ದಾರೆ. ಬನ್ನಿ ಒಮ್ಮೆ ಸಂದೇಶಗಳನ್ನ ನೋಡೋಣ. ನಂಬರ್ ಎಂಡಿಂಗ್ 5-7-4-6-8. ಎಸ್, ನಿಮ್ಮ ಗೆಸ್ ಸರಿ ಇದೆ. ಹಾಗೆ ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ, ನಿಮ್ಮ ಗೆಸ್ ಸಹ ಸರಿ ಇದೆ. ವೆಂಕಟೇಶ್ ಶುಂಕದಕಟ್ಟೆಯಿಂದ ಸರಿ ಇದೆ. ಶಿವಮೊಗ್ಗದ ಹುಸೇನ್ ಸರಿ ಇದೆ. ನರಗುಂದದಿಂದ ಮಾರುತಿ ನಲ್ವಡೆ ಸರಿ ಇದೆ. ಮೈಸೂರು ವಿದ್ಯಾರಣ್ಯಪುರದ ರಾಮ್ ಪ್ರಸಾದ್ ಸರಿ ಇದೆ. ಹಾಗೆ ಯಾರಿದು ಶ್ರೀನಿವಾಸ್ ಅವರು ಬೆಂಗಳೂರಿಂದ ಸರಿ ಇದೆ. ಇಂದು ನೀವೆಲ್ಲರೂ ತಿಳಿಸಿರುವ ಹಾಗೆಯೇ ಅಂತಾರಾಷ್ಟ್ರೀಯ ವಿಶ್ವ ಕುಟುಂಬ ದಿನ ಸ್ನೇಹಿತರೆ. ಹೌದು, ವಿಶ್ವ ಕುಟುಂಬ ದಿನ. ಸರಿ, ಯುವಧ್ವನಿ ಕಾರ್ಯಕ್ರಮದಲ್ಲಿ ಏನು ವಿಶ್ವ ಕುಟುಂಬ ದಿನದ ಕುರಿತು ನೀವು ಮಾತಾಡ್ತಾ ಇರೋದು ಅಂತ ಕೇಳ್ಬೋದಲ್ವಾ? ವಿಷಯ ಅಷ್ಟೇ. ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ, ಇದು ಇಂದಿನ ಯುವಧ್ವನಿ ಕಾರ್ಯಕ್ರಮದ ವಿಷಯ ಮತ್ತು ವಿಶೇಷ. ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಮಗು ಹೂವಾಗುವಂಥ ಕಾಲ ಈ ಯುವ ಜನಾಂಗದ ಕಾಲ. ಮಕ್ಕಳನ್ನು ತಾವೇ ತಮ್ಮ ಮಕ್ಕಳನ್ನು ಒಂದು ಅಂಗ ಎಷ್ಟಾಗಲ ಇದ್ದಾಗಿಂದನೂ ನೋಡಿರ್ತಾರೆ ಪೇರೆಂಟ್ಸ್. ಅಂತಹ ಮಕ್ಕಳು ಬೆಳೆದು ಪ್ರತಿದಿನವೂ ಒಂದು ವಿಸ್ಮಯವಾಗಿ ಅವರ ಕಣ್ಣು ಕಾಣಿಸ್ತಾ ಇರ್ತಾರೆ. ಅಂಥ ವಿಸ್ಮಯ ಕೊನೆಗೆ ಒಂದು ದಿನ ಒಂದು ಹಂತವನ್ನು ತಲುಪುತ್ತೆ. ಆ ಹಂತ ನನಗೆಲ್ಲ ಗೊತ್ತು ಅನ್ನುವಂಥ ಹಂತ, ನನಗೆಲ್ಲ ತಿಳಿದಿದೆ ಅನ್ನುವಂಥ ಹಂತ, ನಿಮಗೆ ಗೊತ್ತಿಲ್ಲ ಅನ್ನುವಂಥ ಹಂತ. ಆ ಹಂತ ಬಂದಾಗ ಆಗ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು ಯುವಕರ ಬಾಳಿಗೆ ಅದು ಸರಿನೂ ಆಗ್ಬೋದು, ತಪ್ಪು ಆಗ್ಬೋದು. ಇಂತಹ ಸಂದರ್ಭದಲ್ಲೇ ಮುಖ್ಯವಾದ ಪಾತ್ರವನ್ನು ವಹಿಸೋದು ಕುಟುಂಬ. ಹೇಗೆಲ್ಲ ಕುಟುಂಬ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನೋಡೋಣ. ಈ ಗೀತೆಗಳ ನಂತರ ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ. ಕನ್ನಡದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಒಂದು ಗೀತೆಯ ಕಾಲಾವಕಾಶ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂಥ ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ಯುವ ಪೀಳಿಗೆ ಏಳಿಗೆಯಲ್ಲಿ ಕುಟುಂಬದ ಮಹತ್ವ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಇನ್ನು ಯಾವುದೇ ಕುಟುಂಬ, ಕೂಡು ಕುಟುಂಬ ಅಂತ ಅಂದರೆ ಎಲ್ಲಿ ಎಲ್ಲ ಥರದ ಒಂದು ಎಲ್ಲ ವಯೋಮಾನದ ಜೀವಗಳಿರ್ತವೆ ಅಂಥ ಮನೆಗಳಲ್ಲಿ. ತಾತ, ಅಜ್ಜಿದಿರು, ಚಿಕ್ಕಪ್ಪ, ಮಾವ, ಅತ್ತೆ, ಚಿಕ್ಕಮ್ಮ, ಹಾಗೆ ವಿವಿಧ ಬಗೆಯ ಸಂಬಂಧಗಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೀಗೆ ಅನೇಕ ಬಾಂಧವ್ಯಗಳ ಜೊತೆ ಬೆಳೆದಿರ್ತಾರೆ. ಅಲ್ಲಿ ಮುಖ್ಯವಾಗಿ ಯುವಕರಿಗೆ ಆ ಮನೆಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ಡಿಸಿಪ್ಲಿನ್ ಅನ್ನೋದು, ಶಿಸ್ತು ಅನ್ನೋದು ರೂಢಿಯಾಗ್ಬಿಟ್ಟಿರುತ್ತೆ. ಕೂಡು ಕುಟುಂಬ ಆಗಿರೋದ್ರಿಂದ ಒಂದು ದಿನನಿತ್ಯ ಬೆಳಗ್ಗೆ ಎದ್ದೇಳುವಂಥ ಸಮಯ ಫಿಕ್ಸ್ ಆಗಿರುತ್ತೆ, ಎಲ್ಲರೂ ಹೋಮ್ವರ್ಕ್ ಮಾಡುವಂಥ ಸಮಯ ಫಿಕ್ಸ್ ಆಗಿರುತ್ತೆ, ಓದುವಂಥ ಸಮಯ ಫಿಕ್ಸ್ ಆಗಿರುತ್ತೆ, ಎಲ್ಲಾದರೂ ಓದರೂ ಸಹ ಇಷ್ಟು ಗಂಟೆಗೆ ಬರಲೇಬೇಕು ವಾಪಸ್ ಅನ್ನುವಂಥ ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಇದು ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿರಲ್ಲ, ಆದರೆ ಬೈ ಪ್ರಾಕ್ಟೀಸ್ ದಿನನಿತ್ಯ ಹಿಂದೆ ನಮ್ಮ ಅಣ್ಣನು ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದರು, ಈಗ ನಾನು ಮಾಡ್ತಿದ್ದೀನಿ ಅಂತ ಡೀಫಾಲ್ಟಾಗಿ ಗೊತ್ತಾಗುತ್ತೆ ಯುವಕರಿಗೆ. ಇದು ಒಂದು ಕೂಡು ಕುಟುಂಬದ ಮಹತ್ವ. ನಿಮಗೆ ಗೊತ್ತಿಲ್ಲದೇ ನಿಮಗೆ ಈ ರೀತಿ ಇರಬೇಕು ಅಂತ ಶಿಸ್ತನ್ನು ಯಾರು ಹೇಳ್ದೇ ಕಲಿಸುವಂಥದ್ದು ಕೇವಲ ಕೂಡು ಕುಟುಂಬಗಳಷ್ಟೇ. ಯುವ ಪೀಳಿಗೆ ಏಳಿಗೆಯಲ್ಲಿ ಕುಟುಂಬದ ಪಾತ್ರ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಮತ್ತಷ್ಟು ಮಾತುಗಳು ಈ ಒಂದು ಗೀತೆಯ ನಂತರ. ಚಿಕ್ಕ

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪಾತ್ರ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಕುಟುಂಬ, ಅದರಲ್ಲೂ ವಿಶೇಷವಾಗಿ ಕೂಡು ಕುಟುಂಬ ಇದ್ರೆ ಎಷ್ಟು ಚೆಂದಲ್ಲ. ಇಂದು ವಿಶ್ವ ಕುಟುಂಬದ ದಿನ, ಈ ಥರದ ಒಂದು ದಿನವನ್ನು ಆಚರಿಸ್ತೀವಿ ಅನ್ನೋದೇ ಖುಷಿ. ಅದರ ಜೊತೆ ಆ ಒಂದು ದಿನವನ್ನು ಯುವಕರ ಬದುಕಿಗೆ ಹೇಗೆಲ್ಲ ಪ್ರೇರಣೆ ಆಗುತ್ತೆ ಕುಟುಂಬ ಅನ್ನೋದು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಕೂಡು ಕುಟುಂಬ ಜವಾಬ್ದಾರಿಯನ್ನು ಕಲಿಸುತ್ತೆ. ಅದು ಸಹ ಹೇಳ್ದೇನೆ ಕೇಳ್ದೇನೆ, ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಹೇಗಿರಬೇಕು ಅಂತ ಒಂದು ಪ್ರೊಸೀಜರ್ನ ಹಾಕ್ತೇನೆ ಬೆಳೆಯುವಂಥದ್ದು ಒಂದು ಜವಾಬ್ದಾರಿ ಕೂಡು ಕುಟುಂಬದಲ್ಲಿ ಬೆಳೆಯುತ್ತೆ. ಹೇಗಪ್ಪ ಅಂತ ಅಂದರೆ, ವಿಶೇಷವಾಗಿ ಅದು ರೈತಾಪಿ ಕುಟುಂಬಗಳಲ್ಲಿತ್ತು ಅಂತ ಅಂದರೆ, ಬೈ ಡೀಫಾಲ್ಟಾಗಿ ಹೊಲದ ಗದ್ದೆಯ ಕೆಲಸ ಇದ್ದಾಗ, ತೋಟದ ಕೆಲಸ ಇದ್ದಾಗ ಡೀಫಾಲ್ಟಾಗಿ ಕುಟುಂಬದವ್ರ ಜೊತೆ ಹೋಗಿ ಮಾಡ್ತೀವಿ. ಹಾಗೆ ಇನ್ನು ಕೆಲವು ಜವಾಬ್ದಾರಿಗಳು ಕೂಡು ಕುಟುಂಬಗಳಲ್ಲಿ ಮಕ್ಕಳಿಗೆ, ಯುವಕರಿಗೆ ಒಂದು ಏಜ್ಗೆ ತಲುಪ್ತಾ ಇದ್ದಾಗೇನೆ ಓಕೆ ಇವನು ಕೇಪಬಲ್ ಎನಫ್ ಅನ್ನೋದು ತಾನಾಗೆ ಬರುತ್ತೆ. ಹಾಗೆ ಹೆಣ್ಮಕ್ಳಿಗೂ ಸಹ ಒಂದು ಏಜ್ಗೆ ಹೋಗ್ತಾ ಇದ್ದ ಹಾಗೆಯೇ ಮನೆಯನ್ನು ನಿಭಾಯಿಸುವ ಜವಾಬ್ದಾರಿ ಆಕೆಯಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಹುಡುಗನಿಗೂ ಸಹ ಹೆಚ್ಚು ಒಂದು ಫಿಸಿಕಲಿ ಒಂದು ಸ್ಟ್ರಾಂಗ್ ಆಗುವಂಥ ಆ್ಯಕ್ಟಿವಿಟೀಸ್ಗಳನ್ನೇ ಮಾಡಿಸ್ತಾರೆ. ಎಲ್ಲದರಲ್ಲೂ ಆತನನ್ನು ಮುಂದೆ ಬಿಡೋದ್ರ ಮೂಲಕ ನೀನು ಮುಂದಿನ ನಾಯಕ, ಈ ಮನೆಯ ಯಜಮಾನ ಅನ್ನೋದನ್ನು ಅವರಿಗೆ ಗೊತ್ತಿಲ್ಲದಂಗೆ ತಿಳಿಸ್ತಾರೆ. ಇನ್ನು ನಿನ್ನ ಹಿಂದಿನ ಮಕ್ಕಳುಗಳ ಜವಾಬ್ದಾರಿ, ನಿಂದು ಸ್ಕೂಲ್ ಕರ್ಕೊಂಡು ಹೋಗೋದಾಗ್ಬೋದು, ಕಾಲೇಜಿಗೆ ಕರ್ಕೊಂಡು ಹೋಗೋದಾಗ್ಬೋದು, ಅವರನ್ನು ಪಿಕಪ್ ಡ್ರಾಪ್ ಮಾಡೋದಾಗ್ಬೋದು, ಇವೆಲ್ಲವೂ ಸಹ ನಿನ್ನ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ದೇ ತಿಳಿಸ್ಕೊಡುವಂತಹದ್ದು ಕೇವಲ ಕೂಡು ಕುಟುಂಬಗಳಷ್ಟೇ. ಹಾಗೆ ಕುಟುಂಬಗಳಷ್ಟೇ, ಕುಟುಂಬಗಳಿತ್ತು ಅಂತ ಅಂದರೆ ನಮ್ಮ ಅಪ್ಪನನ್ನು, ಅಣ್ಣನನ್ನು, ಅಕ್ಕನನ್ನು, ಅಮ್ಮನನ್ನು, ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಮಹಾವ, ಅತ್ತೆಯವರನ್ನೆಲ್ಲವನ್ನು ನೋಡಿ ನಮಗೆ ಗೊತ್ತಿಲ್ಲದ ಹಾಗೇ ಅವರು ತೆಗೆದುಕೊಳ್ತಿದ್ದಂಥ ಜವಾಬ್ದಾರಿಗಳು ನಮ್ಮ ಮೇಲೆ ಪಾಸ್ ಆಗ್ತಾ ಇರುತ್ತೆ. ಓಕೆ, ಈ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಬೇಕು, ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಲ್ಲ ಯುವಕ ಯುವತಿಯರಲ್ಲಿ ಬರುತ್ತೆ. ಹೇಳದೆ ಕೇಳ್ದೇ ಅದು ಡೀಫಾಲ್ಟಾಗಿ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಬರೆಸೋದು ಕೇವಲ ಕೂಡು ಕುಟುಂಬಗಳಷ್ಟೇ ಸ್ನೇಹಿತರೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ

0: ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಯುವಧ್ವನಿ ಕಾರ್ಯಕ್ರಮದಲ್ಲಿಂದು ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಮಹತ್ವ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಇಂದು ವಿಶ್ವ ಕುಟುಂಬ ದಿನ. ಸಾಕಷ್ಟು ನಮ್ಮ ಸ್ನೇಹಿತರು ಸ್ಪಂದಿಸ್ತಾ ಇದ್ದೀರಾ. ಹಾಗೆ ಯುವಕರ ಏಳಿಗೆಗೆ ನಿಮ್ಮ ಕುಟುಂಬಗಳು ಹೇಗೆ ಕಾರಣ ಆಯಿತು ಅನ್ನೋದನ್ನು ನೀವು ಸಹ ತಿಳಿಸ್ಕೊಡಿ. ನಿಮಗೆಲ್ಲ ಗೊತ್ತೇ ಇದೆಯಲ್ವ, ನಮ್ಮ ವಾಟ್ಸಪ್ ಸಂಖ್ಯೆ 9483098309104830910029. ಇನ್ನು ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಇನ್ನು ಮುಖ್ಯವಾಗಿ ಕಲಿಯುವಂಥದ್ದು ಏನಪ್ಪ ಅಂತ ಅಂದರೆ, ಈ ಸಂಬಂಧಗಳ ಮೌಲ್ಯ, ಆ ರಿಲೇಷನ್ಶಿಪ್ ವ್ಯಾಲ್ಯೂ ಅನ್ನೋದೇನಿದೆ ಅದು ಕೂಡು ಕುಟುಂಬದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಮೈಕ್ರೋ ಫ್ಯಾಮಿಲಿಯಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ನಾನು ನನ್ನಿಷ್ಟನೇ ಪ್ರಾಮುಖ್ಯ ಆಗುತ್ತೆ, ಅಪ್ಪ ಅಮ್ಮ ಗಣನೆಗೆ ತೆಗೆದುಕೊಂಡ್ರೆ ಹೆಚ್ಚು ಅನ್ನೋ ಥರ ಇರುತ್ತೆ. ಆದರೆ ಕೂಡು ಕುಟುಂಬದಲ್ಲಿ ನನ್ನ ಕೇವಲ ನನ್ನ ಮುಖವನ್ನು, ನನ್ನ ಮೂಗಿನ ನೇರಿಕೆ ನಾನು ಮಾತನಾಡೋದನ್ನು ಕಲಿಯೋದಿಲ್ಲ. ಅದು ಎಲ್ಲರನ್ನು ನೋಡಿ, ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಮಾತನಾಡುವಂಥ, ಅಳದಿ ತೂಗಿ ಮಾತನಾಡುವಂಥ ಒಂದು ಕಲೆ ಕಲಿಯೋದು, ಗೊತ್ತಿಲ್ಲದೆ ಕಲಿಯೋದು ಕೇವಲ ಕುಟುಂಬದ ಜೊತೆ ಇದ್ದಾಗಷ್ಟೇ. ಅದರಲ್ಲೂ ವಿಶೇಷವಾಗಿ ಕೂಡು ಕುಟುಂಬದಲ್ಲಿದ್ದಾಗ ಸಂಬಂಧಗಳ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಅಣ್ಣನ ಮಹತ್ವ, ಒಬ್ಬ ಅಕ್ಕಳ ಮಹತ್ವ, ತಮ್ಮ ತಂಗಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಪ್ಪ ಅಮ್ಮ, ತಾತ ಅಜ್ಜಿ, ಇವರೆಲ್ಲರ ವ್ಯಾಲ್ಯೂಸ್ ಗೊತ್ತಾಗೋದು ಕೂಡು ಕುಟುಂಬದಲ್ಲೇ. ಹಾಗೆ ಕುಟುಂಬ ಅಂತ ಬಂದರೆ ಕೇವಲ ಅವರಷ್ಟೇ ಅಲ್ಲ, ಇನ್ನು ಸಂಬಂಧಿಕರು ಬಂಧು ಬಾಂಧವರಂತ ಏನಿರ್ತಾರೆ ಅವರೆಲ್ಲರೂ ಸಹ ಒಂದು ಕುಟುಂಬವಾಗಿ ನಿಲ್ತಾರೆ. ಅವರೆಲ್ಲರನ್ನು ಗೌರವಿಸೋದು, ಅವರ ಪ್ರಾಮುಖ್ಯತೆನ ಅರ್ಥ ಮಾಡ್ಕೊಳ್ಳೋದು, ಅವ್ರ ಮನೆಗೆ ಬಂದಾಗ ಅವ್ರ ಜೊತೆ ನಡ್ಕೊಳ್ಳೋ ರೀತಿ ಆಗ್ಬೋದು. ಈಗೆಲ್ಲ ಹೇಗಾಗಿದೆಯಪ್ಪ ಅಂತ ಅಂದರೆ, ಯುವಕರು ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಅವರು ತಾತ ಅಜ್ಜಿಯೋ ಆದರೂ ಸಹ ಒಂದು ಒಳ್ಳೆ ಒಂದು ಆ್ಯಡನ್ನು ನೋಡಿದ್ವಿ, ಒಂದು ಶಾರ್ಟ್ ಮೂವಿಯನ್ನು ಕೇಳಿ ಪರ್ಮಿಷನ್ ತೆಗೆದುಕೊಂಡು ಬನ್ನಿ, ನನ್ನ ಪರ್ಸ್ನಲ್ ಸ್ಪೇಸ್ ನನಗೆ ಮುಖ್ಯ ಅನ್ನುವಂಥ ಮಾತನಾಡ್ತಾರೆ. ಆದರೆ ಈ ಕುಟುಂಬಗಳಲ್ಲಿ ಆ ಪರ್ಸ್ನಲ್ ಸ್ಪೇಸ್ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಇದು ಎಲ್ಲರ ಸ್ಪೇಸ್ ಆಗುತ್ತೆ. ಎಲ್ಲರಿಗೋಸ್ಕರ ಬದುಕೋದನ್ನು ಕಲಿಸೋದು, ಎಲ್ಲ ಸಂಬಂಧಗಳಿಗೆ ಮಹತ್ವವನ್ನು ಕೊಡೋದು ಕಲಿಸೋದು ಕೇವಲ ಕುಟುಂಬಗಳಷ್ಟೇ. ಯುವಕರ ಪೀಳಿಗೆ ಏಳಿಗೆಗೆ, ಈ ಒಂದು ಯುವ ಪೀಳಿಗೆಗೆ ಏಳಿಗೆ ಕಾರಣ ಆಗೋದು, ಈ ವ್ಯಾಲ್ಯೂಸನ್ನು ಕಲಿಸೋದು ಕೂಡು ಕುಟುಂಬ. ಅದು ಹೇಳದೆ ಕೇಳದೆ ಕಲಿಸುತ್ತಲ್ಲ, ಅದೇ ಸೊಗಸು.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂತಹ ವಿಷಯ ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಇನ್ನು ಯುವ ಪೀಳಿಗೆಗೆ ಏಳಿಗೆಗೆ ಕುಟುಂಬಗಳು ಯಾವುದೇ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲದೇ, ಒಂದು ಪ್ರೊಸೀಜರ್ ಬುಕ್ ಇಲ್ಲದೇ ಆ ಪೀಳಿಗೆಗೆ ಏಳಿಗೆಗೆ ಏನೆಲ್ಲ ಬೇಕೋ ಅದನ್ನು ಒಂದು ಮಾಡಿಕೊಂಡೇ ಹೋಗ್ತಾ ಇರುತ್ತೆ. ಇನ್ನು ಕೂಡು ಕುಟುಂಬಗಳಲ್ಲಿ ಯುವ ಪೀಳಿಗೆಗೆ ಕಲಿಯುವಂಥ ದೊಡ್ಡ ಪಾಠ ಯಾವುದಪ್ಪ ಅಂತ ಅಂದರೆ ತಾಳ್ಮೆ. ಈ ಪೇಷನ್ಸ್ ಅನ್ನೋದು ಬಹಳ ಕಲಿಸುತ್ತೆ ಕುಟುಂಬ ಅನ್ನೋದು. ನೀವೇ ಗಮನಿಸಿ, ಒಬ್ಬರೇ ಇರುವಂಥ ವ್ಯಕ್ತಿಗಳು ಅಥವಾ ಒಂದಿಬ್ಬರು ಜೊತೆ ಇರುವಂಥ ವ್ಯಕ್ತಿಗಳು ಅವ್ರಿಗೆ ಈ ಕೋಪ ಸ್ವಲ್ಪ ಯೂಶ್ವಲಿ ಜಾಸ್ತಿನೇ ಇರುತ್ತೆ. ಆದರೆ ಕೂಡು ಕುಟುಂಬದಲ್ಲಿದ್ದಾಗ ಕೋಪಕ್ಕೆ ಒಂದು ಲಗಾಮನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ ಕುಟುಂಬದ ಅಸ್ತಿತ್ವ ಇರೋದೇನೆ ಈ ತಾಳ್ಮೆಯಿಂದ. ನಮ್ಮ ಇಷ್ಟಕ್ಕೆ ನಾವು ನಡ್ಕೊಂಡ್ರೆ ಅಲ್ಲಿ ಕುಟುಂಬ ಇರೋದಕ್ಕೆ ಹೇಗೆ ಸಾಧ್ಯ? ಇಷ್ಟಕ್ಕೆ ನಾವು ನಡ್ಕೊಂತು ಅಂತ ಅಂದರೆ ಯಾವುದೇ ರಿಲೇಷನ್ಶಿಪ್ಪು ಸಹ ಉಳಿಯೋದಿಲ್ಲ. ದೊಡ್ಡ ದೊಡ್ಡ ಕುಟುಂಬದಂಥ ದೊಡ್ಡ ಮಾತಿರಲಿ, ಪ್ರೀತಿಗಳೇ ಉಳಿಯೋದಿಲ್ಲ. ಇಷ್ಟಕ್ಕೋಸ್ಕರ ನಾವು ಬದುಕ್ತೀವಿ ಅಂತ ಅಂದರೆ ಪ್ರೇಮಿಸಿದಂಥ ಪ್ರೇಮವೇ ಉಳಿಯೋದಿಲ್ಲ. ಇನ್ನು ಅಂಥದ್ರಲ್ಲಿ ನಮ್ಮ ಇಷ್ಟಕ್ಕೆ ನಾವು ತಾಳ್ಮೆಯನ್ನು ಕಳೆದುಕೊಂಡು ನಡ್ಕೊಂಡ್ರೆ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಈ ತಾಳ್ಮೆಯನ್ನು ನಮಗೆ ಹೇಳ್ದೇ ಕಲಿಸೋದು ಕೇವಲ ಕುಟುಂಬಗಳಷ್ಟೇ, ಎಲ್ಲ ಯುವಕರಿಗೂ ಆ ಒಂದು ಏಜ್ ಬಂದಾಗ ಆ ಒಂದು ಕೋಪ ಅನ್ನೋದು ಜೊತೆಲೇ ಬೆಳ್ಕೊಂಡು ಬಂದಿರುತ್ತೆ ಎಲ್ಲ ಯುವಕ ಯುವತಿಯರಿಗೆ. ಆದರೆ ಕುಟುಂಬದಲ್ಲಿದ್ದಾಗ ಈ ನಮ್ಮ ಅಪ್ಪ ಅಮ್ಮ ಏನಂತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಏನಂತಾರೆ, ದೊಡಪ್ಪ ದೊಡಮ್ಮ ಏನಂತಾರೆ, ತಾತಾಜಿ ಏನು ಅನ್ಕೊತಾರೋ, ನನ್ನ ತಮ್ಮ ಏನು ಅನ್ಕೊತಾನೋ, ನನ್ನ ತಂಗಿ ಏನು ಅನ್ಕೋತಾಳೋ, ಅಕ್ಕ ಏನು ಅನ್ಕೋತಾನೋ ಅನ್ನುವಂಥ ಒಂದು ಭಯ ಇದೆಯಲ್ಲ, ಅದು ಪೇಷನ್ಸನ್ನು ತಾಳ್ಮೆಯನ್ನು ಯುವಕ ಯುವತಿಯರಲ್ಲಿ ಕಲಿಸುತ್ತೆ. ಆ ಪೇಷನ್ಸ್ ಅವರ ಕರಿಯರ್ಗೆ ಎಲ್ಲ ರೀತಿಯಲ್ಲೂ ಸಹ ಸಹಾಯವನ್ನು ಮಾಡುತ್ತೆ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಯುವ ಪೀಳಿಗೆ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಇನ್ನು ಯುವಕರಿಗೆ ಮುಖ್ಯವಾಗಿ ಕಲಿಸ್ಬೇಕಾಗಿರುವಂಥದ್ದು ಯಾವುದಪ್ಪ ಅಂತ ಅಂದರೆ, ಅವರ ಏಳಿಗೆಗೆ ಕಾರಣ ಆಗೋದು ಅವರು ರೆಸ್ಪೆಕ್ಟ್ ಅನ್ನೋದು ಏನು ಅಂತ, ಗೌರವವಾಗಿ ನಡ್ಕೊಳ್ಳೋದು ಏನು ಅಂತ ಕಲಿಸೋದು ಕೇವಲ ಕುಟುಂಬ ಅಷ್ಟೇ. ಅಪ್ಪ ತಾತನಿಗೆ ಕೊಡೋ ಗೌರವವನ್ನು ನೋಡಿ, ಅಮ್ಮ ಅತ್ತೆಗೆ ತನ್ನ ಅಜ್ಜಿಗೆ ಕೊಡುವಂಥ ಗೌರವವನ್ನು ನೋಡಿ, ತಮ್ಮ ಅಣ್ಣನಿಗೆ ಅಕ್ಕ, ಅಕ್ಕನಿಗೆ ತಮ್ಮ ಕೊಡುವಂಥ ಗೌರವ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮಂದಿರು, ದೊಡ್ಡಪ್ಪ ದೊಡ್ಡಮ್ಮಂದಿರು, ಮಾವ ಅತ್ತೆ ಇವರಿಗೆಲ್ಲ ಕೊಡುವಂತಹ ಗೌರವ ಇದೆಯಲ್ಲ, ಆ ಗೌರವ ಕೊಡುವ ಪರಿ, ಅವರ ಮುಂದೆ ಹೇಗೆ ನಡ್ಕೋಬೇಕು ಅನ್ನುವಂತಹ ಪರಿ. ಹಾಗೆ ಇಡೀ ಕುಟುಂಬವು ನಿನ್ನನ್ನು ಒಬ್ಬ ತಮ್ಮ ಆಗಿ, ತಂಗಿಯಾಗಿ, ಮಗನಾಗಿ, ಮಗಳಾಗಿ, ಸೊಸೆಯಾಗಿ, ಮೊಮ್ಮಗನಾಗಿ ಅವರು ನಿನ್ನನ್ನು ಪ್ರೀತಿಸ್ತಾ, ಗೌರವಿಸ್ತಾ, ನಿನ್ನ ಒಂದು ಸ್ಥಾನಕ್ಕೆ ಬೆಲೆಯನ್ನು ಕೊಡ್ತಾ, ನಿನಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ರೂಪಿಸೋದನ್ನು ಹೆಲ್ಪ್ ಮಾಡೋದೇ ಕುಟುಂಬ. ಇಲ್ಲೂ ಸಹ ನೀನು ಅವ್ರಿಗೆ ಗೌರವವಾಗಿ ನಡ್ಕೋಬೇಕು, ಹೀಗೆ ನಡ್ಕೋಬೇಕು ಅಂತ ಯಾರು ಅಷ್ಟಾಗಿ ಹೆಚ್ಚೇನು ಹೇಳ್ಕೊಡೋದಿಲ್ಲ. ಅನ್ಲೆಸ್ ಮೈಕ್ರೋ ಫ್ಯಾಮಿಲಿ ಬಿಟ್ಟರೆ, ಈ ಕೂಡು ಕುಟುಂಬದಲ್ಲಿ ಇವ್ರ ಜೊತೆ ಹೀಗೆ ನಡ್ಕೋಬೇಕು, ಗೌರವನ ಹೀಗೆ

ಕೊಡಬೇಕು, ನೀನು ಸಮಾಜದಲ್ಲಿ ಹೀಗೆ ಗೌರವಯುತವಾಗಿ ನಡ್ಕೋಬೇಕು, ನೋಡು ನಿಮ್ಮಪ್ಪ ಹೇಗೆ ಬದುಕಿದ್ದಾರೆ, ನಿಮ್ಮ ಅಣ್ಣ ಹೇಗೆ ಬದುಕಿದ್ದಾರೆ, ನಿಮ್ಮಮ್ಮ ಹೇಗಿದ್ದಾರೆ, ಇವೆಲ್ಲವನ್ನು ನಿಮ್ಮ ತಾತ ಅಜ್ಜಿ ಹೇಗಿದ್ದಾರೆ ಇವೆಲ್ಲವನ್ನು ನೋಡು. ಅವರು ಸಂಪಾದಿಸಿರುವಂತಹ ಗೌರವವನ್ನು ನೀನು ಸಹ ಸಂಪಾದಿಸು, ಹಾಗೆ ನೀನು ಇತರರಿಗೂ ಸಹ ಗೌರವವನ್ನು ಕೊಟ್ಟು ಗೌರವವನ್ನು ತೆಗೆದುಕೋ ಅನ್ನುವಂಥ ಕಲ್ಚರನ್ನು ಕಲಿಸೋದೆ ಕೇವಲ ಕುಟುಂಬ ಅಷ್ಟೇ ಸ್ನೇಹಿತರೆ.

ಡುಮ್ ಡುಮ್ ಡುಮ್ ಪಿ ಪಿ ಪಿ ಚಂದನ ಸಿರಿ ಚಂದನ ಸಿರಿ ನಮ್ಮ ಮಹಾಲಕ್ಷ್ಮಿ ಘಲ್ ಘಲ್ ಎನ್ನುತ್ತಾ ಬಂದಳ. ಯುವ ಪೀಳಿಗೆಯ ಏಳಿಗೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಇಂದು ವಿಶ್ವ ಕುಟುಂಬ ದಿನ. ಇಂತಹ ಸುದಿನದಂದು ಯುವಕರಿಗೆ ಹೇಗೆಲ್ಲ ಕುಟುಂಬ ನೆರವಾಗುತ್ತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಯುವಕರನ್ನು, ಯುವಕರ ಬದುಕನ್ನೇ ಬದಲಾಯಿಸುವಂಥದ್ದು ಒಂದಿದೆ, ಅದು ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಆದರೆ ಕೂಡು ಕುಟುಂಬದಲ್ಲಿದ್ದರೆ ಆ ನಿರ್ಧಾರಗಳು ಬೇರೆ ರೀತಿಯಲ್ಲೇ ತೆಗೆದುಕೊಳ್ತಾರೆ. ಗಣನೆಗೆ ತುಂಬ ವಿಷಯ ಬರುತ್ತೆ ಆಗ. ಅವರ ಗೌರವ, ಅವರ ವ್ಯಕ್ತಿತ್ವ, ಅವರ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಏನೇನಿದೆ, ಅವರಿಗೆ ತಾಳ್ಮೆ ಏನಿದೆ, ರೆಸ್ಪೆಕ್ಟ್ ಏನಿದೆ, ಇವೆಲ್ಲವೂ ಸಹ ಗಣನೆಗೆ ಬಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಒಂಟಿಯಾಗಿರೋರು ಅಥವಾ ಮೈಕ್ರೋ ಫ್ಯಾಮಿಲಿ ಇರುವಂತಹ ಅವರ ನಿರ್ಧಾರಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಆದರೆ ಕೂಡು ಕುಟುಂಬದಲ್ಲಿ ನಿರ್ಧಾರಗಳಿದ್ದಾವಲ್ಲ, ಅವೆಲ್ಲ ತುಂಬ ಟ್ಯೂನ್ ಆಗುತ್ತೆ ನಿರ್ಧಾರಗಳು. ಓಕೆ, ಅವರು ಕೆಲವು ಎಕ್ಸಾಂಪಲ್ಗಳನ್ನು ನೋಡಿರ್ತಾರೆ. ಅಣ್ಣ ಈ ನಿರ್ಧಾರ ತಗೊಂಡ, ಈಗ ಮಾಡ್ದ, ಸರಿಯಾಯಿತು, ತಪ್ಪಾಯಿತು, ಅಕ್ಕ ಈಗ ಮಾಡಿದ್ರು, ಅಪ್ಪ ಅಮ್ಮ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ತುಂಬ ರೆಫರೆನ್ಸ್ಗಳು ಸಿಗುತ್ತೆ ಕೂಡು ಕುಟುಂಬದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕೆ ಆಗ್ಬೋದು. ರೈಟ್ ಫ್ರಮ್ ಎಜುಕೇಷನ್ ಟು ದ ಲವ್, ಎಲ್ಲ ನಿರ್ಧಾರಗಳಿಗೂ ಕೂಡು ಕುಟುಂಬದಲ್ಲಿ ಅವರ ಜೊತೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಆ ನಿರ್ಧಾರಗಳು ಟ್ಯೂನ್ ಇನ್ ಆಗುತ್ತೆ. ಆ ಪ್ರತಿಯೊಂದು ನಿರ್ಧಾರದ ಫಲ ಮತ್ತು ನಿಷ್ಫಲಗಳು ಏನಿದೆ ಅವೆಲ್ಲವನ್ನೂ ಸಹ ಕುಟುಂಬ ತಿಳಿಸ್ಕೊಡುತ್ತೆ. ಓಕೆ, ಈ ದಾರಿ ಸರಿನಾ, ತಪ್ಪಾ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇಷ್ಟೆಲ್ಲ ಕುಟುಂಬ ಮಾಡೋದ್ರಿಂದ ಆ ಕುಟುಂಬದಲ್ಲಿರುವಂಥ ವ್ಯಕ್ತಿ, ಯುವಕ, ಯುವತಿಯರು ಒಂದು 100%-100% ಟ್ಯೂನ್ ಇನ್ ಆಗ್ತಾರೆ. ಇಂತಹ ಬೆನಿಫಿಟ್ ಸಿಗೋದು ಕೇವಲ ಕುಟುಂಬದಿಂದ. ಯುವಕರಿಗೆ, ಮೈಕ್ರೋ ಫ್ಯಾಮಿಲಿಯಲ್ಲಿರುವಂಥ ಯುವಕರಿಗೆ ಅವರದೇ ಪ್ರಪಂಚ, ಅವರದೇ ಮನೆ, ಅವರದೇ ನಿರ್ಧಾರ, ಅವರದೇ ಬದುಕು. ಆದರೆ ಆ ಎಲ್ಲವೂ ಸಹ ಒಂದು ಟ್ಯೂನ್ ಇನ್ ಆಗೋದು, ಆ ಎಲ್ಲವೂ ಸಹ ಒಂದು ತಿದ್ದಿ ತೀಡಿ ಒಂದು ಕಲ್ಲು ಹೇಗಿರುತ್ತೆ ಅಂತ ಕಲ್ಲನ್ನು ಶಿಲೆ ಆಗಿ ಮಾಡೋದಕ್ಕೆ ಕಾರಣ ಆಗೋದು ಎಷ್ಟೋ ಕುಟುಂಬಗಳು. ಇಂತಹ ಕುಟುಂಬಗಳ ಪ್ರಾಮುಖ್ಯತೆ ಅತ್ಯಂತ ದೊಡ್ಡದು. ಪ್ರತಿಯೊಬ್ಬ ಯುವಕ ಯುವತಿಯ ಏಳಿಗೆಯಲ್ಲಿ, ಅವರ ಬದುಕಿನ ಆದಿಯಲ್ಲಿ ಆ ಕುಟುಂಬದ ಪ್ರಾಮುಖ್ಯತೆ ತುಂಬ ದೊಡ್ಡದಾಗಿರುತ್ತೆ. ಅದು ರೈಟ್ ಫ್ರಮ್ ಅವರ ಆ ಒಂದು ಯುವಕರು ಆಗಿ ಮುಂದೆ ಆ ಮನೆಯ ಯಜಮಾನರಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕಾರಣ ಆಗುವಂಥದ್ದು ಅವರ ನಿರ್ಧಾರಗಳು, ಅವರ ಬದುಕಿನ ಬಗೆಗಳು, ಅವೆಲ್ಲವನ್ನೂ ಸಹ ರೂಪಿಸುವಂಥದ್ದು ಕುಟುಂಬಗಳು. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಸ್ನೇಹಿತರೆ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ ಕಾರ್ಯಕ್ರಮದ ಆರಂಭದಿಂದಲೂ, ಬಹಳ ಖುಷಿಯಾಗ್ತಿದೆ. ಈಗ ಸಂದೇಶವನ್ನು ನೋಡುವ ಸಮಯ. ನಮ್ಮದು ಕೂಡ ಕೂಡು ಕುಟುಂಬ. ಅಪ್ಪಾಜಿಯವರಿಗೆ 4 ತಮ್ಮಂದರು, ಅಪ್ಪಾಜಿಯವರೇ ದೊಡ್ಡವರು, ಎಲ್ಲರೂ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಎಲ್ಲರೂ ಬೇರೆ ಬೇರೆ ಕಡೆ ಇದ್ದಾರೆ. ಆದರೆ ಹಬ್ಬಗಳು ಮತ್ತು ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತೀವಿ. ಎಷ್ಟು ಖುಷಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಂತೋಷ ಇರುತ್ತೆ. ಮಾಹಿತಿ ಹಾಡುಗಳು ಸೂಪರ್ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಮನು ಅವರು ಚಿತ್ರದುರ್ಗದಿಂದ. ಹಾಗೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯುವಕರಿಗೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹಾಗೆ ಅವರ ಪೇರೆಂಟ್ಸ್, ಪೋಷಕರ ಜೊತೆ, ಹಾಗೆ ಸ್ನೇಹಿತರ ಜೊತೆ, ಹಾಗೆ ಏನಿದು ಅವರ ಒಂದು ಸಮುದಾಯಕ್ಕೂ ಕೂಡ ಅವರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ದೇಶಕ್ಕೂ ಸಹ ಅವರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮಲತಾ ವಜ್ರ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಳೆಯ ತಲೆಮಾರುಗಳು, ಹೊಸ ಚಿಗುರುಗಳ ಸಹಬಾಳ್ವೆ, ಕೂಡು ಕುಟುಂಬ. ಈಗಿನ ಕುಟುಂಬವು ತಂದೆ, ತಾಯಿ, ಮಕ್ಕಳು ಅಂತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಈಗಲೂ ಕೂಡ ಕೂಡು ಕುಟುಂಬಗಳಿವೆ, ನೋಡಲು ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ರತ್ನ ಅವರ ಸಂದೇಶ ಬಂದಿದೆ. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮದು ಕೂಡು ಕುಟುಂಬ, ದೊಡ್ಡ ಕುಟುಂಬ. ಏನೇ ಹಬ್ಬ ಆದರೂ ಎಲ್ಲ ಸೇರಿ ಮಾಡ್ತೇವೆ. ಏನೇ ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರ್ತೇವೆ. ವಿಷಯಕ್ಕೆ ಹೋಲುವ ಗೀತೆಗಳು ಎಲ್ಲ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಾಣಿಶಿಯವರು ಧಾರವಾಡದಿಂದ. ಇಂದಿನ ಯುವ ಪೀಳಿಗೆ ಖಂಡಿತ ಕೂಡು ಕುಟುಂಬದ ಅವಶ್ಯಕತೆ ಇದೆ. ಯಾಕಂದರೆ ಈಗಿನ ತಂದೆ ತಾಯಿಗಳು ಎಲ್ಲರೂ ಉದ್ಯೋಗಸ್ಥರು ಆಗಿರುವುದರಿಂದ ಯಾರಿಗೂ ಜಾಸ್ತಿ ಮಕ್ಕಳ ಕಡೆ ಗಮನ ಕೊಡಲು ಆಗುತ್ತಿಲ್ಲ. ಆದ್ದರಿಂದ ಮನೆಯಲ್ಲಿ ಹಿರಿಯರು ಇದ್ದರೆ ಅವರ ಲಾಲನೆ ಪೋಷಣೆ, ಅವರ ಅನುಭವಗಳು ಮಕ್ಕಳಿಗೆ ಹೇಳ್ತಾ ಇದ್ದರೆ ಅವರ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ, ಜೊತೆಗೆ ಒಳ್ಳೆ ಸಂಸ್ಕಾರ ಸಹ ಸಿಗುತ್ತೆ. ಹಾಗೆ ಏನಾದರೂ ಹಣಕಾಸಿನ ತೊಂದರೆ ಬಂದರೆ ಒಬ್ಬರಿಗೊಬ್ಬರು ನಾವಿದ್ದೀವಿ ಅನ್ನೋ ಒಂದು ಭರವಸೆ. ಹೀಗೆ 10 ಕೂಡು ಕುಟುಂಬದಲ್ಲಿ ಬಲವಿದೆ. ನಮ್ಮದು ಕೂಡು ಕುಟುಂಬ ಸುಮಾರು

ನಾವು ಸುಮಾರು 14 ವರ್ಷ ಒಟ್ಟಾಗಿದ್ವಿ. ಈಗ ಮಕ್ಕಳೆಲ್ಲ ದೊಡ್ಡವರಾಗಿ ಆಗಿದ್ದಾರೆ. ಜಾಗ ಕಮ್ಮಿ ಇದೆ ಅಂತ ಹೇಳಿ ಮೇಲೆ ಕೆಳಗೆ ಇದ್ದೇವೆ ಹೊರತು ಯಾರ ಮನಸ್ಸು ದೂರವಾಗಿಲ್ಲ. ಇದು ನನ್ನ ಅನುಭವದ ಮಾತುಗಳು. ತುಂಬ ಒಳ್ಳೆಯ ವಿಷಯ ಕೊಟ್ಟಿದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ ಅವರು. ಧಾರವಾಡದಿಂದ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಹೌದು, ನೀವು ಹೇಳಿದಾಗೆ ಜಾಯಿಂಟ್ ಫ್ಯಾಮಿಲೀಸ್ ಬೆಳೆದ್ರೆ ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಗುತ್ತೆ ಮತ್ತು ಪೇಷನ್ಸನ್ನು ಕಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 574-68. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬ್ಬಗು ಎನ್ನುವಂತೆ ಕೂಡು ಕುಟುಂಬದಲ್ಲಿ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ, ಸಂಬಂಧಗಳ ಮೌಲ್ಯ ತಿಳಿಯುತ್ತೆ, ಹಾಗೆ ಬದುಕಿನ ಜವಾಬ್ದಾರಿಗಳು ಕೂಡ ಅರ್ಥವಾಗುತ್ತೆ. ಯುವ ಪೀಳಿಗೆಯ ಉನ್ನತಿಗೆ ಮತ್ತು ಯಶಸ್ವಿಗೆ ಬಹಳ ಸಹಕಾರಿಯಾಗುತ್ತದೆ ಅಂತ ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಯುವಧ್ವನಿಗೆ ಹೇಳಿ ಮಾಡಿಸಿದ ವಿಷಯ ಆಗಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರು, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮಂದಿರು ಇವರೆಲ್ಲರ ಜೊತೆಗೂಡಿ ಕೂಡಿ ಬಾಳಿದ ಸಂತೋಷದ ಘಟನೆಗಳು ಇಂದಿನ ಯುವ ಪೀಳಿಗೆಗೆ ಖಂಡಿತ ದಾರಿದೀಪವಾಗಿದೆ ಅನಿಸುತ್ತೆ. ಜೊತೆಗೆ ನಾವೆಲ್ಲ ವಿಶ್ವ ಕುಟುಂಬ ಎಂಬ ಆಶ್ರಯದಲ್ಲಿ ಒಂದಾಗಿ ಬಾಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ದಾವಣಗೆರೆಯಿಂದ. ನಿಮ್ಮ ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ.

0: ಇದಾಗಿತ್ತು ಇಂದಿನ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಾ. ಅದಾದ ಮೇಲೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ನ್ಯೂಸ್ ಅಟ್ 9. The headlines. Prime Minister Narendra Modi reaffirms India's support for safe and uninterrupted navigation through Strait of Hormuz for regional stability and energy security. Vague's foreign ministers call for democratic global governance and stronger multilateral action on peace and climate challenges. CBI arrests one of the kingpins in NEET UG 2026 paper leak case. West Bengal government suspends 3 IPS officers in connection with RG Kaur rape and murder case. Met department forecasts heat wave conditions in Jharkhand, Madhya Pradesh, Rajasthan, Uttar Pradesh and Vidarbh till tomorrow. Indian Wushu team bags 2 gold, 1 silver and 2 bronze medals at Sanda World Cup in Macau. And India concludes Asian Under 17 boxing championships with historic 2 gold and 7 silver medals at Tashkent.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:37. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಹನಾ ತೇರೆ ದಲ್ಮನ್ ಚಿತ್ರದ ಈ ಗೀತೆ.
1: ಸಚ್ ಕಹ ರಹಾ ಹೈ ದಿವಾನಾ
0: ಖಾಖೇ ಅವರ ಗಾಯನ, ಸಮೀರ್ ರಚನೆ, ಹರೀಶ್ ಜಯರಾಜ್ ಅವರ ಸಂಗೀತ.

ತೋಡಾ ತೋಡಾ ತನಹ ತನಹ ಛೋಡಾ, ಅದ್ಭುತವಾದ ಸಾಲುಗಳಿದ್ದಂತಹ ಗೀತೆಯನ್ನು ಕೇಳಿದ್ವಿ. ಮುಂದಿನ ಗೀತೆ ಝಹರ್ ಚಿತ್ರದ್ದು, ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಶಕೀಲ್ ಹಜ್ಮಿಯವರ ರಚನೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ.

ಈ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ರಾಜಾ ಹಿಂದೂಸ್ತಾನಿ ಚಿತ್ರದ್ದು. ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ದ ಸೇಮ್ ಕಾಂಬಿನೇಷನ್ ಲಿರಿಸಿಸ್ಟ್ ಮತ್ತು ಸಂಗೀತಗಾರರಿರುವಂತಹ ಗೀತೆ ಆಶಿಕಿ ಚಿತ್ರದ್ದು, ಸಮೀರ್ ಅವರ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ, ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಅವರ ಗಾಯನ.

0: ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದೀವಿ ಸ್ನೇಹಿತರೆ. ಮುಂದಿನ ಗೀತೆ ಧಡ್ಕನ್ ಚಿತ್ರದ್ದು.
1: ತುಮ್ ದಿಲ್ ಕೀ,
0: ಸಮೀರ್ ಮತ್ತು ನದೀಮ್ ಶ್ರವಣ್ ಅವರ ಕಾಂಬಿನೇಷನ್ ಇರುವಂತಹ ಮತ್ತೊಂದು ಗೀತೆ. ಸಮೀರ್ ರಚನೆ, ನದೀಮ್ ಶ್ರವಣ್ ಸಂಗೀತ, ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ.

तुम दिल की धड़कन में रहते हो, बस बस बस तुम रहते हो। ಅದ್ಭುತವಾದ ಸಾಲುಗಳು. ಮುಂದಿನ ಗೀತೆ ಹಮ್ ತುಮ್ ದೋನೋ ಜಬ್ ಮಿಲ್ ಜಾಯೆಂಗೆ, ಏಕ್ ತುಜೆ ಕೇಳಿಯ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ಆನಂದ್ ಬಕ್ಷಿ ಅವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಆನಂದ್ ಬಕ್ಷಿ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು ಸ್ನೇಹಿತರೆ. ಈ ಸಾಲುಗಳು ಹೇಗಿದೆ ನೋಡಿ, ಅಮ್ತುಮ್ ದೋನೋ ಜಮ್ಮಿಲ್ ಜಾಯಂಗೆ, ನಾವಿಬ್ರು ಸೇರಿದಾಗ ಇತಿಹಾಸ ಆಗುತ್ತೆ. ಅವ್ರ ಹಮ್ ಅಗರ್ ಹಮ್ ನಾ ಮಿಲ್ ಪಾಯಿತೋ, ನಾವು ಸೇರದೇ ಇದ್ದರೂ ಸಹ ಇತಿಹಾಸ ಸೃಷ್ಟಿ ಮಾಡುತ್ತೆ ಅಂತ ಹೇಳುವಂಥ ಸಾಲು. ಸಾಲ್ ಮಹೀನೆ ಆರ್ಗೆಯೇ, ಸಾಲ್ ಮಹೀನೆ ಆರ್ಗೆಯೇ ದಿಲ್ ಜೀತ್ಕೆ, ವರ್ಷಗಳು ತಿಂಗಳುಗಳು ಕಳೆದೋಗಿದೆ ಆದರೆ ಹೃದಯ ಗೆದ್ದಿದೆ. ಎಂತಹ ಅದ್ಭುತವಾದ ಸಾಲುಗಳು ಸ್ನೇಹಿತರೆ. ಹಾಗೆ ದುನಿಯಾ ಮೇ ಕಿತ್ನೆ ಲೋಗೋನೆ

ಪ್ರೇಮ್ ಕಿಯಾ ಅನ್ನುವಂಥ ಎಷ್ಟು ಜಗತ್ತಿನಲ್ಲಿ ಎಷ್ಟೊಂದು ಜನರು ಪ್ರೀತಿಸ್ತಾ ಇದ್ದಾರೆ, ಆದರೆ ಪ್ಯಾಸಿ ತಲ್ವಾರ್ ನಹಿ ರುಕ್ತಿ ಅನ್ನುವಂಥ ಸಾಲು, ಆ ಬಾಯರ್ಕಿ ಅನ್ನೋದು ನಿಲ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಆ ನಾಯಕ ಹೇಳ್ತಾನೆ, ಅಮ್ ದುನಿಯಾಕಿ ಪ್ಯಾಸ್ ಭುಜಾ ಹೆಂಗೆ, ನಾವು ಪ್ರಪಂಚದ ಬಾಯರ್ಕಿಯನ್ನು ತಣಿಸೋಣ ಅನ್ನುವಂಥ ಸಾಲುಗಳು. ನನ್ನ ಹೃದಯ ಹಗಲು ರಾತ್ರಿ ಫಿರಿಯ ದಿಲ್ ದಿನ್ ರಾತ್ ತಡಪ್ತಾ ರಹತಾಯ ಅನ್ನುವಂಥ ಸಾಲುಗಳು ಎಲ್ಲವೂ ಸಹ ಆ ಪ್ರೇಮಿಗಳಿಗೆ ಆ ಒಂದು ಈ ಥರ ಕಮಿಟ್ಮೆಂಟ್ ಇರಬೇಕು. ಸ್ನೇಹಿತರೆ, ನಾವು ಸೇರಿದ್ರೂ ಇತಿಹಾಸ ಆಗ್ತೀವಿ, ಸೇರಿಲ್ಲ ಅಂದರೂ ಇತಿಹಾಸ ಆಗ್ತೀವಿ. ನಮ್ಮ ಪ್ರೇಮ ಇತಿಹಾಸನ ಸೃಷ್ಟಿ ಮಾಡುತ್ತೆ ಅಂತ ಹೇಳುವಂಥ ಛಲ ಇದೆಯಲ್ಲ, ಅದು ಅದ್ಭುತವಾದ ಒಂದು ಸಾಲುಗಳಿರುವಂತಹ ಛಲ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಬಹಳ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ಬಹಳ ಖುಷಿಯಿಂದ ಆ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ನಾನು. ಇನ್ನು ಈ ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಯಾವ ಗೀತೆ ಅಂತ ಅಂದರೆ ದೇವದಾಸ್ ಚಿತ್ರದ ಮರುಡಲ. ಕವಿತಾ ಕೃಷ್ಣಮೂರ್ತಿ ಮತ್ತು ಕೆ ಕೆ ಅವರ ಗಾಯನ, ನುಸ್ರತ್ ಭದರ್ ಮತ್ತು ಪ್ರಕಾಶ್ ಕಪಾಡಿಯ ಅವರ ರಚನೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ದೇವದಾಸ್ ಚಿತ್ರದ ಗೀತೆಯನ್ನು ಕೇಳಿದ್ವಿ ಮಾರ್ಡಾಲ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಸ್ನೇಹಿತರೆ. ಪುಷ್ಪ ಶಾನ್ಮುಗರವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮೆಚ್ಚುಗೆಯ ಸಂದೇಶ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಟೈಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೊಬ್ಬರು, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರ ಸಂದೇಶ. ಎಲ್ಲ ಹಿಂದಿ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮನು ಅವರು ಚಿತ್ರದುರ್ಗದಿಂದ ಸಾಂಗ್ ಸೆಲೆಕ್ಷನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪರಿಮಳ ಆನಂದ್ ಮೂರ್ತಿ ಯಲಹಂಕ, ಹಿಂದಿ ಹಾಡುಗಳ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಎಲ್ಲ ನನ್ನ ಫೇವ್ರೇಟ್ ಸಾಂಗ್ಸ್ ಬರ್ತಾ ಇವೆ, ನೈಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಇಂಥ ಗೀತೆಗಳನ್ನು ಕೇಳ್ತಾ ಇದ್ದರೆ ಊಟ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ರಾಮದುರ್ಗದ ಹಲಗಟ್ಟಿಯಿಂದ ಜಗದೀಶ್ ಚಿಕ್ಕುಂಬೆಯವರು ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಾಡಬೇಡಿ, ಹಾಡುಗಳನ್ನು ಕೇಳ್ತಾ ಊಟ ಮಾಡಿ. ಒಂದು ರತ್ನವರ ಮೆಚ್ಚುಗೆಯ ಸಂದೇಶ ಬಂದಿದೆ, ಬಹಳ ಬಹಳ ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ನಂಬರ್ ಏನು, 57468 ಇವರ ಸಂದೇಶ ಬಂದಿದೆ. ಹಾಗೆ ಯಾರಿದು, ಏಕ್ ತುಜೆ ಖೇಲಿಯೇ ಕಮಲಹಾಸನ್ ಚಿತ್ರವನ್ನು ಭಾಳ ಸಲ ನೋಡಿದೆ, ಭಾಳ ಖುಷಿಯಾಯಿತು. ಈ ಗೀತೆ ಕೇಳಿ ತುಂಬ ದಿನ ಆಗಿತ್ತು, ಕೇಳಿಸಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು, ವಾಣಿಶ್ ಅವರು ಧಾರವಾಡದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಬರ್ತಾ ಇದೆ, ಕೇಳಿ ಈ ಗೀತೆಯ ಸಾಲುಗಳನ್ನು. ದುನಿಯಾ ಮೇ ಕಿತನಿ ನಫರತೆ ಜಿಂದಾ ರಹತೆ ಉನ್ಕಿ ಮೊಹಬ್ಬತೇನ್.

0: मोहब्बतें जिंदा रहती उनकी मोहब्बतें सत्या दो। ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 161 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 75,238 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 46 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,644 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.97 ರೂಪಾಯಿಯಷ್ಟಾಗಿದೆ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಕ್ರಿಕೆಟ್. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಿಗೆ 5 ವಿಕೆಟ್ನಷ್ಟಕ್ಕೆ 187 ರನ್ ಮಾಡಿತ್ತು. ಗೆಲುವಿನ ಗುರಿ ಬೆನ್ನತ್ತಿರುವ ಲಕ್ನೋ ಸೂಪರ್ ಜೈಂಟ್ಸ್ ಇತ್ತೀಚಿನ ವರದಿ ಬಂದಾಗ 3.3 ಓವರ್ಗಳಿಗೆ ವಿಕೆಟ್ ನಷ್ಟವಿಲ್ಲದೆ 37 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11:00.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 10:03:30. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಪ್ರೇಮದ ವಿವಿಧ ಭಾವಗಳನ್ನ ಹೊತ್ತು ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳ್ತಾ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತ ವಿಷಯ ಏನು ಅಂತ ಅಂದ್ರೆ, ನೀವೆಲ್ಲ ಫ್ರಾಂಚ್ ಕಾಫ್ಕಾ ಅನ್ನುವಂತಹ ಒಬ್ರು ಅದ್ಭುತ ಬರಹಗಾರರು, ಕಾದಂಬರಿಕಾರರ ಬಗ್ಗೆ ಕೇಳಿದಿರಾ ಅನ್ಕೊಂಡಿದ್ದೀನಿ. ಇವರು ಜರ್ಮನ್ ಭಾಷೆಯಲ್ಲಿ ಬರಿತಾ ಇದ್ರು, ತುಂಬ ಒಂದು ಪ್ರಭಾವ ಬೀರದಂಥ ಸಾಹಿತಿ ಇವರು. ಇವರ ಸಾಲುಗಳು ಹೀಗಿದೆ ಸ್ನೇಹಿತರೆ: ನಾನು ಪ್ರೀತಿಯಿಂದ ದೂರ ಓಡ್ಬಿಟ್ಟೆ, ಯಾಕಂದರೆ ಅದು ನನ್ನನ್ನು ನಾಶ ಮಾಡ್ಬೋದು ಅನ್ನೋ ಭಯದಿಂದ ಅಂತ ಹೇಳ್ತಾರೆ ಇವರು. ಈ ಮಾತಿಗೆ ನಿಮ್ಮ ಮಾತುಗಳು ಬರಲಿ. ನಾನು ಪ್ರೀತಿಯಿಂದ ದೂರ ಓಡ್ಬಿಟ್ಟೆ, ಯಾಕಂದರೆ ಅದು ನನ್ನನ್ನು ನಾಶ ಮಾಡಬಹುದು ಅನ್ನುವ ಭಯದಿಂದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೇಳಿದ್ದು ಫ್ರಾನ್ಸ್ ಕಾಫ್ಕಾ ಅನ್ನುವಂಥ ಜರ್ಮನ್ ರೈಟರ್, ಅದ್ಭುತವಾದ ಬರಹಗಾರರು. ಅವರ ಸಾಲುಗಳನ್ನು ತೆಗೆದುಕೊಂಡಿದ್ದೀನಿ. ನಾನು ಪ್ರೀತಿಯಿಂದ ದೂರ ಓಡ್ಬಿಟ್ಟೆ, ಯಾಕಂದರೆ ಅದು ನನ್ನನ್ನು ಡೆಸ್ಟ್ರಾಯ್ ಮಾಡುತ್ತೆ, ನಾಶ ಮಾಡುತ್ತೆ ಅನ್ನುವ ಭಯದಿಂದ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ಹೇಳ್ಬಿಡ್ತೀನಿ, ನೋಟ್ ಮಾಡಿಟ್ಕೊಳ್ಳಿ: 9488309408309109. 9488309109 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಕೊಟ್ಟಿರುವಂಥ ವಿಷಯ, ಪ್ರಖ್ಯಾತ ಕಾದಂಬರಿಕಾರರಾಗಿದ್ದಂತಹ ಫ್ರಾನ್ಸ್ ಕಾಫ್ಕಾ ಅವರ ಸಾಲುಗಳು, ನಾನು ಪ್ರೇಮದಿಂದ ದೂರ ಓಡಿದೆ ಕಾರಣ ಅದು ನನ್ನನ್ನು ನಾಶ ಮಾಡುತ್ತೆ ಅನ್ನೋ ಭಯದಿಂದ ಅನ್ನುವಂಥ ಸಾಲುಗಳನ್ನು ಹೇಳಿದರೆ, ನಿಮ್ಮ ಮಾತುಗಳು ಬರಲಿ. ಒಂದು ಗೀತೆಯ ಕಾಲಾವಕಾಶ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥ ವಿಷಯ ಪ್ರಖ್ಯಾತ ಬರಹಗಾರ ಫ್ರಾನ್ಸ್ ಕಾಫ್ಕಾ ಅವರು ಹೇಳಿರುವಂಥ ಮಾತು, ನಾನು ಪ್ರೇಮದಿಂದ ದೂರ ಸರದೆ, ದೂರ ಓಡಿ ಬಂದೆ, ಕಾರಣ ಅದು ನನ್ನನ್ನು ನಾಶ ಮಾಡುತ್ತೆ ಅನ್ನೋ ಭಯದಿಂದ ಅನ್ನುವಂಥ ಮಾತನ್ನು ಹೇಳಿದೆ. ನನ್ನ ಪ್ರೇಮದಿಂದ ದೂರ ಸರದೆ ಓಡಿ ಬಂದ್ಬಿಟ್ಟೆ, ಯಾಕಂದರೆ ಆ ಪ್ರೇಮ ನನ್ನ ನಾಶ ಮಾಡುತ್ತೆ ಅನ್ನೋ ಭಯದಿಂದ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಈ ಮಾತಿಗೆ ನಿಮ್ಮ ಮಾತುಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ ಒಲವೆಂದರೆ ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರದಲು ಹೃದಯ ಕಾಲ್ ಜಾರಿದಂತೆ ಅವಳೆಂದರೆ ಮನದಾಳದ ಕೊನೆಯಾಸೆಯಂತೆ ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ. ಮುಂದೆ ಎಷ್ಟು ಅದ್ಭುತವಾಗಿ ಯುವರಾಜ್ ಭಟ್ ಅವರು ಸಾಲುಗಳನ್ನು ಬರೆದಿದ್ದಾರೆ ಅಂದರೆ ಅವಳೆಂದರೆ ಏನನ್ನಲಿ ಏನನ್ನದಿರಲಿ ಅನ್ನುವಂಥ ಒಂದು ಗೊಂದಲಕ್ಕೊಳಗಾಗ್ತಾನಲ್ಲ ಕವಿ, ಆ ಸಾಲುಗಳನ್ನು ಅದ್ಭುತವಾಗಿ ಬರೆದಿದ್ದಾರೆ ಯೋಗರಾಜ್ ಭಟ್ ಅವರು. ಸೋನು ನಿಗಮ್ ಅವ್ರ ಬಗ್ಗೆ ಹೇಳಬೇಕಾ, ಅಷ್ಟೇ ಸುಂದರವಾಗಿ ಅಷ್ಟು ಮನ ಮುಟ್ಟುವಂತೆ ಆ ಗೀತೆಯನ್ನು ಹಾಡಿದ್ದಾರೆ. ಹಾಗೆ ಈಗ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ, ಒಮ್ಮೆ ಸಂದೇಶಗಳನ್ನ ನೋಡೋಣ. ಸ್ನೇಹಿತರೆ, ಫ್ರಾನ್ಸ್ ಕಾಫ್ಕ ಅವರು ಬಹಳ ಒಳ್ಳೆಯ ಸಾಲುಗಳನ್ನು ಹೇಳಿದ್ದಾರೆ. ಪ್ರೇಮ ಮತ್ತು ಪ್ರೀತಿ ಯಾವುದೇ ಮನುಷ್ಯನ ಏಳಿಗೆಗೆ ಮತ್ತು ಬೀಳಿಗೆ ಕಾರಣ ಆಗುತ್ತೆ, ಏಳಿಗೆ ಕಾರಣ ಆದರೆ ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಕೀರ್ತಿ ಕುಮಾರ್ ನೆಲಮಂಗಲದಿಂದ. ಹೌದು, ಅದೇ ಆಶಯ ಅಲ್ವಾ, ಒಳ್ಳೆಯದಾದರೆ ಏಳಿಗೆ ಕಾರಣ ಆದರೆ ಖುಷಿ ಅಂತ. ನಂದಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಾ ಇದೆ, ಆದರೆ ಕಾರ್ಯಕ್ರಮದ ಕುರಿತು ಮಾತನಾಡಿರುವಂಥ ಸಂದೇಶಗಳನ್ನ ಅಷ್ಟೇ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಸಂದೇಶಗಳು ಬರಲಿ. ಇಂದಿನ ಕಾರ್ಯಕ್ರಮದಲ್ಲಿ ಜರ್ಮನ್ ರೈಟರ್ ಆಗಿರುವಂಥ ಅದ್ಭುತ ಬರಹಗಾರರಾದಂಥ ಫ್ರಾನ್ಸ್ ಕಾಫ್ಕ ಅವರು ಒಂದು ಮಾತನ್ನು ಹೇಳ್ತಾರೆ. ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಕಾರಣ ನಂಗೆ ಗೊತ್ತು ಅದು ನನ್ನನ್ನು ನಾಶ ಮಾಡಿಬಿಡುತ್ತೆ ಅಂತ. ನಾನು ಪ್ರೇಮದಿಂದ ದೂರ ಓಡಿ ಹೋದೆ ಅಂತ ಹೇಳ್ತಾರೆ. ನಿಮ್ಮ ಸಾಲುಗಳು ಬರಲಿ, ನಿಮ್ಮ ಮಾತುಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಮತ್ತೊಮ್ಮೆ 9484830910029. ಮತ್ತೊಂದು ಗೀತೆಯ ಕಾಲಾವಕಾಶ, ನಿಮ್ಮ ಸಂದೇಶಗಳಿಗೆ

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೆ ಸ್ನೇಹಿತರೆ, ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಕಾಫ್ಕಾ ಅವರು ಹೇಳಿರುವಂಥ ಒಂದು ಮಾತು, ನಾನು ಪ್ರೇಮದಿಂದ ದೂರ ಓಡಿ ಹೋದೆ ಕಾರಣ ನಂಗೊತ್ತು ಅದು ನನ್ನ ನಾಶ ಮಾಡಿಬಿಡುತ್ತೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಸ್ನೇಹಿತರ ಮಾತುಗಳನ್ನು ನೋಡೋಣ. ಉಮೇಶ್ ಅವರು ದಾವಣಗೆರೆಯಿಂದ, ನಿಜ ಅನಿಸುತ್ತೆ. ಯಾಕಂದರೆ ನಾನು ಆರಂಭದಲ್ಲಿ ಪ್ರೇಮದ ಬಲೆಯಲ್ಲಿ ಬಿದ್ದಾಗ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ನಾನು ಪ್ರೇಮದ ಬಲೆಯಿಂದ ಹೊರ ಬರಲಾಗದೆ ಕಳೆದು ಹೋಗಿಬಿಟ್ಟೆ. ಜೊತೆಗೆ ಪ್ರೇಮ ಮಾಡುವ ಪ್ರೇಮಿಗಳಿಬ್ಬರು ಒಬ್ಬರ ಮನಸ್ಸಿನ ಭಾವನೆಗಳು ಇನ್ನೊಬ್ಬರು ಅಂತರಾಳದ ಮನಸ್ಸಿನಿಂದ ಅರ್ಥೈಸಿಕೊಂಡು ಪ್ರೀತಿಯಿಂದ ಬಾಳಿದರೆ ಮಾತ್ರ ಸಫಲವಾಗುವುದು ಅಂತ ಹೇಳ್ತಾ ಇದ್ದಾರೆ ಇವರು. ಪುಷ್ಪ ಶಾನ್ಭೋಗರವರು ಗದಗಿಂದ, ನಿಜ ಪ್ರೀತಿಯಲ್ಲಿ ಕೆಟ್ಟದು ಆಗ್ತಾ ಇದ್ದರೆ ಅದನ್ನು ಮುಂದುವರಿಸಬಾರದು, ಅದನ್ನು ಅಲ್ಲೇ ಬಿಟ್ಟು ಬೇರೆ ನೆಮ್ಮದಿಯ ಹಾದಿ ಹುಡುಕಬೇಕು. ನೀವು ಪ್ರಸಾರ ಮಾಡ್ತಿರೋ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ, ಎಸ್ ನಿಜ ಹೇಳಿದ್ದಾರೆ ಅವರು, ಪ್ರೀತಿ ಕೈಗೆ ನಾವು ಸಿಕ್ಕರೆ ಮನಸ್ಸು ಬುದ್ಧಿ ಎಲ್ಲ ಕೆಟ್ಟು ಹೋಗುತ್ತೆ. ಹೆಚ್ಚು ಕಡಿಮೆ ಆದರೆ ಮುಂದೆ ಆಗಬೇಕಾಗಿರುವ ಎಲ್ಲ ಕೆಲಸಗಳಿಗೂ ಭವಿಷ್ಯ ಬ್ರೇಕ್ ಬೀಳುತ್ತದೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಸಂದೇಶ. ಹಾಗೆ ಅವರು ಯಾಕೆ ಹಾಗೆ ಹೇಳಿದ್ರು ಅಂತ ಗೊತ್ತಾಗ್ತಿಲ್ಲ, ಟಾಪಿಕ್ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 5-7-4-6-8 ಇವರು ಪರಿಮಳ ಆನಂದ್ ಮೂರ್ತಿ ಯಲಹಂಕದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ, ಮತ್ತಷ್ಟು ಮಾತುಗಳಿದೆ, ಆ ಮಾತುಗಳನ್ನು ನೋಡ್ತೀನಿ. ಆದಷ್ಟು ಒಂದೇ ಸಂದೇಶ ಇರಲಿ ಸ್ನೇಹಿತರೆ. ಒಮ್ಮೆ ಸಂದೇಶವನ್ನು ಕಳಿಸಿ ನೀವು ಮತ್ತೆ ಕಳಿಸುವಾಗ ಓದುವ ಸಂದರ್ಭದಲ್ಲಿ ಸಂದೇಶಗಳು ಹಿಂದೆ ಮುಂದೆ ಆಗುತ್ತೆ. ಸೊ ಒಮ್ಮೆ ಸಂದೇಶವನ್ನು ಕಳಿಸಿದ ಮೇಲೆ ಅದೇ ಸಂದೇಶಗಳಿರಲಿ, ಓಕೆನಾ? ಯೋಚನೆ ಮಾಡಿ ಕಳಿಸ್ಬಿಡಿ ಒಂದೇ ಸಲ ನಿಮ್ಮ ಮಾತುಗಳೆಲ್ಲವನ್ನು. ಹಾಗೆ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ, ನಿಮ್ಮ ಮಾತುಗಳು ಆದಷ್ಟು ಬೇಗನೆ ಬರಲಿ, ಓಕೆನಾ? ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಕಾಫ್ಕಾ ಅವರು ಹೇಳಿರುವಂಥ ಒಂದು ಮಾತು, ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಕಾರಣ ನಂಗೆ ಗೊತ್ತು ಅದು ನನ್ನ ನಾಶ ಮಾಡಿಬಿಡುತ್ತೆ ಅಂತ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಮುಂದಿನ ಸಂದೇಶಗಳನ್ನ ನೋಡುವಂಥ ಸಮಯ. ಪ್ರೇಮ ಈಶ್ವರ, ಈಶ್ವರ ಪ್ರೇಮ, ಪ್ರೇಮದ ಸಂಕೇತ ಅರ್ಧನಾರೀಶ್ವರ, ಪ್ರೇಮವೇ ಸೃಷ್ಟಿ, ಸೃಷ್ಟಿಯೇ ಪ್ರೇಮ, ದೇವರು ಪ್ರೇಮವೇ ಈ ಭೂಮಿಯ ಸೃಷ್ಟಿ ಅಂತ ಹೇಳಿ ಕೊನೆಗೆ ನಾವೊಂದು ಬಗೆಯಿದ್ರೆ ದೈವ ಒಂದು ಬಗೆ ಇರ್ತದೆ. ಎಲ್ಲ ಪ್ರೇಮಿಗಳು ಒಂದು ಸಾರಿ ಆದರೂ ಭಗ್ನ ಪ್ರೇಮಿ ಆಗಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಆಚಾರ್ ಹೊನ್ನಾಳಿಯಿಂದ. ಹಾಗೆ ಮುಂದಿನ ಸಂದೇಶವನ್ನು ನೋಡುವಂಥ ಸಮಯ. ಶಾಂತಾಚಾರ ಬಡಿಗೇರವರ ಸಂದೇಶ ಕೊಕ್ಕನೂರು ಹರಿಹರದಿಂದ. ಒಬ್ಬ ವ್ಯಕ್ತಿ ತೀವ್ರವಾದ ಭಾವನಾತ್ಮಕ ಸಂದಿಗ್ಧತೆಯಲ್ಲಿರುವಾಗ ಆಡುವ ಅತ್ಯಂತ ಆಳವಾದ ಆತ್ಮಾವಲೋಕನದ ಮಾತುಗಳು ಇವು. ಕೆಲವೊಮ್ಮೆ ಪ್ರೀತಿ ಎಷ್ಟು ಗಾಢವಾಗಿ ಬಿಡುತ್ತದೆ ಅಂದರೆ ಮನುಷ್ಯನಿಗೆ ತನ್ನ ಸ್ವಂತ ಅಸ್ತಿತ್ವ, ನಿಯಂತ್ರಣ ಎಲ್ಲವೂ ಕೈತಪ್ಪಿ ಹೋಗುತ್ತಿದೆ ಅನಿಸುತ್ತಿದೆ. ತನ್ನ ಇಡೀ ಜೀವನವೇ ಆ ವ್ಯಕ್ತಿಯ ಸುತ್ತ ಸುತ್ತುತ್ತಿದೆ. ಅವರು ಇಲ್ಲದಿದ್ದರೂ ನಾನು ಶೂನ್ಯವಾಗಿ ಬಿಡುತ್ತೇನೆ ಎಂಬ ತೀವ್ರತೆ ಕಾಡಿದಾಗ ಅತಿಯಾದ ಅವಲಂಬನೆಗೆ ಹೆದರಿ ಮನುಷ್ಯ ದೂರ ಓಡಲು ಬಯಸುತ್ತಾನೆ. ನನಗೆ ಆ ಪ್ರೀತಿಯ ಮೇಲೆ ಅತಿಯಾದ ವ್ಯಾಮೋಹವಿದೆ ನಿಜ, ಆದರೆ ಅದರಲ್ಲಿ ಮುಂದುವರೆದರೆ ನನ್ನ ಶಾಂತಿ, ನೆಮ್ಮದಿ ಮತ್ತು ಜೀವನ ಹಾಳಾಗಬಹುದು ಎಂಬ ಸತ್ಯ ನನಗೆ ಅರ್ಥವಾಗಿದೆ. ಹಾಗಾಗಿ ನನ್ನನ್ನು ನಾನು ಕಾಪಾಡಿಕೊಳ್ಳಲು ನನ್ನ ಇಷ್ಟದ ಪ್ರೀತಿಯಿಂದ ನಾನೇ ಸ್ವತಃ ದೂರ ಬಂದಿದ್ದೇನೆ ಎಂಬುದೇ ಈ ಮಾತಿನ ಮರ್ಮ. ಹೌದು, ಸತ್ಯ, ನಿಮ್ಮ ಮಾತೇನು ಅಂತ ಕೇಳಿದ್ದೆ ನಾನು. ಕಲಬುರಗಿಯ ಡಿಸ್ಟ್ರಿಕ್ಟ್ ಸೇಡಂ ತಾಲೂಕಿನ ಕೊಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿಯವರ ಮೆಚ್ಚುಗೆ ಸಂದೇಶ ಬಂದಿದೆ. ಓಕೆ, ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ಆದರೆ ಆದಷ್ಟು ಕಾರ್ಯಕ್ರಮದ ವಿಷಯದ ಕುರಿತು ಮಾತಾಡಿರುವಂಥ ಮಾತುಗಳನ್ನಷ್ಟೇ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ, ಪ್ರೀತಿಸಿ ಮದುವೆಯಾದವರ ಸುಖ ದುಃಖಗಳ ಸ್ವೀಕಾರ ಸಮರಸ ಬದುಕಿಗೆ ಆಧಾರ ಅನ್ನುವಂತೆ. ಓಕೆ, ಅರ್ಥ ಮಾಡ್ಕೊಂಡು ಬದುಕಬೇಕು ಒಬ್ರಿಗೊಬ್ರು ಅಂತ ಹೇಳ್ತಾ ಇದ್ದಾರೆ ಇವರು, ಮಂಡಿಕಲ್ ಕೃಪಾ ಉಮೇಶ್ ಅವರು. ರಾಣಿಯವರು ಹಳೆಬೀಡಿನಿಂದ, ನಾವು ಎಷ್ಟು ಅವರ ಮೇಲೆ ನಂಬಿಕೆ ಪ್ರೀತಿ ನಂಬಿಕೆ ಇಟ್ಟಿರ್ತೇವೆ ಅಷ್ಟೇ ಪ್ರೀತಿ ಅವರಿಗೂ ನಮ್ಮ ಮೇಲೆ ಇದ್ದರೆ ಸರಿ, ಇಲ್ಲದಿದ್ದರೆ ನಾವು ಮಾತ್ರ ಪ್ರೀತಿಸಿ ಕೊರಗಿ ಕೊರಗಿ ನೋವು ಅನುಭವಿಸ್ಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ಭಾಳ ಸೊಗಸಾಗಿದೆ. ಹೌದು, ಪ್ರೀತಿ ಅನ್ನೋದು ಒಂದು ಮಾಯೆ, ಅದು ಮಾಯೆಗೆ ಮರುಳಾಗದೆ ಇರುವವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಹಿಮಾ ಅವರು ಬಾಳೆಹೊನ್ನೂರಿನಿಂದ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಕಾಫ್ಕ ಅವರು ಹೇಳಿರುವಂತಹ ಒಂದು ಮಾತು, ನಾನು ಪ್ರೇಮದಿಂದ ದೂರ ಓಡಿ ಹೋದೆ ಅದು ನನ್ನ ನಾಶ ಮಾಡಿಬಿಡುತ್ತೆ ಅನ್ನೋದು ನನಗೆ ಗೊತ್ತಿತ್ತು, ಆದ್ದರಿಂದ ದೂರ ಓಡಿ ಹೋದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ನಿಮ್ಮ ಮಾತುಗಳನ್ನು ಈಗ ನಾನು ನೋಡ್ತಾ ಇದ್ದೀನಿ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ, ನಾವು ಪ್ರೀತಿಸಿದವರು ಇನ್ನೊಬ್ಬರಿಗೆ ಈಗಾಗಲೇ ಮನಸ್ಸು ಕೊಟ್ಟಿದ್ದರೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಪ್ರೀತಿ ಮಾಯೆ ಹುಷಾರು, ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಹೇಳ್ಕೊಂಡು ಸುಮ್ಮನಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ಪ್ರೇಮದ ಹತ್ತಿರ ಬಂದರೆ ನನ್ನನ್ನು ನಾಶ ಮಾಡಿಬಿಡುತ್ತದೆ. ಪ್ರೇಮ ಪರಸ್ಪರ ಇಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ವಾಸ್ತವಕ್ಕೆ ಹೊಂದಿಕೊಂಡು ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ಸಾಗಿಸಬಹುದು. ಅದೃಷ್ಟವಶಾತ್ ಗ್ರಹಚಾರ ಕೆಟ್ಟರೆ, ಸಮಯ ಸರಿ ಇಲ್ಲದಿದ್ದರೆ ಏಳು ಬೀಳು ಆಗಬಹುದು, ಇದು ನನ್ನ ಅನಿಸಿಕೆ ಅಂತ ಪಿ ಬಿಂದುಮತಿಯವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಅರಿದು ಪ್ರೇಮ ಒಂದು ಮಾಯೆ, ಅದರಲ್ಲಿ ಬಿದ್ದವರು ಯೋಚಿಸೋಕೆ ಅವಕಾಶ ಕೊಡೋಲ್ಲ. ಜಾಣವಾಗಿ ನಾವಿದ್ದೆಡೆ ಮರಳಿ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಜಾಣವಾಗಿದ್ದರೆ ನಾವಿದ್ದ ಕಡೆನೇ ಮರಳಿ ಬರುತ್ತೆ ಅಂತ ಹೇಳಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ.

ನಾನು ಒಬ್ಬರನ್ನ ಪ್ರೀತಿ ಮಾಡಿದೆ, ಅವರ ಮನೆಯಲ್ಲೇ ಒಪ್ಪಲಿಲ್ಲ. ಅದಕ್ಕೆ ಅವರು ಬೇರೆ ಮದುವೆ ಆದರು. ನಾನು ಸ್ವಲ್ಪ ದಿನ ಬೇಜಾರಾದೆ, ಮೇಲೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಬೇರೆ ಮದುವೆ ಆದೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 6-4-2-3-7. ಇವರು ಈ ಪ್ರೀತಿ ಪ್ರೇಮ ಅನ್ನೋದು ವಿಶಿಷ್ಟವಾದದ್ದು. ಇಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುವುದೇ ಯಶಸ್ವಿಗೆ ನಾಂದಿಯಾಗುತ್ತದೆ. ಎರಡು ಹಳಿಗಳ ರೀತಿಯಲ್ಲಿ ಜೋಡಿ ಜೀವಗಳು ಬದುಕಬೇಕಾಗುತ್ತದೆ. ಪರಸ್ಪರ ಹೊಂದಾಣಿಕೆ ಇರಬೇಕು. ಯಾರಲ್ಲಾದರೂ ಸೋಲುವ ಮನ ಇರಬೇಕು, ಸೋತು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಳಿಉಂಡಿ ಶಿವಕುಮಾರ್ ಮೈಸೂರಿನಿಂದ, ವಾಣಿಶಿಯವರು ಧಾರವಾಡದಿಂದ. ಕೆಲವೊಮ್ಮೆ ಪ್ರೀತಿ ತುಂಬ ಹತ್ತಿರವಾದಾಗ ಮನಸ್ಸು ಅದಕ್ಕೆ ಸಂಪೂರ್ಣವಾಗಿ ಒಲಿದು ಬಿಡುತ್ತದೆ. ಆ ಸಂಬಂಧ ಕಳೆದು ಹೋದರೆ ನೋವು ತಡೆಯಲಾಗುವುದಿಲ್ಲ ಅನ್ನುವ ಭಯದಿಂದ ಕೆಲವರು ಪ್ರೀತಿಯಿಂದಲೇ ದೂರ ಹೋಗುತ್ತಾರೆ. ಅದು ಅವರವರ ಪ್ರೀತಿಯ ಅನುಭವದ ಮೇಲೆ ಹೋಗುತ್ತೆ. ನೀವು ಹೇಳಿದ ಕಾಫ್ಕ ಅವರ ಬಗ್ಗೆ ನನಗೆ ಗೊತ್ತಿಲ್ಲ, ಇವತ್ತೇ ಅವರ ಹೆಸರನ್ನು ಕೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಇವರು ಒಬ್ಬರು ಜರ್ಮನ್ ರೈಟರ್, ತುಂಬ ಒಳ್ಳೆಯ ಅದ್ಭುತವಾದ ಪ್ರಭಾವವನ್ನು ಬೀರ್ತಂಥ ಒಬ್ಬರು ರೈಟರ್ ಇವರು. ವಾಣಿಶಿಯವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನು ನೋಡೋಣ ಈ ಒಂದು ಗೀತೆಯ ನಂತರ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಕಾಫ್ಕಾ ಅವರ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಕಾರಣ ನನಗೊತ್ತು ಅದು ನನ್ನನ್ನು ನಾಶ ಮಾಡಿಬಿಡುತ್ತೆ ಅನ್ನೋ ಭಯದಿಂದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ನಮ್ಮ ಸ್ನೇಹಿತರಿಗೆ ಕೇಳಿದ್ದೀನಿ, ಅವರ ಮಾತುಗಳನ್ನು ಅವರು ಕಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶಗಳನ್ನ ನೋಡುವಂತಹ ಸಮಯ. ಪ್ರೀತಿನೇ ಒಂದು ಮಾಯಾಬಸಾರು, ಅದರ ಮುಂದೆ ಎಲ್ಲರೂ ದಾಸರು, ಅರ್ಥ ಮಾಡಿಕೊಂಡು ಹೋದರೆ ಜೀವನದ ಬಂಡಿ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರ ಸಂದೇಶ ಬಂದಿದೆ,

ಪ್ರೀತಿಸುವ ವ್ಯಕ್ತಿಯಿಂದ ತಪ್ಪಿಸಿಕೊಂಡು ಹೋಗಬಹುದು, ಆದರೆ ಪ್ರೀತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾಶ ಪ್ರಗತಿ ಎರಡು ಪ್ರೀತಿಯ ಮುಖಗಳು, ಅವರವರ ಭಾವನೆಗಳು ಅನುಭವಗಳನ್ನು ಕವಿತೆ ಮೂಲಕ ವ್ಯಕ್ತಪಡಿಸಿರುತ್ತಾರೆ. ಇಲ್ಲಿಯೂ ಸಹ ಲೇಖಕರು ತಮ್ಮ ವೈಯಕ್ತಿಕ ಭಾವ ಹಂಚಿಕೊಂಡಿದ್ದಾರೆ. ನಾಶವಾಗುವುದು, ಪ್ರಗತಿ ಹೊಂದುವುದು ಅವರವರ ಪ್ರೀತಿಯ ಭಾವಕ್ಕೆ ಬಿಟ್ಟಿದ್ದಂಥ ಒಂದು ಕವಿತೆಯನ್ನು ಕಳಿಸಿದ್ದಾರೆ. ಕೆಲವು ಸಾಲುಗಳನ್ನು ನೋಡ್ತೀನಿ. ಪ್ರೇಮದಿಂದ ದೂರವಾದರೂ, ನಿನ್ನಿಂದ ದೂರವಾಗದೆ ಹೋದೆ, ಮರೆತಂತೆ ನಟಿಸಿದರೂ ಮನಸ್ಸಲ್ಲಿ ನಿನ್ನೆ ಉಳಿಸಿಕೊಂಡೆ. ಕಾಲವು ಹೆಜ್ಜೆ ಮುಂದಿಟ್ಟರೂ ನೆನಪುಗಳ ಬಲೆಗೆ ಸಿಲುಕಿ ಒದ್ದಾಡಿದೆ. ಹೃದಯ ಕಲ್ಲಾಗಿಸಿದರೂ ನಿನ್ನ ಸೇರುವ ದಾರಿ ಮರೆಯದೆ ಹೋದೆ. ನಿನ್ನ ಮಾತುಗಳ ಮರೆತರೂ ಹೃದಯದ ಪ್ರತಿಧ್ವನಿ ನಿಲ್ಲಿಸದಾಯಿತು. ನಿನ್ನ ನಗುವಿನ ಬೆಳಕಿನಲ್ಲಿ ಅಂಧಕಾರದ ಛಾಯೆ ನೋಡಿದೆ. ನಿನ್ನಿಂದ ನಾ ತಪ್ಪಿಸಿಕೊಂಡರೂ ನಿನ್ನ ಪ್ರೀತಿಯಿಂದ ತಪ್ಪಿಸಿಕೊಳ್ಳಲಾಗದೆ ಮತ್ತೆ ಮತ್ತೆ ನಿನ್ನ ನೆನಪಿಸಿಕೊಂಡು ಹೃದಯದಲ್ಲಿ ನಿನ್ನ ಪೂಜಿಸತೊಡಗಿದೆ ಅನ್ನುವಂಥ ಕವಿತೆಯನ್ನು ಹೇಳಿದ್ದಾರೆ, ಕಲಿಸಿದ್ದಾರೆ. ಬಹಳ ಇಷ್ಟ ಆಯಿತು ನಿಮ್ಮ ಕವಿತೆ ಸಾಲುಗಳು, ಅದಕ್ಕೆ ಫುಲ್ ಓದ್ದೆ. ಮುಂದಿನ ಸಂದೇಶವನ್ನು ನೋಡುವಂಥ ಸಮಯ. ಕುಮಾರಸ್ವಾಮಿಯವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಪಿ ಯು ಸಿ ಓದುವಾಗ ಒಬ್ಬರನ್ನು ಪ್ರೀತಿಸಿದೆ, ಅವರು ಕೂಡ ನನಗೆ ಸಿಗಲಿಲ್ಲ. ಮತ್ತು ನಾನು ಬಿ ಎ ಮಾಡುವಾಗ, ಪದವಿಯನ್ನು ಮಾಡುವಾಗ ಪ್ರೀತಿಸಿಕೊಂಡವರು ದೂರದಲ್ಲಿದ್ದು ಪ್ರೀತಿಯನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಗೊತ್ತಿಲ್ಲ. ನನ್ನಿಂದ ದೂರ ಆದರೂ ಈ ಪ್ರೀತಿ ಹೇಗೆ ಮಾಯವಾಗುತ್ತೋ, ಹೇಗೆ ಉಟ್ಕೊಳ್ಳುತ್ತೋ ಅನ್ನೋದು ನನಗೂ ಆ ಸಂದರ್ಭದಲ್ಲಿ ಅರ್ಥ ಆಗಿಲ್ಲ. ತದನಂತರ ನಾನು ಇವರೆಲ್ಲರನ್ನು ಮರೆತು ನಮಗೆ ಸಿಗಲಾರದಂಥ ವ್ಯಕ್ತಿಗಳು, ಪ್ರಯೋಜನ ಇಲ್ಲ ನಾವು ಅಂತ ಹೇಳಿ ಅವರನ್ನು ಮರೆತು ಮತ್ತೆ ಅಪ್ಪ ಅಮ್ಮ ಹುಡುಕದ ಹುಡುಗಿ ಅರೇಂಜ್ ಮ್ಯಾರೇಜ್ ಆಗುವಂಥ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇದ್ದಾರೆ ಇವರು. ಮುಂದಿನ ಸಂದೇಶ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟೀನೇಜಲ್ಲಿ ಆಗುವಂಥ ಫ್ಲಕ್ಚುಯೇಷನು ಪ್ರೀತಿ ಪ್ರೇಮ, ಆದರೆ ಜೀವನದ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಡ್ರೀಮ್ಸಿಂದ ಹೊರಗೆ ಬಂದು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಯಾರಿದು ಕಾರ್ಯಕ್ರಮದ ಹಾಡು ತುಂಬ ಸೂಪರ್. ಪ್ರೀತಿಸೋದು ಸಹಜ, ಪ್ರೀತಿಗಿರುವ ಮೌಲ್ಯ ಅಗಾಧ, ಪರಸ್ಪರ ಗೌರವಿಸಬೇಕು, ಪ್ರೀತಿ ಕುರುಡು ಆಗಬಾರ್ದು, ಒಳ್ಳೆಯವರ ಸಹವಾಸ ಗೆಳೆತನ, ಒಂದು ಪ್ರೀತಿಯೇ ಸರಿ, ಪ್ರೀತಿಸಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಗುರುವಾಯನಕೆರೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು. ಆದಷ್ಟು ಪ್ರೇಮದ ಬಗ್ಗೆನೇ ಮಾತಾಡುವಾಗ ಸ್ನೇಹವನ್ನು ಯಾಕೆ ತರೋದು? ಓಕೆ, ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಇಂದು ಕೊಟ್ಟಂಥ ವಿಷಯ, ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಅದು ನನ್ನ ನಾಶ ಮಾಡಿಬಿಡುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ದೂರ ಹೋದೆ ಅನ್ನುವಂಥ ಮಾತನ್ನು ಫ್ರಾನ್ಸ್ ಕಾಫ್ಕ ಅವರ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಪ್ರೇಮಿಯ ಸಾನ್ನಿಧ್ಯ ನೆಮ್ಮದಿಯ ತಾಣವಾಗಬೇಕೆ ಹೊರತು ಉಸಿರುಗಟ್ಟಿಸುವ ಪಂಜರವಾಗಬಾರದು. ತನ್ನತನವ ಮರೆತು ಪ್ರೇಮದ ಮೋಹ ಪಾಶದಿ ಪಂಜರದಲ್ಲಿ ಬಂದಿಯಾಗುವ ಬದಲು ಏಕಾಂಗಿಯಾದರೂ ಸರಿಯೇ ಸ್ವತಂತ್ರವಾಗಿ ಬದುಕಬೇಕು. ಪ್ರೇಮ ಬದುಕ ಬೆಳಗಿಸುವ ದೀವಿಗೆ ಆಗಬೇಕು ಹೊರತು ಬದುಕುವ ಕನಸ ಬೂದಿಯಾಗಿಸುವ ಬೆಂಕಿ ಕಿಡಿ ಆಗಬಾರದು ಅಂತ ನಂಬರ್ ಎಂಡಿಂಗ್ ವಿತ್ 4937 ಇವರು ಹೇಳ್ತಾ ಇದ್ದಾರೆ. ಹಾಗೆ ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಈ ಮಾತು ನನಗೆ ಪೂರ್ತಿ ಅನ್ವಯಿಸುತ್ತದೆ. ನಾನು ಮದುವೆ ಆಗುವವರಿಗೆ ಪ್ರೇಮದ ಬಲೆಗೆ ಬೀಳಲಿಲ್ಲ. ಮೋಸ್ಟ್ಲಿ ನಾನು ಸಮಾಜಕ್ಕೆ ಹಾಗೂ ಕುಟುಂಬದವರಿಗೆ ಹೆದರಿದ್ದೆ. ಆಗ ಅದು ನಮ್ಮನ್ನು ನಾಶ ಮಾಡುತ್ತದೆ ಅಂತ ನಾನು ತಿಳಿದುಕೊಂಡಿದ್ದರಿಂದ ಆ ಕಡೆ ಮನಸ್ಸು ಮಾಡಲಿಲ್ಲ. ನನ್ನ ಪತಿಯವರು ನನ್ನಮ್ಮನ ಅನುಮತಿ ಪಡೆದು ನನಗೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದರು. ಹಾಗಾಗಿ ಪ್ರೇಮ ನನ್ನ ಹತ್ತಿರ ಸುಳಿಯಲಿಲ್ಲ ಅಂತ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಪ್ರಕಾಶ್ ವಿದ್ಯಾರಣಪುರ ಬೆಂಗಳೂರಿನಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ. ಹಾಗೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳ್ತಾ ಇದ್ದಾರೆ. ಒಂದೇ ಸಂದೇಶ ಸಾಕು ಸ್ನೇಹಿತರೆ. ಹಾಗೆ ಪ್ರೀತಿ ಪ್ರೇಮದಲ್ಲಿ ಆದಷ್ಟು ಒಂದೇ ಸಂದೇಶಗಳಿರಲಿ.

Okay. ಇದು ಹೃದಯಗಳ ವಿಷಯ, ತುಂಬ ಫೇವರೆಟ್ ಸಾಂಗ್. ಈಗ ಇದನ್ನು ಪ್ಲೇ ಮಾಡಿದ್ರಿ, ಲೈನ್ಸ್ ಇಷ್ಟ, ಥ್ಯಾಂಕ್ ಯು. ಪ್ರೀತಿಯ ಬಗ್ಗೆ ತುಂಬ ವಿಷಯ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೆಂದು ಬರೆಯಲಿ, ಬಿಳಿ ಹಾಳೆ ಮೇಲೆ ಸಿಗದಂತಾಯಿತು ಆ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ತುಂಬ ಕ್ರಿಯೇಟಿವ್ ಆಗಿ ಬರೆದಿದ್ದೀರಾ ನೀವು, ನಿಮ್ಮ ಹೆಸರು ಕಳಿಸಿಲ್ಲ ನೀವು. ನಂಬರ್ ಎಂಡಿಂಗ್ ವಿತ್ 5341 ಇವರ ಸಂದೇಶ ಬಂದಿದೆ. ಹಾಗೆ ಟೂ ವೇ ಆಗಿದ್ರೆ ಅವರು ಹಾಗೆ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಒನ್ ವೇ ಲವ್ ಇರಬೇಕು, ಅದಕ್ಕೆ ಓಡಿ ಹೋಗಬೇಕು ಅಂದಿರೋದು. ಯಾರ್ದೋ ಒಬ್ರು ಪ್ರೀತಿಲಿ ನಮ್ಮನ್ನು ನಾವು

ಕಳ್ಕೊಂಡು ಅವರನ್ನ ಪಡ್ಕೊಳ್ಳೋದಾದ್ರೆ ಅದು ಖುಷಿ ವಿಷಯನೇ. ಬಟ್ ಅವ್ರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ಸುಮ್ಮನೆ ನಾವ್ಯಾಕೆ ಅವ್ರ ಪ್ರೀತಿಲಿ ಕಳ್ದೋಗ್ಬೇಕು, ಹಾಗಂತ ನನ್ನ ನಾನು ಕಳ್ಕೋಬೇಕಾ ಅಂತ ಅವರ ಮನಸ್ಸಲ್ಲಿ ಇರಬಹುದು. ಪ್ರೇಮ ಮಾಯೆ ಆಗಿದ್ದರೂ ಅದು ನಾಶ ಎಲ್ಲ ಮಾಡಲ್ಲ. ದಿಸ್ ಇಸ್ ಮೈ ಒಪಿನಿಯನ್ ಅಂತ ನಂಬರ್ ಎಂಡಿಂಗ್ 5-7-4-6-8 ಇವರು ಹೇಳ್ತಾ ಇದ್ದಾರೆ. ಹಾಗೆ ರಶ್ಮಿಯವರ ಸಂದೇಶ ಬೆಂಗಳೂರು ವಿಶ್ವವಿದ್ಯಾಲಯದಿಂದ. ನಾನು ನನ್ನ ಒಂದು ಮಾತು, ಪ್ರೇಮ ನಾಶ ಮಾಡಬಹುದೇನೋ, ಯಾಕಂದರೆ ಸುಳ್ಳು ಪ್ರೇಮದಲ್ಲಿ ಸಿಲುಕಿದರೂ ಅದು ನಾಶ ಮಾಡುತ್ತೆ. ಸಮ್ಟೈಮ್ಸ್ ನಿಜ ಪ್ರೇಮದಲ್ಲೂ ಸಹ ಸಿಲುಕಿದಾಗಲೂ ಪ್ರೀತಿ ಕಟ್ಟಿ ಹಾಕುತ್ತದೆ. ವ್ಯಾಮೋಹ ಇಂಡೈರೆಕ್ಟ್ಲಿ ಕಷ್ಟನೇ. ನಮಗೆ ಏನು ಮಾಡೋ ಫ್ರೀಡಮ್ ಇರುವುದಿಲ್ಲ. ಸೊ ಒಂಥರ ಅಂದ್ಕೊಂಡಿರೋ ಅಚೀವ್ ಮಾಡೋಕ್ಕೂ ಆಗಲ್ಲ, ಇಂಡೈರೆಕ್ಟ್ಲಿ ಡೆಸ್ಟ್ರಾಯ್ ಮಾಡಿದ ಹಾಗೆ. ಆನ್ ಟೋಟಲ್ ನೆಗೆಟಿವ್ ಲವ್ವಲ್ಲೂ ಕಷ್ಟ, ಸಮ್ಟೈಮ್ಸ್ ಪಾಸಿಟಿವ್ ಲವ್ವಲ್ಲಿ ಕಷ್ಟ. ಇದು ನನ್ನ ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಮಾತುಗಳನ್ನು ಹೇಳಿದಿರಾ. ಹಾಗೆ ಮುಂದಿನ ಸಂದೇಶ, ಇನ್ನೆಲ್ಲ ಮೆಚ್ಚುಗೆಯ ಸಂದೇಶಗಳು ಸ್ನೇಹಿತರೆ, ನಿಮ್ಮೆಲ್ಲರ ಮೆಚ್ಚುಗೆಯ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ.

ಹಾಗೆ ಮತ್ತೊಂದು ಸಂದೇಶ, ಗುಡಿಸಿದರೆ ಕಸ ಇರಬಾರದು, ಪ್ರೀತಿಸಿದರೆ ಕೈ ಬಿಡಬಾರದು, ಇದು ನನ್ನ ಪ್ರೀತಿಯ ಕಥೆ ಅಂತ ಗೀತಾ ನಾಗಪ್ಪ ಶಿವಮೊಗ್ಗ ಗೋಪಾಲಗೌಡ ಬಡಾವಣೆಯಿಂದ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೂ ಧನ್ಯವಾದ.

0: ಒಂದೇ ಒಂದು ಕಥೆಯಲ್ಲಿ ನನ್ನ ನಿನ್ನ ಕಥೆಯಲ್ಲಿ ಒಂದೇ ಒಂದು ಸಾಲು ಎಲ್ಲಿ ಪ್ರೇಮಕ್ಕೆ ಸಾವು ಎಲ್ಲಿ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಈಗ ತೆಗೆದುಕೊಂಡಿರುವಂಥ ಸಾಲುಗಳಿಗೆ ಮತ್ತು ಈಗ ಹಾಡಿದಂಥ ಸಾಲುಗಳು ಸೂಟ್ ಆಗ್ಬಿಡ್ತು, ಪ್ರೇಮಕ್ಕೆ ಸಾವು ಎಲ್ಲಿ ಅಂತ. ಇಂದಿನ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ಕಾಫ್ಕಾ ಅವರ ಸಾಲುಗಳನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ನಾನು ಪ್ರೇಮದಿಂದ ದೂರ ಓಡಿ ಹೋದೆ, ಕಾರಣ ನಂಗೆ ಗೊತ್ತು ಅದು ನನ್ನ ನಾಶ ಮಾಡಿಬಿಡುತ್ತೆ ಅನ್ನೋ ಭಯದಿಂದ ಅಂತ ಹೇಳಿದ್ದಾರೆ. ಇನ್ನು ನನ್ನ ಮಾತುಗಳು ಏನಪ್ಪ ಅಂತ ಅಂದರೆ, ಈ ಪ್ರೇಮದ ಪರಿ ಇಂದಿಗೆ ಮಾತ್ರ ಅಲ್ಲ, ಅಂದು ಎಂದೆಂದಿಗೂ ಸಹ ಅನಾದಿ ಕಾಲದಿಂದಲೂ ಹೀಗೆ ಗೆದ್ದದ್ದಕ್ಕಿಂತ ಸೋತದ್ದೇ ಹೆಚ್ಚು. ಮಳೆ ಬಂದಾಗ ಕಾಣುವಂಥ ಸುಂದರವಾದ ಕಾಮನ ಬಿಲ್ಲು ಅದು ಕ್ಷಣಿಕ ಅಷ್ಟೇ. ಹಾಗೆ ಈ ಪ್ರೇಮ ಪ್ರೇಮಿಗಳನ್ನು ಬಳಲಿಸಿದ್ದೇ ಹೆಚ್ಚು. ಪ್ರೇಮಿಯನ್ನು ಕಬ್ಬನ್ನು ಹಿಂಡೋ ಹಾಗೆ ಹಿಂಡಿ ಅವನ ಅಸ್ತಿತ್ವ ಅವನ ಅವಳ ಅಸ್ತಿತ್ವವನ್ನೇ ಕಳೆದುಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಬಟ್ ದಿಸ್ ಇಸ್ ಲವ್, ಪ್ರೇಮ ಹೀಗೇನೆ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಪ್ರೇಮ ಹೀಗೆ ಇರೋದು. ಆದರೆ ಕೊನೆಯಲ್ಲಿ ಸಫಲ ಆಗದೇ ಇದ್ದರೆ ಅದು ಬದ್ಧತೆಯಲ್ಲಿ ಬದುಕಿದಂತಹ ಪ್ರೇಮಿಗಳಿಗೆ ಬದುಕಿನ ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗೋಗುತ್ತೆ. ಈ ನೋವಿನಿಂದ ದೂರ ಇರೋದೇ ಉತ್ತಮ ಅಂತ ಅನಿಸಿ ಕವಿ ಮಾತನ್ನು ಹೇಳಿರ್ಬೋದು. ನಾನು ಪ್ರೇಮದಿಂದ ದೂರ ಓಡಿದೆ, ನನಗೆ ಗೊತ್ತು ಅದು ನನ್ನನ್ನು ನಾಶ ಮಾಡಿಬಿಡುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ ಹಾಗೂ ನನ್ನ ಮಾತುಗಳು. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲಗೇಜ್ ಪರಿಶೀಲನೆ ವೇಳೆ ವನ್ಯಜೀವಿಗಳ ಕಳ್ಳ ಸಾಗಾಣಿಕೆಯನ್ನು ಪತ್ತೆ ಹಚ್ಚಿರುವ ಕಸ್ಟಮ್ಸ್ ಹಾಗೂ ವನ್ಯಜೀವಿ ಅಧಿಕಾರಿಗಳು ಆಮೆಗಳು, ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿ ಹಲವು ಅಪರೂಪದ 47 ಜೀವಂತ ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಇದೇ 17 ಮತ್ತು 18ರಂದು ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ರಾಜ್ಯಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ತಿಳಿಸಿದ್ದಾರೆ. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಅಂಡರ್ 17 ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಯುವ ಬಾಕ್ಸರ್ಗಳು ಇಂದು 2 ಚಿನ್ನದ ಪದಕಗಳು ಮತ್ತು 7 ಬೆಳ್ಳಿ ಪದಕಗಳನ್ನು ಗೆಲ್ಲುವ ಮೂಲಕ ತಮ್ಮ ಐತಿಹಾಸಿಕ ಅಭಿಯಾನವನ್ನು ಕೊನೆಗೊಳಿಸಿದರು. 17 ವರ್ಷದೊಳಗಿನವರ ವಿಭಾಗದಲ್ಲಿ ಭಾರತ 8 ಕಂಚಿನ ಪದಕಗಳನ್ನು ಗೆದ್ದಿದೆ. ಗಾಂಧಿನಗರದಲ್ಲಿ ಇಂದು ನಡೆದ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಹರ್ಜಿಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 69 ಕೆಜಿ ವಿಭಾಗದ ಸ್ನಾಚ್ ಸ್ಪರ್ಧೆಯಲ್ಲಿ 96 ಕೆಜಿ ಎತ್ತುವ ಮೂಲಕ ಅವರು ಕಂಚಿನ ಪದಕ ಗೆದ್ದರು. ಕ್ರಿಕೆಟ್. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಿಗೆ 5 ವಿಕೆಟ್ ನಷ್ಟಕ್ಕೆ 187 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಲಕ್ನೋ ಸೂಪರ್ ಜೈಂಟ್ಸ್ ಇತ್ತೀಚಿನ ವರದಿ ಬಂದಾಗ 14.4 ಓವರ್ಗಳಿಗೆ 3 ವಿಕೆಟ್ ನಷ್ಟಕ್ಕೆ 151 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 11:48. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.